ಶುಭೋದಯ ಕೇಳುಗರೆ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದು 1948 ಶಕವರ್ಷ, ಅಶ್ವಿನಿ ಮಾಸದ 4ನೇ ದಿನ, ಅಂದರೆ ಸೆಪ್ಟೆಂಬರ್ ತಿಂಗಳ 26ನೇ ತಾರೀಕು ಶನಿವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:32. ಆತ್ಮೀಯ ಕೇಳುಗರಿಗೆಲ್ಲ ಕೆಎನ್ ಅನುಪಮಾ ಮಾಡುವ ನಮಸ್ಕಾರಗಳು.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ 6 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆಂಗಳೂರಿನ ಕೆಎಂಎಫ್ ಕೇಂದ್ರ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಹಾಲಿನ ದರ ಕನಿಷ್ಠ 10 ರೂಪಾಯಿ ಹೆಚ್ಚಳ ಮಾಡುವಂತೆ ಹಾಲು ಒಕ್ಕೂಟಗಳು ಮನವಿ ಮಾಡಿವೆ. ಇಂದು ಮುಖ್ಯಮಂತ್ರಿ ಅವರನ್ನು ಭೇಟಿಯಾಗಿ ಈ ಕುರಿತಂತೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ಬಮುಲ್ ಅಧ್ಯಕ್ಷ ಡಿಕೆ ಸುರೇಶ್ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯಕ್ಕೆ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಶಿಕ್ಷಕರನ್ನ ನಿಯೋಜನೆ ಮಾಡಿರುವುದರಿಂದ ಮಕ್ಕಳ ಶಿಕ್ಷಣಕ್ಕೆ ತೀವ್ರ ತೊಂದರೆ ಉಂಟಾಗುತ್ತಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಕರ್ನಾಟಕದ ಜಿಐ ಭೌಗೋಳಿಕ ಸೂಚಕ ಮಾನ್ಯತೆ ಪಡೆದ ಗುಲ್ಬರ್ಗಾ ತೊಗರಿ ಬೆಳೆಯನ್ನು ಮಾಲ್ಡೀವ್ಸ್ಗೆ ರಫ್ತು ಮಾಡಲು ಕೇಂದ್ರ ಸರ್ಕಾರ ಅನುವು ಮಾಡಿಕೊಟ್ಟಿದೆ. ಪ್ರಸ್ತುತ ಮಾರುಕಟ್ಟೆ ದರ ಪ್ರತಿ ಕೆಜಿಗೆ 60 ರೂಪಾಯಿಗಳಷ್ಟಿದ್ದರೆ ರಫ್ತು ಆಧಾರಿತ ಮಾರ್ಗದ ಮೂಲಕ ರೈತರಿಗೆ ಪ್ರತಿ ಕೆಜಿಗೆ 82 ರೂಪಾಯಿ ಆದಾಯ ಲಭ್ಯವಾಗಲಿದೆ. ನಾಡಹಬ್ಬ ಮೈಸೂರು ದಸರಾ ಅಂಗವಾಗಿ ಮಾಡಲಾಗುವಂತಹ ದೀಪಾಲಂಕಾರ ಕಳೆದ ಬಾರಿಗಿಂತಲೂ ಹೆಚ್ಚು ಆಕರ್ಷಕ ಮತ್ತು ಹೊಸತನದಿಂದ ಕೂಡಿರಬೇಕು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಮಣಿಪುರ, ನಾಗಾಲ್ಯಾಂಡ್ ಮತ್ತು ಅರುಣಾಚಲ ಪ್ರದೇಶದ ಅಶಾಂತ ಪ್ರದೇಶಗಳಲ್ಲಿ ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಕಾಯ್ದೆ ಆಫ್ ಸ್ಪಾ ಅನ್ನು 1 ಅಕ್ಟೋಬರ್ ಜಾರಿಗೆ ಬರುವಂತೆ 6 ತಿಂಗಳ ಅವಧಿಗೆ ವಿಸ್ತರಿಸಿದೆ. ಮಣಿಪುರದಲ್ಲಿ 13 ಪೊಲೀಸ್ ಠಾಣೆಗಳ ವ್ಯಾಪ್ತಿಗೆ ಒಳಪಡುವ ಪ್ರದೇಶವನ್ನು ಹೊರತುಪಡಿಸಿ ರಾಜ್ಯಾದ್ಯಂತ ಗೃಹ ಸಚಿವಾಲಯವು ಕಾಯ್ದೆಯನ್ನು ವಿಸ್ತರಿಸಿದೆ. ಏಷ್ಯನ್ ಗೇಮ್ಸ್ನ ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದ ಮನುಷ್ ಶಾ ಮತ್ತು ದಿಯಾ ಚಿಟಲೆ ಅವರನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿನಂದಿಸಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಸತತ 3ನೇ ಆವೃತ್ತಿಯಲ್ಲೂ ಭಾರತವು ಪದಕ ಗೆಲ್ಲುವ ತನ್ನ ಪಯಣವನ್ನು ಮುಂದುವರೆಸುತ್ತಿರುವುದರಿಂದ ಇದು ಒಂದು ಮಹತ್ವದ ಮೈಲಿಗಲ್ಲಾಗಿದೆ ಎಂದು ರಾಷ್ಟ್ರಪತಿಗಳು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು 7 ಗಂಟೆಗೆ ಕೇಳಲಿದ್ದೀರಿ.

ಇದು 102.9 ಎಫ್ಎಂ, ಸಮಯ ಆಗಿದೆ 6:03. ಪ್ರೀತಿಯ ಕೇಳುಗರೆ, ಇನ್ನೀಗ ಕಾರ್ಯಕ್ರಮ ವಿವರಣೆ. ಈ ಕಾರ್ಯಕ್ರಮ ವಿವರಣೆಯ ನಂತರ ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳನ್ನು ಕೇಳಲಿದ್ದೀರಿ. 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆಗಳು. 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಪದ್ಧತಿ. ಭಾಗವಹಿಸುತ್ತಾರೆ ಡಾಕ್ಟರ್ ಭವ್ಯ ಹೆಚ್ಬಿ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ತಜ್ಞರು, ಆಯುಷ್ ಇಲಾಖೆ, ಸಿದ್ದರಘಟ್ಟ, ತುಮಕೂರು. 9:00 ಇಂದಿನ ವಿಶೇಷ, 10:02 ಕೇಳಿ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಹಳೆಯ ಮಧುರ ಗೀತೆಗಳು. 11:02 ಹೊಸ ಹಾಡು, 11:30 ಕಲಾ ಭಾರತಿ. 12:05 ಕರೆಗೊಂದು ಹಾಡು, ಕರೆ ಮಾಡಿ ನಿಮ್ಮ ಮೆಚ್ಚಿನ ಹಾಡುಗಳನ್ನು ಕೇಳುವಂತಹ ಸಮಯ. 1:20 ಕೇಳಿ ಸಂದೇಶ ನಮಗೆ, ಸಂಗೀತ ನಿಮಗೆ.

2:40 ಚಿತ್ರತಾನ, 3:00 ಸಖಿ ಸಹೇಲಿ. ನಾಲ್ಕು ಗಂಟೆಗೆ ಪರಿಮಳ. ಸಂಜೆಯ ಕಾರ್ಯಕ್ರಮಗಳಲ್ಲಿ ಈ ಸಂಜೆ 5:02 ಕಾರ್ಯಕ್ರಮ ವಿವರಣೆ, 5:05 ಓಲ್ಡ್ ಈಸ್ ಗೋಲ್ಡ್, 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 6:02 ಗಾನ ಬಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಚಿತ್ರ ಜಿತೇಂದ್ರ. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ನಿನಾಥ. ಇದುವರೆಗೆ ಇಂದು ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡ್ರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ನಾದೋಪಾಸನೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಎಂಎಸ್ ಶೀಲಾ ಅವರ ಧ್ವನಿಯಲ್ಲಿ ಕೇಳಿ ಒಂದು ಭಕ್ತಿಗೀತೆ.

ನಾದೋಪಾಸನೆಯಲ್ಲಿ ಇನ್ನು ಮುಂದೆ ಕೇಳೋಣ ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ ಹಯವದನ ಪುರಾಣಿಕ್ ಮತ್ತು ಶ್ರೀರಾಮಚಂದ್ರ ಶರ್ಮಾ ತ್ಯಾಗಲಿ ಅವರ ರಚನೆ.

ನಾದೋಪಾಸನೆಯಲ್ಲಿ ಇನ್ನು ಮುಂದೆ ಚಿತ್ರಗೀತೆಗಳಿಂದ ಆಯ್ದ ಭಕ್ತಿಗೀತೆಗಳನ್ನು ಕೇಳೋಣ. ಮನೆಯೇ ಮಂತ್ರಾಲಯ ಚಿತ್ರದ ಹಾಡು ಎಸ್ ಜಾನಕಿ, ಕೆಜೆ ಜೇಸುದಾಸ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ.

ಕೆಳಗರೆ, ಇವತ್ತು ಶನಿವಾರ. ಶನಿವಾರ ಅಂದಾಗ ಶನಿದೇವರನ್ನು ನೆನಪಿಸಿಕೊಳ್ಳುವಂತಹ ದಿನ, ಒಂದು ರೀತಿ ಆತ್ಮಾವಲೋಕನ ಮಾಡಿಕೊಳ್ಳುವ ದಿನ, ನಮ್ಮ ಕರ್ಮಗಳನ್ನು ನೆನಪಿಸಿಕೊಳ್ಳುವ ದಿನ ಅಂತಲೂ ಹೇಳಲಾಗುತ್ತೆ. ಶನಿವಾರದ ವಿಶೇಷತೆಯ ಕುರಿತಾಗಿ ಮಾತನಾಡ್ತಾ ಹಾಡುಗಳ ಜೊತೆಗೆ ಸಾಗೋಣ ನಾದೋಪಾಸನೆಯಲ್ಲಿ.

ಶನಿವಾರ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ನೆನಪಾಗೋದು ಶನಿದೇವರು. ಕರ್ಮಫಲದ ಪ್ರತೀಕವಾಗಿ ಕಾಣುವಂತಹ ಶನಿದೇವರು ನಮಗೆ ಒಂದು ಮಹತ್ವದ ಸಂದೇಶವನ್ನ ನೀಡ್ತಾರೆ. ನಾವು ಮಾಡುವ ಪ್ರತಿಯೊಂದು ಕರ್ಮಕ್ಕೂ ಫಲ ಇದೆ ಅಂತ ಹೇಳಿ. ಹಾಗಾಗಿ ಶನಿವಾರದಂದು ದೇವರನ್ನ ಪ್ರಾರ್ಥನೆ ಮಾಡೋದ್ರ ಜೊತೆಗೆ ನಮ್ಮ ನಡೆ ನುಡಿಗಳನ್ನು ಒಮ್ಮೆ ಪರಿಶೀಲಿಸಿಕೊಳ್ಬೇಕು. ಯಾಕಂದರೆ ನಾವು ಮಾಡುವಂತಹ ಕರ್ಮಫಲದ ಅನುಭವವನ್ನು ಅಂದೇ ಪಡಿತೀವಿ.

ಶನಿವಾರದ ನಾದೋಪಾಸನೆ ಕೇಳ್ತಾ ಇದ್ದೀರಿ. ಶನಿದೇವರ ಆರಾಧನೆಯಲ್ಲಿ ಎಳ್ಳೆಣ್ಣೆಯ ದೀಪವನ್ನ ಬೆಳಗಿಸೋದು, ಹನುಮಂತನನ್ನ ಸ್ಮರಿಸೋದು, ದಾನ ಧರ್ಮ ಮಾಡೋದು, ಹಾಗೆ ಅಗತ್ಯ ಇರೋರಿಗೆ ಸಹಾಯ ಮಾಡೋದು, ಇವೆಲ್ಲವೂ ಭಕ್ತಿಯ ಅಭಿವ್ಯಕ್ತಿ ಅಂತಾನೆ ಹೇಳ್ಬೋದು.

ಕೇಳುಗರೆ, ಭಕ್ತಿ ಅಂದ್ರೆ ದೇವಾಲಯಕ್ಕೆ ಹೋಗಿ ಕೈ ಮುಗಿಯೋದು ಮಾತ್ರ ಅಲ್ಲ, ಒಬ್ಬರ ನೋವಿಗೆ ಸ್ಪಂದಿಸೋದು, ಹಸಿದವರಿಗೆ ಅನ್ನ ನೀಡೋದು, ಹಿರಿಯರನ್ನ ಗೌರವಿಸೋದು, ದುರ್ಬಲರಿಗೆ ನೆರವಾಗೋದು, ಇವೆಲ್ಲವೂ ದೇವರ ಸೇವೆನೆ ಅಲ್ವಾ? ಹಾಗಾಗಿ ಮನೆಯಲ್ಲಿ ಭಕ್ತಿಯ ದೀಪ ಬೆಳಗಿಸೋಣ, ಮನಸ್ಸಿನಲ್ಲಿ ಒಳ್ಳೆಯ ಚಿಂತನೆಯನ್ನ ಬೆಳೆಸ್ಕೊಳ್ಳೋಣ, ಸಾಧ್ಯವಾದಷ್ಟು ಒಬ್ಬರಿಗೆ ಸಹಾಯ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಶನಿವಾರ.

ನಾದೋಪಾಸನೆ ಕೇಳಿದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂನ ಕೊಡುಗೆ. ಸಮಯ 7 ಗಂಟೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವಂತಹ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನವದೆಹಲಿಯ ಏಮ್ಸ್ ಸಂಸ್ಥೆಯು ಮುಂದಿನ ಪೀಳಿಗೆಯ ಆರೋಗ್ಯ ವೃತ್ತಿಪರರಿಗೆ ಮಾರ್ಗದರ್ಶನ ನೀಡುವ ಮತ್ತು ದೇಶದಾದ್ಯಂತ ಇರುವ ಇತರ ವೈದ್ಯಕೀಯ ಸಂಸ್ಥೆಗಳಿಗೆ ಸಲಹೆ ಸೂಚನೆಗಳನ್ನು ನೀಡುವ ವಿಶೇಷ ಜವಾಬ್ದಾರಿಯನ್ನು ಹೊಂದಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆಯ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ಹೇಳಿದ್ದಾರೆ. ಯುವಜನರು ಸೇವಾ ಮನೋಭಾವವನ್ನು ನಾವೀನ್ಯತೆಯ ಜೊತೆಗೆ ಸಂಯೋಜಿಸಿ ನಿಜ ಜೀವನದ ಸವಾಲುಗಳನ್ನು ಗುರುತಿಸಿ ಪ್ರಾಯೋಗಿಕವಾಗಿ ಅನುಷ್ಠಾನಗೊಳಿಸಬಹುದಾದಂತಹ ಮತ್ತು ವ್ಯಾಪಕವಾಗಿ ವಿಸ್ತರಿಸಬಹುದಾದ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವಂತೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ. ಪೌರಕಾರ್ಮಿಕರ ಭತ್ಯೆ ಹೆಚ್ಚಳ ಮತ್ತು ಉಪಹಾರ ಭತ್ಯೆಯನ್ನು 35 ರೂಪಾಯಿಯಿಂದ 70 ರೂಪಾಯಿಗೆ ಏರಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ಪ್ರಕ್ರಿಯೆಯಲ್ಲಿ ನಡೆದಿರುವ ಅಕ್ರಮಗಳ ಆರೋಪದ ಹಿನ್ನೆಲೆಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇಂದು ಪ್ರತಿಭಟನೆ ನಡೆಸಲು ಕಾಂಗ್ರೆಸ್ ನಿರ್ಧರಿಸಿದೆ. ಕರ್ನಾಟಕ ವಿಧಾನ ಪರಿಷತ್ನ ಕರ್ನಾಟಕ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯನ್ನು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತವಾಗಿ ನಡೆಸಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ತುಮಕೂರು ಜಿಲ್ಲಾ ಚುನಾವಣಾಧಿಕಾರಿ ಶುಭಾ ಕಲ್ಯಾಣ್ ಸೂಚನೆ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜನನ ಮತ್ತು ಮರಣ ಪ್ರಮಾಣ ಪತ್ರ ಪಡೆಯಲು ಇನ್ನು ಮುಂದೆ ಕಚೇರಿಗಳಿಗೆ ಪದೇ ಪದೇ ಅಲೆದಾಡುವ ಅಗತ್ಯವಿಲ್ಲ. ಪ್ರಮಾಣ ಪತ್ರವನ್ನು ಅಂಚೆ ಮೂಲಕ ನೇರವಾಗಿ ಮನೆ ಬಾಗಿಲಿಗೆ ತಲುಪಿಸುವ ವಿನೂತನ ಸೇವೆಗೆ ಕಾರವಾರ ನಗರಸಭೆಯಲ್ಲಿ ಚಾಲನೆ ನೀಡಲಾಗಿದೆ. ಅಕ್ಟೋಬರ್ 1ರಂದು ಅಂತಾರಾಷ್ಟೀಯ ಕಾಫಿ ದಿನದ ಅಂಗವಾಗಿ ಈ ಬಾರಿ ಬೆಂಗಳೂರಿನ ಅಂತಾರಾಷ್ಟೀಯ ಪ್ರದರ್ಶನ ಕೇಂದ್ರದ ಪಾರಿಜಾತ ಸಭಾಂಗಣದಲ್ಲಿ ಈ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಚಿಕ್ಕಮಗಳೂರಿನ ಕಾಫಿ ಮಂಡಳಿ ತಿಳಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:30ಕ್ಕೆ. ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.
1: ಮೂರು ಕಾಲೇಜಿನಲ್ಲಿ
2: ಚಿಂತಿಸಬೇಡಿ,
1: ಫೀಸ್ ನೋಡು.
3: ಏನ್ ಸಮಾಚಾರ?
4: ಏನಾಯ್ತು?
2: ಫೀಸ್ ನ ಟೆನ್ಷನ್,
3: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
5: RBI ಹೇಳುತ್ತೆ,
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
7: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
8: ನೇರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು.
9: ನಾನು ನಿಮ್ಮ ಸುಧಾಮೂರ್ತಿ. ನಾನು ಪ್ರತಿದಿನ ವಾಕಿಂಗ್ ಹೋದಾಗ ಒಂದೊಂದು ಸ್ಟೇಷನ್ ಕೇಳ್ತೀನಿ. ನನಗೆ ಎಲ್ಲರಿಗಿಂತ ಹೆಚ್ಚು ವಿವಿಧ ಭಾರತಿ ಇಷ್ಟ. ಹಾಡುಗಳು ಬಹಳ ಉತ್ತಮವಾಗಿರ್ತದೆ. ಕೇಳ್ತಾ ಕೇಳ್ತಾ ನಾನು ಎಷ್ಟು ದೂರ ಹೋಗ್ತೀನಿ ನನಗೆ ಗೊತ್ತೇ ಆಗುದಿಲ್ಲ. ಇಷ್ಟೇ ಡಿಸ್ಟೆನ್ಸ್ ಹೋಗ್ಬೇಕು ಅಂತ ನಾನು ಇಟ್ಕೊಳ್ಳೋದಿಲ್ಲ. ಎಂಜಾಯ್ ಮಾಡಿ, ಖುಷಿ ಪಡ್ರಿ, ನಾನು ಕೇಳ್ತೀನಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಟ್ಯೂನ್ ಮಾಡಿದಿರ 102.9 FM. ಸಮಯ 7:05 ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ. 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇರುತ್ತೆ. ಟ್ಯೂನ್ ಮಾಡಿಯೇ ಇರಿ. ಇದು 102.9 FM.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಧ್ಯೇಯದ ಧಾರವಾಡ ಕೃಷಿ ಮೇಳಕ್ಕೆ ಇಂದು ಬೆಳಗ್ಗೆ 11 ಗಂಟೆಗೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಚಾಲನೆ. ಕೃಷಿಕ ಮಹಿಳೆಯರ ಸಮಗ್ರ ಮಾರ್ಗದರ್ಶನಕ್ಕೆ ಪ್ರತಿ ಗ್ರಾಮದಲ್ಲಿ ಕೃಷಿ ಸಖಿಯರು, ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹ. ಸುರಕ್ಷಿತ ಮಾತೃತ್ವ ಆಶ್ವಾಸನ ಸುಮನ್ ರೋಡ್ಮ್ಯಾಪ್ 2030, ತಾಯಂದಿರ ಮರಣ ಪ್ರಮಾಣ ಶೂನ್ಯಕ್ಕಿಳಿಸುವುದು ಆರೋಗ್ಯ ಇಲಾಖೆ ಗುರಿ. ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 ಗಂಟೆಗೆ 138ನೇ ಸಂಚಿಕೆ ಪ್ರಸಾರ. ಈಗ ವಾರ್ತೆಗಳ ವಿವರ. ಬೀಜ ತಳಿ ಸಂರಕ್ಷಣೆ ಹಾಗೂ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು ಎಂದು ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಆರ್ಆರ್ ಹಂಚಿನಾಳ ಹೇಳಿದರು. ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಧ್ಯೇಯದೊಂದಿಗೆ 4 ದಿನಗಳ ರೈತ ಜಾತ್ರೆಯ ಬೀಜ ಮೇಳಕ್ಕೆ ಅವರು ಚಾಲನೆ ನೀಡಿ ಮಾತನಾಡಿದರು.
1: ನಮ್ಮ ರೈತ ತಾಯಂದಿರು ಅವಾಗ ಆರಿಸಿದಂತಹ ತಳಿಗಳು ಇನ್ನೂ ಇವೆ ಅಂತ ಹೇಳಿಕೆ ಬಹಳ ಸಂತೋಷ ಅನಿಸ್ತಾ ಇದೆ. ಭತ್ತದಲ್ಲಿ ಸುಮಾರು 2 ಲಕ್ಷ ತಳಿಗಳು ಹೇಗೆ ಬಂದಿದ್ದು ಅಂದ್ರೆ, ನಮ್ಮ ರೈತ ಸಹೋದರಿಯರ ಪ್ರಯತ್ನದಿಂದ, ನಮ್ಮ ಪೂರ್ವಜರ ಪ್ರಯತ್ನದಿಂದ ಅದು ಬಂದಿದ್ದು ಅಂತ ಹೇಳ ಬಯಸ್ತಾ ಇದ್ದೀನಿ. ನಾವು ಪೌಷ್ಟಿಕಾಂಶದ ಬಗ್ಗೆ ಬಹಳ ವಿಚಾರ ಮಾಡ್ತಾ ಇದ್ದೇವೆ. ನಮ್ಮ ರೈತ ಮಹಿಳೆಯರು ಆಗಿನ ಕಾಲದೊಳಗೆ ಸುಮಾರು 4,000-5,000 ವರ್ಷಗಳ ಹಿಂದೆ ಇದನ್ನು ತಿಳ್ಕೊಂಡು ಸೂಕ್ತ ತಳಿಗಳನ್ನು ಆರಿಸಿಕೊಟ್ರು. ಸಂರಕ್ಷಿಸಿ ಉಪಯೋಗ ಮಾಡುವಂತಹ ಕೆಲಸ ಮಾಡಬೇಕಾಗಿದೆ.
0: ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎನ್ ಬಿ ಪ್ರಕಾಶ್ ಮಾತನಾಡಿ, ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೀಜ ಘಟಕ ಸ್ಥಾಪನೆಯಾಗಿ 25 ವರ್ಷಗಳು ಕಳೆದಿವೆ. ಬೀಜ ಘಟಕ ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯಿಂದ 2013 ಮತ್ತು 2020 ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನವಾಗಿದೆ. ಶೇಂಗಾ ತಳಿಗೆ ಅಂತಾರಾಷ್ಟ್ರೀಯ ಪುರಸ್ಕಾರ ದೊರೆತಿದೆ ಎಂದರು. ಇಂದು ಬೆಳಗ್ಗೆ 11 ಗಂಟೆಗೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಕೃಷಿ ಮೇಳವನ್ನು ಉದ್ಘಾಟಿಸಲಿದ್ದಾರೆ. ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಎನ್ಆರ್ಎಲ್ಎಂ ಯೋಜನೆಯಡಿ ರಾಜ್ಯದಲ್ಲಿ 3,14,000 ಸ್ವಸಹಾಯ ಸಂಘಗಳನ್ನು ನೋಂದಾಯಿಸಲಾಗಿದ್ದು 32 ಲಕ್ಷಕ್ಕೂ ಹೆಚ್ಚು ಕೃಷಿಕ ಮಹಿಳೆಯರು ಸಕ್ರಿಯರಾಗಿದ್ದಾರೆ ಎಂದು ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆಯೋಜಿಸಿರುವ 4 ದಿನಗಳ ಕೃಷಿ ಮೇಳದ ಮೊದಲ ದಿನವಾದ ನಿನ್ನೆ ಕೃಷಿಯಲ್ಲಿ ರೈತ ಮಹಿಳೆಯರ ಮಹತ್ವ ಮತ್ತು ಸಬಲೀಕರಣ ವಿಚಾರಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕೃಷಿಕ ಮಹಿಳೆಯರಿಗೆ ಕೃಷಿ ತರಬೇತಿ, ಬ್ಯಾಂಕ್ ಸಾಲ ಸೌಲಭ್ಯ, ಮಾರುಕಟ್ಟೆ ಅವಕಾಶ ಹಾಗೂ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ನೀಡಲು ಪ್ರತಿಯೊಂದು ಹಳ್ಳಿಯಲ್ಲಿ ಕೃಷಿ ಸಖಿಯರನ್ನು ನಿಯೋಜಿಸಲಾಗಿದೆ ಎಂದರು. ತಾಯಂದಿರ ಮರಣ ಪ್ರಮಾಣವನ್ನು ಶೂನ್ಯಕ್ಕಿಳಿಸುವುದು ರಾಜ್ಯ ಸರ್ಕಾರದ ದೃಢ ಸಂಕಲ್ಪ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುರಕ್ಷಿತ ಮಾತೃತ್ವ ಆಶ್ವಾಸನ ಸುಮನ್ ರೋಡ್ಮ್ಯಾಪ್ 2030 ರಾಜ್ಯಮಟ್ಟದ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಗರ್ಭಪೂರ್ವ ಆರೈಕೆ ಹಾಗೂ ಗುಣಮಟ್ಟದ ಪ್ರಸವಪೂರ್ವ ಆರೈಕೆ ಕಾರ್ಯಕ್ರಮದ ಮಾರ್ಗದರ್ಶಿ ಕಿರು ಪುಸ್ತಕಗಳು ಮತ್ತು ಭಿತ್ತಿ ಚಿತ್ರಗಳನ್ನು ಅವರು ಬಿಡುಗಡೆಗೊಳಿಸಿದರು. ಬೆಳಗಾವಿ ಜಿಲ್ಲೆಯ ಬರ ಪರಿಸ್ಥಿತಿ ಹಾಗೂ ನಿರ್ವಹಣೆ ಕುರಿತು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಬೆಳಗಾವಿ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಪರಿಶೀಲಿಸಿದರು. ಕುಡಿಯುವ ನೀರು, ಮೇವು, ಉದ್ಯೋಗ ಸೃಷ್ಟಿ ಸೇರಿದಂತೆ ಬರ ನಿರ್ವಹಣೆಗೆ ಸಂಬಂಧಿಸಿದ ಅಧಿಕಾರಿಗಳು ಕೈಗೊಂಡ ಕ್ರಮಗಳ ಬಗ್ಗೆ ಮಾಹಿತಿ ಪಡೆದರು. ಸೂಕ್ತ ಮುನ್ನೆಚ್ಚರಿಕೆ ವಹಿಸುವಂತೆ ಸಚಿವರು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಬೆಳಗಾವಿಯ

0: ವಿಶ್ವೇಶ್ವರಾಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲು ಸಚಿವರು ಬೆಳಗಾವಿಗೆ ಭೇಟಿ ನೀಡಿದ್ದರು. ಬೆಂಗಳೂರಿನ ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಅಲ್ಪಸಂಖ್ಯಾತ ಸಮುದಾಯದ ಕುಶಲಕರ್ಮಿಗಳ ಕರಕುಶಲ ಕಲೆಗಳ ಪ್ರದರ್ಶಿನಿ ಕರ್ನಾಟಕ ಪರ್ವ 2026ಕ್ಕೆ ಚಾಲನೆ ನೀಡಲಿದ್ದಾರೆ. ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್, ಅಲ್ಪಸಂಖ್ಯಾತರ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಪಾಲ್ಗೊಳ್ಳಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿ ಮೂಲಕ ದೇಶದ ಜನತೆಯನ್ನುದ್ದೇಶಿಸಿ ಹಂಚಿಕೊಳ್ಳುವ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಮನದ ಮಾತಿನ 138ನೇ ಸಂಚಿಕೆಯಾಗಿದೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಸೇರಿದಂತೆ ಇತರೆ ಪ್ರಾದೇಶಿಕ ಭಾಷೆಗಳಲ್ಲಿ ಮನದ ಮಾತು ಆಕಾಶವಾಣಿ, ದೂರದರ್ಶನ ಹಾಗೂ ನ್ಯೂಸ್ ಆನ್ ಏರ್ ಆಪ್ ಸೇರಿದಂತೆ ವಿವಿಧ ಆನ್ಲೈನ್ ವೇದಿಕೆಗಳಲ್ಲೂ ನೇರವಾಗಿ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯ 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಹಿನ್ನೆಲೆ ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ 17ನೇ ತಾರೀಖಿನವರೆಗೆ ದೇಶಾದ್ಯಂತ ಆಯೋಜಿತವಾಗಿದೆ. ಮಹತ್ವದ ಜನಪರ ಯೋಜನೆಗಳ ಕುರಿತು ಜನಜಾಗೃತಿ ಸರಣಿ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಬಿತ್ತರಿಸುತ್ತಿದೆ. ಇಂದಿನ ಸಂಚಿಕೆಯಲ್ಲಿ ಕಾರ್ಮಿಕ ಸಂಹಿತೆ 2025ರ ಕುರಿತ ಒಂದು ನೋಟ. ಈ ಹಿಂದೆ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳಿದ್ದವು. ಕಳೆದ 70 ವರ್ಷಗಳಿಂದ ಉದ್ಯೋಗದಾತರಿಗೆ ಈ ಕಾನೂನುಗಳನ್ನು ಸಂಪೂರ್ಣವಾಗಿ ಪಾಲಿಸುವುದೇ ಕೆಲಸವಾಗಿತ್ತು. ಕಾರ್ಮಿಕರಿಗೆ ಕನಿಷ್ಠ ವೇತನ, ಕೈಗಾರಿಕೆ ಸಂಬಂಧಿ ವ್ಯಾವಹಾರಿಕ ಸಂಬಂಧಗಳು, ಸಾಮಾಜಿಕ ಭದ್ರತೆ ಮತ್ತು ಔದ್ಯೋಗಿಕ ಸುರಕ್ಷತೆಯನ್ನು ಒಳಗೊಂಡ 4 ಕಾರ್ಮಿಕ ಸಂಹಿತೆಗಳು 21 ನವೆಂಬರ್ 2025ರಂದು ಜಾರಿಗೆ ಬಂದವು. ಈ ಹಿಂದೆ ರಚಿತವಾಗಿದ್ದ ಕಾನೂನುಗಳನ್ನು, ನಿಯಮಾವಳಿಗಳನ್ನು ಸಮಗ್ರವಾಗಿ ಬದಲಿಸಿ ನಿರ್ದಿಷ್ಟ ಚೌಕಟ್ಟನ್ನು ಕೇಂದ್ರ ರೂಪಿಸಿತು. ಕಾನೂನು ಹಾಗೂ ನಿಯಮಾವಳಿಗಳ ಅನುಸರಣೆಗೆ ಸರಳೀಕೃತ ಸ್ವರೂಪ, ಕಿರು ಉದ್ಯಮಗಳಿಗೆ ಹೆಚ್ಚು ಅನುಕೂಲ ಮತ್ತು ಅನುಸರಣೆಯ ಅನಗತ್ಯ ಭಾರವನ್ನು ಇಳಿಸುವಲ್ಲಿ ಸಹಕಾರಿಯಾಯಿತು. ಕಾರ್ಮಿಕ ಸಂಹಿತೆಗಳು ಎಲ್ಲ ಆಯಾಮಗಳಲ್ಲಿ ರಕ್ಷಣೆ ಖಾತ್ರಿಪಡಿಸಿ ಕಾರ್ಮಿಕರಿಗೆ ಕನಿಷ್ಠ ವೇತನ, ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕಾರ್ಮಿಕರನ್ನು ಮೊದಲ ಬಾರಿಗೆ ಸಾಮಾಜಿಕ ಭದ್ರತೆಯ ಪರಿಧಿಯೊಳಗೆ ಪರಿಗಣಿಸಲಾಯಿತು. ಕಾನೂನಿನ ಮೂಲಕ ಸಾಮಾಜಿಕ ಸುರಕ್ಷತೆ, ಔದ್ಯೋಗಿಕ ವ್ಯಾಪ್ತಿ ವಿಸ್ತರಿಸಿ 2025ರ ವೇಳೆಗೆ ಶೇಕಡ 64ಕ್ಕಿಂತ ಹೆಚ್ಚಾಯಿತು. ಏಕೀಕೃತ ಕಾರ್ಮಿಕ ಸಂಹಿತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೆಳಗಾವಿ ಪ್ರಾದೇಶಿಕ ವಿಭಾಗದ ಉಪ ಕಾರ್ಮಿಕ ಆಯುಕ್ತ ಟಿಜಿ ನಾಗೇಶ್.
4: ಮುಖ್ಯವಾಗಿ 4 ಕಾರ್ಮಿಕ ಸಂಹಿತೆಗಳಿವೆ. ಅದರಲ್ಲಿ ಒಂದು ವೇತನ ಸಂಹಿತೆ 2019, ಇನ್ನೊಂದು ಕೈಗಾರಿಕಾ ಸಂಬಂಧಗಳ ಸಂಹಿತೆ 2020, ಮೂರನೇದು ಸಾಮಾಜಿಕ ಭದ್ರತಾ ಸಂಹಿತೆ 2020, ನಾಲ್ಕನೇದು ಔದ್ಯೋಗಿಕ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆ 2020 ಅಂತ. ಎಲ್ಲ ಉದ್ಯೋಗಗಳಿಗೂ ಕನಿಷ್ಠ ವೇತನದ ಹಕ್ಕನ್ನ ಒದಗಿಸಿದೆ. ಕೈಗಾರಿಕಾ ಸಂಬಂಧಗಳ ಸಂಹಿತೆಯಡಿ ಈ ಕೈಗಾರಿಕೆ ವಿವಾದ, ಟ್ರೇಡ್ ಯೂನಿಯನ್ ಮತ್ತು ಉದ್ಯೋಗ ನಿಯಮಗಳಿಗೆ ಏಕೀಕೃತವಾದಂತಹ ಒಂದು ಚೌಕಟ್ಟನ್ನು ಒದಗಿಸಿಕೊಟ್ಟಿದೆ. ಇದರಲ್ಲಿ ಕೆಲಸ ಕಳ್ಕೊಂಡವರಿಗೆ ಮರುಕೌಶಲ್ಯ ನಿಧಿಯ ವ್ಯವಸ್ಥೆಯನ್ನ ಅದು ಮಾಡಿಕೊಟ್ಟಿದೆ. ಇನ್ನು ಸಾಮಾಜಿಕ ಭದ್ರತಾ ಸಂಹಿತೆಯಡಿ ಸಂಘಟಿತ ಕಾರ್ಮಿಕರ ಜೊತೆಗೆ ಗಿಗ್ ವರ್ಕರ್ಸ್ ಮತ್ತು ಪ್ಲಾಟ್ಫಾರ್ಮ್ ವರ್ಕರ್ಸ್ ಅನ್ನು ಕೂಡ ಸಾಮಾಜಿಕ ಭದ್ರತಾ ವ್ಯವಸ್ಥೆಯ ವ್ಯಾಪ್ತಿಗೆ ತಂದಿದೆ. ಇಪಿಎಫ್ ಮತ್ತು ಇಎಸ್ಐ ಅನ್ನ ವಿಸ್ತರಿಸತಕ್ಕಂತ ಕ್ರಮವನ್ನ ಕೈಗೊಳ್ಳಲಾಗಿದೆ.
0: ಸಂಕ್ಷಿಪ್ತ ಸುದ್ದಿಗಳು. ಬೀದರ್ ಜಿಲ್ಲೆ ಔರಾದ್ ತಾಲೂಕು ಗುಡಪಳ್ಳಿ ಗ್ರಾಮದಲ್ಲಿ ಜರುಗಿದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ಥಗಿತಗೊಂಡಿದ್ದ ಗ್ರಾಮದ 85 ಜನರ ಪಿಂಚಣಿಗಳ ಪೈಕಿ 65 ಜನರ ಪಿಂಚಣಿ ಅರ್ಜಿಗಳನ್ನು ಸ್ವೀಕರಿಸಿ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿದ್ದಾಗಿ ಹಿರಿಯ ಸಿವಿಲ್ ನ್ಯಾಯಾಧೀಶ ರಾಘವೇಂದ್ರ ಉಪಾಧ್ಯೆ ತಿಳಿಸಿದ್ದಾರೆ. ಬೆಂಗಳೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿರುವ ಗಣಪತಿ ದೇವಸ್ಥಾನದ ಸಮೀಪ ಇಂದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ರೈತ ಸಂತೆ ಜರುಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಧ್ಯೇಯದ ಧಾರವಾಡ ಕೃಷಿ ಮೇಳಕ್ಕೆ ಇಂದು ಬೆಳಗ್ಗೆ 11 ಗಂಟೆಗೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಚಾಲನೆ. ಕೃಷಿಕ ಮಹಿಳೆಯರ ಸಮಗ್ರ ಮಾರ್ಗದರ್ಶನಕ್ಕೆ ಪ್ರತಿ ಗ್ರಾಮದಲ್ಲಿ ಕೃಷಿ ಸಖಿಯರು, ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್. ಸುರಕ್ಷಿತ ಮಾತೃತ್ವ ಆಶ್ವಾಸನ ಸುಮನ್ ರೋಡ್ಮ್ಯಾಪ್ 2030. ತಾಯಂದಿರ ಮರಣ ಪ್ರಮಾಣ ಶೂನ್ಯಕ್ಕಿಳಿಸುವುದು ಆರೋಗ್ಯ ಇಲಾಖೆ ಗುರಿ. ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 ಗಂಟೆಗೆ 138ನೇ ಸಂಚಿಕೆ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
5: ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಕನ್ನಡ ರತ್ನ ಭಂಡಾರ
6: ಆಕಾಶವಾಣಿ.
7: ಆಯಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
8: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
7: ಆರಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
8: ನಮಸ್ಕಾರ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಬಂಗಾರದ ಮನುಷ್ಯ ಚಲನಚಿತ್ರದ ರಾಚುಂಟಪ್ಪ ಅಂದ್ರೆ ಜನಮಾನಸದಲ್ಲಿ ಹಚ್ಚ ಹಸಿರು. ಟಿಎನ್ ಬಾಲಕೃಷ್ಣ ಉರುಫ್ ಬಾಲಣ್ಣ ವಿಶೇಷ ಮ್ಯಾನರಿಸಂ ಅಂದ್ರೆ ಆಂಗಿಕ ಮೂಲಕ ತಮ್ಮ ಕಲಾ ಪ್ರತಿಭೆಯನ್ನ ತೋರಿದವರು. 450 ಹೆಚ್ಚು ಚಿತ್ರಗಳಲ್ಲಿ ಅಭಿನಯ ಮಾಡಿದವರು. ಕಲಾವಿದ ಟಿಎನ್ ಬಾಲಕೃಷ್ಣ,
9: ನನ್ನ 14ನೇ ವರ್ಷದಲ್ಲಿ ಅರಸೀಕೆರೆಯಲ್ಲಿ ಅಲೆದಾಡುತ್ತಾ ಇದ್ದಾಗ ಅಲ್ಲಿ ಬೋರ್ಡ್ ಬರೀತಿರೋದವ್ರನ್ನ ನೋಡಿ ಸ್ವಲ್ಪ ಪೇಂಟಿಂಗ್ ಕಲ್ತ್ಕೊಂಡೆ. ಅದರಿಂದ ನಾನೇ ಸ್ವಂತವಾಗಿ ಪೇಂಟಿಂಗ್ ಕೆಲಸ ಮಾಡೋಕ್ಕೆ ಆರಂಭಿಸ್ಬಿಟ್ಟೆ. ಅದೇ ನನ್ನ ಜೀವನಕ್ಕೆ ದಾರಿ ಆಯಿತು. ಅನಂತರ ಆಗಾಗ ಅರಸೀಕೆರೆಗೆ ಬರುತ್ತಿದ್ದ ನಾಟಕದ ಕಂಪ್ನಿಗಳಲ್ಲಿ ನಾಟಕಗಳನ್ನ ನೋಡ್ತಾ ಇದ್ದೆ. ಅದೊಂದು ಗೀಳು ಹತ್ಕೊಳ್ತು. ಆಮೇಲೆ ಏನಾದರೂ ಮಾಡಿ ನಾಟಕದ ಕಂಪ್ನಿಗಾದರೂ ಸೇರ್ಕೋಬೇಕು ಅಂತನ್ಬಿಟ್ಟು ಪ್ರಯತ್ನಪಟ್ಟೆ. ಇಲ್ಲಿ ಅರಸೀಕೆರೆಯಲ್ಲೇ ಒಂದು ಗಿರಿಗೌಡರ ಕಂಪ್ನಿ ಅಂತ ಒಂದು ನಾಟಕದ ಕಂಪ್ನಿ ಬಂದಿತ್ತು. ಅಲ್ಲಿ ಸ್ವಲ್ಪ ದಿವಸ ಅಲ್ಲಿ ದುಡ್ದೆ, ಗೇಟ್ ಕೀಪರ್ ಆಗಿ ಚಿಲ್ಲರೆ ಪಾರ್ಟ್ ಮಾಡಿಕೊಂಡು ಇದೆ. ಅಲ್ಲೇನು ಹೆಚ್ಚಿನ ದಿವಸ ಅದು ದೊಡ್ಡ ಕಂಪ್ನಿ ಅಲ್ವಾದ್ರಿಂದ 8ನೇ ದಿವಸಕ್ಕೆ ಬಾಗಿಲು ಮುಚ್ಚಿಬಿಡ್ತು. ನನ್ನ ಅರಸೀಕೆರೆಯಲ್ಲಿದ್ದ ಗೆಳೆಯರೆಲ್ಲ ಸೇರಿ ಚಂದ ಹಾಕಿ ನನ್ನನ್ನು ಮೈಸೂರಿಗೆ ಕಳಿಸ್ಕೊಟ್ರು. ಅಲ್ಲೊಂದು ಗೌರಿಶಂಕರ್ ನಾಟಕ ಸಭಾ ಅಂತ ದೊಡ್ಡ ನಾಟಕ ಕಂಪ್ನಿ ಇತ್ತು. ಅಲ್ಲಿ ಸೇರಿಕೊಂಡು ಮುಂದಿನ ಭವಿಷ್ಯ ನೋಡ್ಕೊಳ್ಳಪ್ಪ ಅಂತ ಮೈಸೂರಿಗೆ ಒಂದು ಟಿಕೆಟ್ ಕೊಡಿಸಿ ಕೈಗೊಂದು 8 ಆಣೆ ಕೊಟ್ಟು ಕಳಿಸಿದ್ರು. ಅಲ್ಲಿ ಗೇಟ್ ಕೀಪರ್ ಕೆಲಸ, 2 ಆಣೆ ಅವ್ರು ಕೊಡೋ ದಿನ ಟಿಫನ್ಗೆ ನೋಟಿಸ್ಗಳನ್ನ ಮನೆ ಹಂಚೋದು, ಇದನ್ನೆಲ್ಲ ನಾಟಕ ಕಂಪ್ನಿ ಮಾಲೀಕರಿಗೆ ಚೆನ್ನಾಗಿ ಗಮನಿಸ್ತಾ ಇದ್ರು. ಅವ್ರಿಗೆ ನನ್ನ ಮೇಲೆ ಅಭಿಮಾನವಿತ್ತು. ಅವ್ರು ಮನೆಗೆ ಹೋಗಿ ಒಂದು ದಿವಸ ಕಣ್ಣೀರು ಬಿಟ್ಕೊಂಡು ಗೋಳಾಡಿದೆ, ನನಗೆ ಪಾರ್ಟ್ ಮಾಡಬೇಕು ಸ್ವಾಮಿ, ನನಗೆ ಅವಕಾಶ ಕೊಡಿಸಿ ಅಂತನ್ಬಿಟ್ಟು ಸ್ವಲ್ಪ ತಡ್ಕೊ ಅಂತ ಅವ್ರು ಸಮಾಧಾನ ಹೇಳ್ತಾ ಇದ್ರು. ಅನಂತರ ತರೀಕೆರೆ ಕ್ಯಾಂಪ್ ಹೋಯಿತು ಈ ನಾಟಕ ಕಂಪ್ನಿ. ಹಾಗಾಗಿ ಚಾಮರಾಜನಗರ, ಗುಂಡ್ಲಪೇಟೆ ಇಲ್ಲೆಲ್ಲ ಸುತ್ತಾಕೊಂಡು ತರೀಕೆರೆಗೆ ಹೋದಾಗ ಕಂಪ್ನಿಲಿ ಸರಿಯಾಗಿ ಕಲೆಕ್ಷನ್ ಆಗದೇ ಇದ್ದಿದ್ದರಿಂದ, ಸರಿಯಾಗಿ ಸಂಬಳಗಳು ಕೊಡದೇ ಇದ್ದಿದ್ದರಿಂದ ಕೆಲವು ನಟರೆಲ್ಲ ದಿಢೀರ್ ಅಂತ ಕೈ ಬಿಟ್ಬಿಟ್ರು. ಆ ಟೈಮ್ನಲ್ಲಿ ನನಗೆ ಹಾಸ್ಯ ಪಾತ್ರದ ಒಂದು ಅವಕಾಶ ಸಿಕ್ತು. ಅದರಲ್ಲಿ ನಮ್ಮ ಹಿರಣ್ಣಯ್ಯನವರು, ಮಾಸ್ಟರ್ ಹಿರಣ್ಣಯ್ಯನವರು ತಂದೆ, ಹಿರಣ್ಣಯ್ಯನವ್ರ ಜೊತೆಯಲ್ಲೇ ನಾನು ಅಭಿನಯಿಸಬೇಕಾ, ಪ್ರಥಮದಲ್ಲಿ ಅಭಿನಯಿಸಬೇಕಾಗಿಂಥ ಒಂದು ಯೋಗ ಬಂತು. ಅಂದರೆ ರಾಷ್ಟ್ರವೀರ ಅಂತ ಎಚ್ ಎಂ ನಾಯ್ಕ ಪಾರ್ಟ್ ನಾಟಕದಲ್ಲಿ ಅವರು ಖಾನ್ ಸಿದ್ಧಾಂತಿ, ನಾನು ಬ್ರಾನ್ ಶಾಸ್ತ್ರಿ. ಧೈರ್ಯವಾಗಿ ಮಾಡಿದೆ ನಾನು. ಅನೇಕ ನಾಟಕದ ಕಂಪ್ನಿಗಳಿಂದ, ಯಾಕೆಂದರೆ ನಾಟಕದ ಕಂಪ್ನಿಗಳು ಯಾವುದು ಚಿರಂಜೀವಿ ಅಲ್ವಲ್ಲ, 3 ದಿವಸಕ್ಕೆ ಒಂದೊಂದು ಕಂಪ್ನಿ. ಹಾಗೆ ನಾನು ಓಡ್ಕೊಂಡು ಗುಬ್ಬಿ ಕಂಪ್ನಿ, ಚಾಮುಂಡೇಶ್ವರಿ ಕಂಪ್ನಿ, ಹೀಗೆ ಒಂದು 7-8 ನಾಟಕದ ಕಂಪ್ನಿಗಳಲ್ಲಿ ಪೂರ್ಣ ಒಂದು 18 ವರ್ಷ ಕಾಲ ಒಂದು ಜೀವನ ಸಾವಿಸ್ಕೊಂಡು ಬಂದೆ. ಅನುಭವನು ಸಂಪಾದಿಸ್ದೆ. ಗುಬ್ಬಿ ವೀರಣ್ಣವ್ರ ಕಂಪ್ನಿ ಮದ್ರಾಸ್ನಲ್ಲಿದ್ದಾಗ ಕ್ಯಾಂಪ್ ಮಾಡಿತ್ತು. ಆಗ 2ನೇ ಮಹಾಯುದ್ಧ. ರಾಜಮ್ನವರು, ಎಮ್ ಎ ರಾಜಮ್ನವರು ತ್ರಿಭಾಷಾ ತಾರೆ, ಅಪಾರವಾದ ಹೆಸರು ಸಾಧಿಸಿದ್ರಲ್ಲ ಅವರು ಮದ್ರಾಸ್ನಲ್ಲಿ ಇದ್ಕೊಂಡು. ಆಗ ನಾನು ಅವ್ರ ಮನೆಗೆ ಹೋಗಿ ಕೇಳಿಕೊಂಡೆ, ನನಗೊಂದು ಪಿಕ್ಚರ್ನಲ್ಲಿ ಪಾರ್ಟ್ ಮಾಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ ಅಮ್ಮ, ಅವಕಾಶ ಕೊಡಿಸಿ ಅಂತನ್ಬಿಟ್ಟು. ಸರಿ ಆಗಲಿ, ನಾನು ಹೇಳಿ ಕಳಿಸ್ತೀನಿ ಹೋಗಿ ಅಲ್ಲಿ ಇಲ್ಲಿ ವಿಚಾರಿಸಿ. ಆದರೆ ಕನ್ನಡ ಪಿಕ್ಚರ್ಗಳು ತಯಾರಾಗೋದೇ ಕಷ್ಟವಲ್ಲ ಮದ್ರಾಸ್ನಲ್ಲಿ, ಹಾಗೇನಾದ್ರೂ ತಯಾರಾಗಿ ನನಗೆ ಅವಕಾಶ ಇದ್ದಾಗ ನಾನು ನಿಮ್ಮನ್ನು ಖಂಡಿತ ಕೈ ಬಿಡೋದಿಲ್ಲ ಅಂತನ್ಬಿಟ್ಟು ಬೆನ್ ತಟ್ಟಿ ಕಳಿಸಿದ್ರು. ಅಲ್ಲಿಂದ ಕಂಪ್ನಿ ಮದ್ರಾಸಿಂದ ಕೋಲಾರಿಗೆ ಬಂತು. ಕೋಲಾರಿಗೆ ಬಂದ ತಕ್ಷಣ ಒಂದು ಎರಡು ದಿವಸದಲ್ಲಿ ರಾಜಮ್ಮನವರು ಸ್ವಂತ ರಾಧಾರಮಣ ಪಿಕ್ಚರ್ ತಯಾರು ಮಾಡ್ತಾರೆ ಅಂತ ಒಂದು ಸುದ್ದಿ ಬಂದು ನನಗೆ ಹೇಳ್ಕಳಿಸಿದ್ರು ರಾಜಮ್ಮನವರು. ಕನ್ನಡ ಚಿತ್ರ 9ನೇದು ಅಂತ ಪ್ರಾರಂಭ ಆಯ್ತಲ್ಲ, 1, 2, 3 ಸಂಖ್ಯೆ 9ನೇ ಚಿತ್ರದಿಂದ ನಾನು ಕನ್ನಡ ಚಿತ್ರಗಳಲ್ಲಿ ಪಾರ್ಟ್ ಮಾಡ್ತಾ ಬರ್ತಾ ಇದ್ದೀನಿ ಅಂದರೆ ಇದನ್ನು ಒಂದು ಹೆಮ್ಮೆ ಅಂತ ಭಾವಿಸ್ತೀನಿ.
8: ಕಲಾವಿದ ಟಿಎನ್ ಬಾಲಕೃಷ್ಣ ಅವರ ಧ್ವನಿಯನ್ನು ಇಂದು ಕನ್ನಡ ರತ್ನ ಭಂಡಾರದಲ್ಲಿ ನೀವು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
7: ಸರ್ವೋದಯವಾಗಲಿ ಸರ್ವರಲಿ.
5: ಟ್ಯೂನ್ ಮಾಡಿದಿರಿ 102.9 FM ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಇನ್ನೀಗ ಭಾವಗೀತೆಗಳನ್ನು ಕೇಳೋಣ. ರತ್ನನ ಪದಗಳು, ಜಿಪಿ ರಾಜರತ್ನಂ ಅವರ ವಿಶಿಷ್ಟವಾದ ಕೊಡುಗೆ ಈ ಪದಗಳು. ಇಲ್ಲಿ ಬಡತನ ಇರುತ್ತೆ, ನೋವು, ನಲಿವು, ಒಲವು, ಗೆಲುವು, ಸೋಲು, ಅಷ್ಟೇ ಯಾಕೆ ಕೇಳಿದ್ರೆ ಕನ್ನಡದ ಅಭಿಮಾನ ಎಲ್ಲವೂ ಇರುತ್ತೆ. ಏಳ್ಕೊಳ್ಳೋಕೊಂದೂರು, ತಲೆ ಮ್ಯಾಲೆ ಒಂದ್ಸೂರು, ಮಲಗಾಕೆ ಭೂಮ್ ತಾಯಿ ಮಂಚ ಅನ್ನೋ ಕವಿತೆ ಇರಬಹುದು. ಹಾಗೆ ಕನ್ನಡಾಭಿಮಾನವನ್ನು ಸಾರುವಂತಹ ನರಕಕ್ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಉಲ್ಸಾಕುದ್ರೂ ಮೂಗ್ನಲ್ ಕನ್ನಡ ಪದವಾಡ್ತೀನಿ ಅನ್ನೋ ಸಾಲುಗಳು, ಹೀಗೆ ವಿಶಿಷ್ಟವಾದ ಪದಪ್ರಯೋಗ ಇದೆ ಜಿ ಪಿ ರಾಜರತ್ನಂ ಅವರ ಕವಿತೆಗಳಲ್ಲಿ.

ಆಹಾ, ಈ ರೀತಿಯ ವಿಶಿಷ್ಟವಾದ ಪದ ಪ್ರಯೋಗ ಅಂದ್ರೆ ಅದು ಜಿ ಪಿ ರಾಜರತ್ನಂ ಅವರ ಕವಿತೆಗಳು. ಕೆಳಗ್ರೆ ಜಿ ಪಿ ರಾಜರತ್ನಂ ಅವರ ಸಾಕಷ್ಟು ಕವಿತೆಗಳು ಸಿನಿಮಾಗಳಲ್ಲಿ ಚಿತ್ರಗೀತೆಗಳಾಗಿ ಬಳಕೆ ಆಗಿದ್ದಾವೆ. ಅದರಲ್ಲಿ ಒಂದು ಸುಂಟರ್ಗಾಳಿ ಸಿನಿಮಾ, ಇದರಲ್ಲಿ ಈ ಹಾಡನ್ನ ನೀವು ಕೇಳಿರಬಹುದು. ನೀನ ನಟ್ಟಿ ಬೆಳಕಂಗಿದ್ದೆ ನಂಜು, ಮಾಗಿನ ಹುಲ್ ಮೇಲ್ ಮಲಗಿದ್ದಂಗೆ ಮಂಜು ಅಂತ ಹೇಳಿ. ಈಗ ಈ ಒಂದು ಸಾಹಿತ್ಯ ಇರುವ ಭಾವಗೀತೆಯನ್ನ ಕೇಳಿ, ರಾಜು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಗ್ರಾಮೀಣ ಭಾಗದ ಮೂಲ ಸೌಕರ್ಯದಲ್ಲಿ ಗಣನೀಯ ಸುಧಾರಣೆ, ಆರ್ಥಿಕ ಸಬಲೀಕರಣಕ್ಕೆ ಸೂಕ್ತ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ. ಕೊಲ್ಲಿ ರಾಷ್ಟ್ರಗಳು ಕೆಂಪು ಮತ್ತು ಕಪ್ಪು ಸಮುದ್ರದಲ್ಲಿ ವಾಣಿಜ್ಯ ನೌಕೆಗಳ ಮೇಲಿನ ದಾಳಿ ಕಳವಳಕಾರಿ, ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಇರಾನ್ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನ ತೆರವುಗೊಳಿಸಿ ಕದನ ವಿರಾಮ ಪಾಲಿಸಿದರೆ ಮಾತುಕತೆ ಪುನರಾರಂಭ, ಇರಾನ್ ಪ್ರಸ್ತಾಪ. ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅಮೆರಿಕ ಭೇಟಿ ಮುಕ್ತಾಯ, ಈ ವರ್ಷ ಮತ್ತೆ ಎರಡು ಬಾರಿ ಡೊನಾಲ್ಡ್ ಟ್ರಂಪ್ ಭೇಟಿಗೆ ತೀರ್ಮಾನ. ಏಷ್ಯನ್ ಗೇಮ್ಸ್ ಮ್ಯಾರಥಾನ್ನಲ್ಲಿ ಭಾರತದ ಸವನ್ ಬರ್ವಾಲ್ಗೆ ಬೆಳ್ಳಿ. ವಾರ್ತೆಗಳ ವಿವರ: ಕಳೆದ 12 ವರ್ಷಗಳ ಅವಧಿಯಲ್ಲಿ ನಗರ ಮತ್ತು ಹಳ್ಳಿಗಳ ನಡುವಿನ ಅಂತರ ಗಣನೀಯವಾಗಿ ಕಡಿಮೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಮೂಲ ಸೌಕರ್ಯ ಸುಧಾರಣೆ ಕಂಡಿದ್ದು, ಜನರ ಸ್ವಾವಲಂಬಿ ಬದುಕು ಮತ್ತು ಆರ್ಥಿಕ ಸಬಲೀಕರಣಕ್ಕೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸೇವಾ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ವಾರಣಾಸಿಯಿಂದ ವಡ್ನಾಗರ್ವರೆಗೆ ಕೈಗೊಂಡಿರುವಂತಹ ಸಂಕಲ್ಪ ಯಾತ್ರೆಯ ಯಾತ್ರಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಮಾಜ ಸೇವೆ, ಸಾಮಾಜಿಕ ಸುಧಾರಣೆ ಮತ್ತು ಸಕಾರಾತ್ಮಕ ಬದಲಾವಣೆಯ ಮಹತ್ವದ ಬಗ್ಗೆ ಪ್ರಸ್ತಾಪಿಸಿದ ಅವರು, ವಿಕಸಿತ ಭಾರತದ ಗುರಿ ಸಾಧನೆಗೆ ಪ್ರತಿಯೊಬ್ಬರ ಕೊಡುಗೆ ಮತ್ತು ಪಾಲ್ಗೊಳ್ಳುವಿಕೆ ಅಗತ್ಯ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಯಾತ್ರಾರ್ಥಿಗಳು ಮತ್ತು ಅನುಭವಗಳನ್ನು ಹಂಚಿಕೊಂಡರು. ಯಾತ್ರೆಯ ಕುರಿತು ಪ್ರತಿಯೊಬ್ಬ ಯಾತ್ರಾರ್ಥಿಯೂ ತಮ್ಮ ಅನಿಸಿಕೆಗಳನ್ನು ದಿನಚರಿಯಲ್ಲಿ ಬರೆದು ಇಡುವಂತೆ ಪ್ರಧಾನಿ ಸಲಹೆ ನೀಡಿದ್ದಾರೆ. ಕೊಲ್ಲಿ ರಾಷ್ಟ್ರ, ಕೆಂಪು ಸಮುದ್ರ ಮತ್ತು ಕಪ್ಪು ಸಮುದ್ರದಲ್ಲಿ ವಾಣಿಜ್ಯ ನೌಕೆ ಮತ್ತು ನಾವಿಕರ ಮೇಲೆ ಪದೇ ಪದೇ ನಡೆಯುತ್ತಿರುವಂತಹ ದಾಳಿಗಳ ಬಗ್ಗೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದು, ಇನ್ನು ಅಸಾಧಾರಣ ಘಟನೆಗಳನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದಂತಹ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಸಂದರ್ಭದಲ್ಲಿ ನೌಕಾಯಾನ ಮತ್ತು ನಾವಿಕರ ಸುರಕ್ಷತೆ ಹಾಗೂ ಭದ್ರತೆ ಕುರಿತ ಗ್ರೂಪ್ ಆಫ್ ಫ್ರೆಂಡ್ಸ್ನ ಉದ್ಘಾಟನಾ ಸಭೆಯನ್ನು ಉದ್ದೇಶಿಸಿ ಡಾ ಎಸ್ ಜೈಶಂಕರ್ ಮಾತನಾಡಿದರು. ಹಡಗು ಮತ್ತು ನಾವಿಕರ ಸುರಕ್ಷತೆ ಮತ್ತು ಭದ್ರತೆಯತ್ತ ಹೆಚ್ಚಿನ ಗಮನ ಸೆಳೆಯಲು ಭಾರತ ಮತ್ತು ಲೈಬೀರಿಯಾ ಜಂಟಿಯಾಗಿ ಈ ಸಂದರ್ಭದಲ್ಲಿ ನೂತನ ಉಪಕ್ರಮವೊಂದನ್ನು ಘೋಷಣೆ ಮಾಡಿದವು. ನಾವಿಕರ ಪ್ರಮುಖ ಮೂಲವಾಗಿರುವಂತಹ ಭಾರತ ಮತ್ತು ವಿಶ್ವದ ಅತಿದೊಡ್ಡ ಹಡಗು ನೋಂದಣಿ ರಾಷ್ಟವಾಗಿರುವ ಲೈಬೀರಿಯಾ ಕಡಲ ಸುರಕ್ಷತೆ ಮತ್ತು ಭದ್ರತೆಯನ್ನು ಬಲಪಡಿಸಲು ಕೈಜೋಡಿಸಿವೆ. ಕಡಲ ಭದ್ರತೆಯನ್ನು ಹೆಚ್ಚಿಸಲು ಮತ್ತು ಈ ವಲಯದ ಚರ್ಚೆಗಳಲ್ಲಿ ಪ್ರಮುಖ ಪಾಲುದಾರರಿಗೆ ಹೆಚ್ಚಿನ ಧ್ವನಿ ಸಿಗುವಂತೆ ಮಾಡಲು ಸಮಾಲೋಚನಾ ಚೌಕಟ್ಟನ್ನು ಸ್ಥಾಪಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ. ಒಮಾನ್ ಕೊಲ್ಲಿಯಲ್ಲಿ ಆಂಟಿಗುವಾ ಮತ್ತು ಬಾರ್ಬುಡಾ ಧ್ವಜವನ್ನು ಹೊಂದಿದ್ದ ಎಂವಿ ಕೇಪ್ ಡಾವೋ ಎಂಬ ಬಲ್ಕ್ ಕ್ಯಾರಿಯರ್ ಹಡಗಿನ ಮೇಲೆ ಇತ್ತೀಚೆಗೆ ನಡೆದ ದಾಳಿಯನ್ನು ಅವರು ಪ್ರಸ್ತಾಪಿಸಿದರು. ಈ ಘಟನೆಯಲ್ಲಿ ಒಬ್ಬ ಭಾರತೀಯ ನಾವಿಕ ಮೃತಪಟ್ಟಿದ್ದರು. ಹರ್ಮುಜ್ ಜಲಸಂಧಿಯಲ್ಲಿ ದಾಳಿಗೊಳಗಾದ ಪನಾಮಾ ಧ್ವಜದ ತೈಲ ಟ್ಯಾಂಕರ್ ಎಲ್ಕಯಾ ಪ್ರಕರಣವನ್ನು ಡಾ ಎಸ್ ಜೈಶಂಕರ್ ಉಲ್ಲೇಖಿಸಿದರು. ಈ ದಾಳಿಯಲ್ಲಿ ಭಾರತೀಯ ಸಿಬ್ಬಂದಿಯೊಬ್ಬರು ನಾಪತ್ತೆಯಾಗಿದ್ದರು. ಅಮೆರಿಕವು ಇರಾನ್ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧವನ್ನು ತೆರವುಗೊಳಿಸಿ ಇರಾನ್ ತೈಲ ಮಾರಾಟದ ಮೇಲಿನ ನಿರ್ಬಂಧಗಳನ್ನು ಸಡಿಲಿಸಿದರೆ ಮತ್ತು ಲೆಬನಾನ್ ಒಳಗೊಂಡಂತೆ ಒಟ್ಟಾರೆ ಕದನ ವಿರಾಮವನ್ನು ಪಾಲಿಸಿದರೆ 7 ದಿನಗಳಲ್ಲಿ ಹರ್ಮುಜ್ ಜಲಸಂಧಿಯನ್ನು ಪುನಃ ತೆರೆಯಲು ಮತ್ತು ತನ್ನ ಪರಮಾಣು ಕಾರ್ಯಕ್ರಮದ ಕುರಿತ ಮಾತುಕತೆಯನ್ನು ಪುನರಾರಂಭಿಸಲು ಇರಾನ್ ಪ್ರಸ್ತಾಪಿಸಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸುದ್ದಿಗಾರರೊಂದಿಗೆ ಈ ಪ್ರಸ್ತಾಪದ ವಿವರಗಳನ್ನು ನೀಡಿದ್ದಾರೆ. ಇದು ಇರಾನ್ನ ಪರಮಾಣು ಕಾರ್ಯಕ್ರಮದ ಕುರಿತು ಅಮೆರಿಕದೊಂದಿಗೆ ಸ್ಥಗಿತಗೊಂಡಿದ್ದ ಮಾತುಕತೆಗಳನ್ನು ಪುನರಾರಂಭಿಸಲಿದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕವು ಈ ಯೋಜನೆಯನ್ನು ಒಪ್ಪಿಕೊಂಡ ತಕ್ಷಣವೇ 7 ದಿನಗಳ ಕಾಲಮಿತಿ ಪ್ರಾರಂಭವಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಆರಂಭಿಕ ಹಂತದ ಕ್ರಮಗಳನ್ನು ಪೂರ್ಣಗೊಳಿಸಲು ಸುಮಾರು 4-5 ದಿನಗಳು ಬೇಕಾಗುತ್ತವೆ ಮತ್ತು 6ನೆಯ ದಿನದಂದು ಜಲಸಂಧಿಯನ್ನು ತೆರೆಯಲಾಗುತ್ತದೆ. 7ನೆಯ ದಿನದಂದು ಪರಮಾಣು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಪರಸ್ಪರ ಒಪ್ಪಿಗೆಯಾದ ವಿಷಯಗಳ ಕುರಿತು ಅಮೆರಿಕದೊಂದಿಗೆ ಅಂತಿಮ ಒಪ್ಪಂದಕ್ಕಾಗಿ ಮಾತುಕತೆಗಳು ಪ್ರಾರಂಭವಾಗಲಿವೆ ಎಂದು ಅವರು ತಿಳಿಸಿದ್ದಾರೆ. ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅಮೆರಿಕದ ವಾಷಿಂಗ್ಟನ್ಗೆ ಕೈಗೊಂಡಿದ್ದಂತಹ 3 ದಿನಗಳ ಅಧಿಕೃತ ಭೇಟಿಯು ವ್ಯಾಪಾರ ಕ್ಷೇತ್ರದಲ್ಲಿನ ಪ್ರಗತಿ, ಕೃತಕ ಬುದ್ದಿಮತ್ತೆ ಮತ್ತು ವಿದೇಶಾಂಗ ನೀತಿಯ ಕುರಿತಾದ ಚರ್ಚೆಗಳೊಂದಿಗೆ ಸಂಪನ್ನಗೊಂಡಿತು. ಆದರೆ ವಿಶ್ವದ ಈ 2 ಅತಿದೊಡ್ಡ ಆರ್ಥಿಕತೆಗಳ ನಡುವೆ ಯಾವುದೇ ಪ್ರಮುಖ ಹೊಸ ಒಪ್ಪಂದಗಳು ಏರ್ಪಡಲಿಲ್ಲ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇದು ಎಲ್ಲರಿಗೂ ಅತ್ಯುತ್ತಮವಾದ ಸಭೆಯಾಗಿತ್ತು ಎಂದು ಬಣ್ಣಿಸಿದ್ದಾರೆ. ವರ್ಷಾಂತ್ಯದೊಳಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಇನ್ನೂ 2 ಬಾರಿ ಭೇಟಿಯಾಗುವುದಾಗಿ ಚೀನಾ ಅಧ್ಯಕ್ಷರು ತಿಳಿಸಿದ್ದಾರೆ. ಇದರೊಂದಿಗೆ ವಿಶ್ವದ ಈ 2 ಅತಿದೊಡ್ಡ ಆರ್ಥಿಕತೆಗಳ ನಾಯಕರ ನಡುವಿನ ಮುಖಾಮುಖಿ

0: ಮಾತುಕತೆಗಳ ಸಂಖ್ಯೆ ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕಾರ್ಮಿಕ ಸಂಹಿತೆ ಕುರಿತಾದಂತಹ ಒಂದು ನೋಟ ಮೂಡಿಬರಲಿದೆ. 70 ವರ್ಷಗಳಿಂದ ಜಾರಿಯಲ್ಲಿದ್ದಂತಹ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳು, ನೋಂದಣಿ, ಕಾರ್ಮಿಕ ಪರಿವೀಕ್ಷಕರು, ಉದ್ಯೋಗದಾತರು ಒಳಗೊಂಡಿರುವಂತಹ 4 ಕಾರ್ಮಿಕ ಸಂಹಿತೆಗಳನ್ನು 2025 ನವೆಂಬರ್ 21 ಜಾರಿಗೆ ತರಲಾಯಿತು. ಇವು ಕಾರ್ಮಿಕರ ವೇತನ, ಕೈಗಾರಿಕಾ ಬಾಂಧವ್ಯ, ಸಾಮಾಜಿಕ ಭದ್ರತೆ ಮತ್ತು ಕಾರ್ಮಿಕರ ಸುರಕ್ಷತೆಯನ್ನು ಒಳಗೊಂಡಿವೆ. ಕಾರ್ಮಿಕ ಸಂಹಿತೆಗಳ ಮೂಲಕ ನಿಯಮಗಳನ್ನು ಸರಳೀಕರಣಗೊಳಿಸಲಾಗಿದೆ. ರಕ್ಷಣೆಯ ಜೊತೆಗೆ ಕನಿಷ್ಠ ವೇತನವನ್ನು ಪ್ರತಿಯೊಬ್ಬ ಕಾರ್ಮಿಕರ ಕಾನೂನುಬದ್ಧ ಹಕ್ಕಾಗಿ ಪರಿವರ್ತಿಸಲಾಗಿದೆ. ಇದೇ ಮೊದಲ ಬಾರಿಗೆ ಗಿಗ್ ಮತ್ತು ಪ್ಲಾಟ್ಫಾರ್ಮ್ ವಲಯದ ಕಾರ್ಮಿಕರನ್ನು ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ತರಲಾಗಿದೆ. 2015 19% ಕಾರ್ಮಿಕ ಶಕ್ತಿ 2025 ವೇಳೆಗೆ 64% ಹೆಚ್ಚಳವಾಗಿರುವುದು ವಿಶೇಷವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಬೆಳಗ್ಗೆ 11 ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವಂತಹ ಮಾಸಿಕ ಜನಪ್ರಿಯ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 138 ಸಂಚಿಕೆಯಾಗಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಜಾಲತಾಣಗಳಲ್ಲಿ, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೀವು ಕಾರ್ಯಕ್ರಮವನ್ನು ನೇರ ಪ್ರಸಾರದಲ್ಲಿ ಕೇಳಬಹುದು. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಯಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಲಡಾಖ್ನಲ್ಲಿ ಭಾರತೀಯ ಪರ್ವತಾರೋಹಣ ತಂಡ 23 6,000 ಮೀಟರ್ಗಿಂತ ಎತ್ತರದ ಈವರೆಗೆ ಯಾರೂ ಏರದ 20 ಶಿಖರಗಳನ್ನು ಯಶಸ್ವಿಯಾಗಿ ಏರಿದೆ. ಈ ಐತಿಹಾಸಿಕ ಸಾಧನೆ ಮಾಡಿದ ತಂಡವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ದೆಹಲಿಯಲ್ಲಿ ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ವೇಳೆ ರಾಜನಾಥ್ ಸಿಂಗ್ ಅವರು ಮಾತನಾಡಿ, ತಂಡದ ಧೈರ್ಯ, ಪರಿಶ್ರಮ ಮತ್ತು ದೃಢ ಸಂಕಲ್ಪ ಶ್ಲಾಘನೀಯವಾಗಿದೆ. ಈ ಸಾಧನೆ ಭಾರತದ ಪರ್ವತಾರೋಹಣ ಸಾಮರ್ಥ್ಯ ಮತ್ತು ಸಾಹಸ ಕ್ರೀಡೆಗಳಲ್ಲಿನ ಸಾಧನೆಗೆ ಸಾಕ್ಷಿಯಾಗಿದೆ. ಯುವ ಜನತೆ ಪರ್ವತಾರೋಹಣ ಮತ್ತು ಸಾಹಸ ಚಟುವಟಿಕೆಗಳಲ್ಲಿ ಭಾಗಿಯಾಗಲು ಈ ಸಾಧನೆ ಪ್ರೇರಣಾದಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಅಟಿಕಾ ಗೋಲ್ಡ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮೇಲೆ ಬೆಂಗಳೂರು, ಚೆನ್ನೈ, ಹೈದರಾಬಾದ್ ಮತ್ತು ವಿಶಾಖಪಟ್ಟಣಂನ 16 ಜಾರಿ ನಿರ್ದೇಶನಾಲಯ ನಿನ್ನೆ ದಾಳಿ ನಡೆಸಿದೆ. ಕಳ್ಳತನ ಮಾಡಿದ ಚಿನ್ನವನ್ನು ಖರೀದಿ ಮಾಡುತ್ತಿರುವಂತಹ ಕುರಿತಾದಂತಹ ದೂರಿನ ಆಧಾರದ ಮೇಲೆ ಅಟಿಕಾ ಗೋಲ್ಡ್ನ ನಿರ್ದೇಶಕರು, ಪಾಲುದಾರರು ಮತ್ತಿತರ ನಿವಾಸಗಳ ಕಚೇರಿ ಮೇಲೆ ದಾಳಿ ನಡೆಸಲಾಗಿದೆ. ಈ ಸಂದರ್ಭದಲ್ಲಿ 752,000 ರೂಪಾಯಿ ನಗದು, ವಿದೇಶಿ ಕರೆನ್ಸಿ, ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಜಾರಿ ನಿರ್ದೇಶನಾಲಯದ ಪ್ರಕಟಣೆ ತಿಳಿಸಿದೆ. ಭಾರತದ ಮ್ಯಾರಥಾನ್ ಓಟಗಾರ ಸವನ್ ಬರ್ವಾಲ್ ಏಷ್ಯನ್ ಗೇಮ್ಸ್ನಲ್ಲಿ ಐತಿಹಾಸಿಕ ಸಾಧನೆಯನ್ನು ಮಾಡಿದ್ದು ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 44 ಸವನ್ ಬರ್ವಾಲ್ 2:11:37 ಗುರಿ ಮುಟ್ಟಿ ನೂತನ ರಾಷ್ಟ್ರೀಯ ದಾಖಲೆಯನ್ನು ಸ್ಥಾಪಿಸಿದ್ದಾರೆ. ಜಪಾನ್ನ ಯಮಶಿತ ಚಿನ್ನದ ಪದಕ ಗಳಿಸಿದ್ದಾರೆ. ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದ ಗುಲ್ವೀರ್ ಸಿಂಗ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಗುಲ್ವೀರ್ ಸಿಂಗ್ ಈ ಮುನ್ನ ಏಷ್ಯನ್ ಕ್ರೀಡಾಕೂಟದಲ್ಲಿ ಕಂಚಿನ ಪದಕ ಗೆದ್ದಿದ್ದರು. ಗುಲ್ವೀರ್ ಸಿಂಗ್ ಅವರು ನಿರಂತರವಾಗಿ ಉತ್ತಮ ಪ್ರದರ್ಶನ ನೀಡಿ ಅತ್ಯುತ್ತಮ ಸಾಧನೆ ಮಾಡಿ ದಾಪುಗಾಲಿಟ್ಟಿದ್ದಾರೆ. ಭಾರತದ ಅಥ್ಲೆಟ್ಗಳಿಗೆ ಅವರು ಪ್ರೇರಣಾದಾಯಕವಾಗಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ಲಾಘಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ಭಾಗದ ಮೂಲಸೌಕರ್ಯದಲ್ಲಿ ಗಣನೀಯ ಸುಧಾರಣೆ, ಆರ್ಥಿಕ ಸಬಲೀಕರಣಕ್ಕೆ ಸೂಕ್ತ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ. ಕೊಲ್ಲಿ ರಾಷ್ಟ್ರಗಳು ಕೆಂಪು ಮತ್ತು ಕಪ್ಪು ಸಮುದ್ರದಲ್ಲಿ ವಾಣಿಜ್ಯ ನೌಕೆಗಳ ಮೇಲಿನ ದಾಳಿ ಕಳವಳಕಾರಿ, ಡಾ ಎಸ್ ಜೈಶಂಕರ್. ಇರಾನ್ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನ ತೆರವುಗೊಳಿಸಿ ಕದನ ವಿರಾಮ ಪಾಲಿಸಿದರೆ

0: ಮಾತುಕತೆ ಪುನರಾರಂಭ, ಇರಾನ್ ಪ್ರಸ್ತಾಪ. ಚೀನಾಧ್ಯಕ್ಷ ಜಿ ಜಿನ್ಪಿಂಗ್ ಅಮೆರಿಕ ಭೇಟಿ ಮುಕ್ತಾಯ. ಈ ವರ್ಷ ಮತ್ತೆ ಎರಡು ಬಾರಿ ಡೊನಾಲ್ಡ್ ಟ್ರಂಪ್ ಭೇಟಿಗೆ ತೀರ್ಮಾನ. ಏಷ್ಯನ್ ಗೇಮ್ಸ್ ಮ್ಯಾರಥಾನ್ನಲ್ಲಿ ಭಾರತದ ಸವನ್ ಬರ್ವಾಲ್ಗೆ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. 7:45. ಇನ್ನೀಗ ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ.
2: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಪದ್ಧತಿಗಳ ಬಗ್ಗೆ ತಿಳಿಸುತ್ತಾರೆ ಡಾಕ್ಟರ್ ಭವ್ಯ HB, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ತಜ್ಞರು, ಆಯುಷ್ ಇಲಾಖೆ, ಸಿದ್ದರಬೆಟ್ಟ, ತುಮಕೂರು. ಕೇಳಿ ಆಯುಷ್ವಾಣಿ.
3: ಔಷಧಿಗಳಿಗಿಂತ ಜೀವನ ಶೈಲಿ ಸುಧಾರಣೆಗೆ ಹೆಚ್ಚಿನ ಮಹತ್ವ ನೀಡಲಾಗುವುದು. ಪ್ರಕೃತಿ ಚಿಕಿತ್ಸೆಯು ದೇಹದ ಸ್ವಾಭಾವಿಕ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಆರೋಗ್ಯವನ್ನು ಕಾಪಾಡುತ್ತದೆ. ಈ ಪದ್ಧತಿಯಲ್ಲಿ ಪಂಚಮಹಾಭೂತಗಳ ಮೂಲಕ ಚಿಕಿತ್ಸೆ ನೀಡಲಾಗುವುದು. ಯೋಗದಿಂದ ದೇಹ ಸದೃಢವಾಗುತ್ತದೆ, ಮನಸ್ಸು ಶಾಂತವಾಗುತ್ತದೆ, ಒತ್ತಡ ಕಡಿಮೆಯಾಗುತ್ತದೆ. ಪ್ರತಿದಿನ ಕನಿಷ್ಠ 30 ನಿಮಿಷ ಯೋಗಾಭ್ಯಾಸ, 10 ನಿಮಿಷ ಪ್ರಾಣಾಯಾಮ ಧ್ಯಾನ ಮಾಡಿ. ನಾವು ಸೇವಿಸುವ ಆಹಾರವೇ ಔಷಧಿ. ತಾಜಾ ಹಣ್ಣುಗಳು, ಹಸಿರು ಸೊಪ್ಪು, ಮೊಳಕೆ ಕಾಳುಗಳು, ಸಂಪೂರ್ಣ ಧಾನ್ಯಗಳನ್ನ ಸೇವಿಸಿ. ಸಾಕಷ್ಟು ಪ್ರಮಾಣದ ನೀರು ಉತ್ತಮ ಆರೋಗ್ಯಕ್ಕೆ ಸಹಾಯಕಾರಿ. ದೇಹಕ್ಕೆ ಹಾನಿಕರವಾದ ಜಂಕ್ ಫುಡ್, ತಂಪು ಪಾನೀಯಗಳು, ಅತಿಯಾದ ಸಕ್ಕರೆ, ಹೆಚ್ಚು ಉಪ್ಪುಯುಕ್ತ ಆಹಾರ, ಕರಿದ ಎಣ್ಣೆಯ ಆಹಾರ, ಮೈದಾ ಹಿಟ್ಟಿನಿಂದ ತಯಾರಿಸಿದ ಆಹಾರಗಳನ್ನು ಹೆಚ್ಚು ಬಳಸಬಾರದು. ನೀರೇ ಜೀವನಕ್ಕೆ ಅಮೃತ. ದಿನಕ್ಕೆ 2-3 ಲೀಟರ್ ನೀರು ಕುಡಿಯಿರಿ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕನಿಷ್ಠ 1 ಲೋಟ ನೀರು ಕುಡಿಯುವುದು ಉತ್ತಮ. ನೀರಿನ ಸೇವನೆ ಆರೋಗ್ಯಕರ ಜೀವನಕ್ಕೆ ಅಡಿಪಾಯ. ಸೂರ್ಯನ ಬೆಳಕು ಆರೋಗ್ಯದ ಮೂಲ. ಬೆಳಗ್ಗೆ 7-9 ಗಂಟೆಯೊಳಗೆ ಸೂರ್ಯನ ಬೆಳಕಿನಲ್ಲಿ ಕನಿಷ್ಠ 15-20 ನಿಮಿಷ ಇರಿ. ನೈಸರ್ಗಿಕವಾಗಿ ದೇಹಕ್ಕೆ ದೊರೆಯುವ ವಿಟಮಿನ್ ಡಿ ಮೂಳೆಗಳನ್ನ ಬಲಪಡಿಸುತ್ತದೆ, ತ್ವಚೆಯ ಆರೋಗ್ಯಕ್ಕೂ ಸಹಾಯಕಾರಿ. ಮನಸ್ಸು ಆರೋಗ್ಯವಾಗಿದ್ದರೆ ದೇಹವು ಆರೋಗ್ಯವಾಗಿರುತ್ತದೆ. ಅನಗತ್ಯ ಒತ್ತಡವನ್ನು ಕಡಿಮೆ ಮಾಡಿ. ಪ್ರಾಣಾಯಾಮದಿಂದ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚುತ್ತದೆ, ಮನಸ್ಸು ಶಾಂತವಾಗುತ್ತದೆ, ಒತ್ತಡ ಕಡಿಮೆಯಾಗುತ್ತದೆ, ಏಕಾಗ್ರತೆ ಹೆಚ್ಚುತ್ತದೆ. ಯೋಗ ದೇಹವನ್ನು ಸದೃಢ ಹಾಗೂ ಲವಲವಿಕೆಯಾಗಿರಿಸುತ್ತದೆ. ಮಾನಸಿಕ ಒತ್ತಡ, ಆತಂಕ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡುತ್ತದೆ. ಸ್ಥೂಲಕಾಯ, ರಕ್ತದೊತ್ತಡ ಮತ್ತು ಮಧುಮೇಹ ನಿಯಂತ್ರಣಕ್ಕೆ ಸಹಾಯಕಾರಿ. ಉತ್ತಮ ನಿದ್ರೆ ಹಾಗೂ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ. ಆರೋಗ್ಯಕರ ಜೀವನ ಶೈಲಿಗೆ ಯೋಗ ಉತ್ತಮ. ಪ್ರಕೃತಿ ಚಿಕಿತ್ಸೆಯ ಪ್ರಮುಖ ವಿಧಾನಗಳು ಜಲಚಿಕಿತ್ಸೆ ಅಂದರೆ ಹೈಡ್ರೋಥೆರಪಿ. ಜಲವು ದೇಹವನ್ನು ಶುದ್ಧೀಕರಿಸಿ ರಕ್ತ ಸಂಚಾರವನ್ನು ಸುಧಾರಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯಕಾರಿಯಾಗಿದೆ. ಮಣ್ಣಿನ ಚಿಕಿತ್ಸೆ ಮಡ್ ಥೆರಪಿ ದೇಹನ ಉಷ್ಣತೆಯನ್ನು ಕಾಪಾಡಿ ಉರಿಯೂತವನ್ನು ಶಮನಗೊಳಿಸಲು ಸಹಾಯಕಾರಿಯಾಗಿದೆ. ಆಹಾರ ಚಿಕಿತ್ಸೆ ಫುಡ್ ಅಂಡ್ ನ್ಯೂಟ್ರಿಷನ್ ಥೆರಪಿ. ನೈಸರ್ಗಿಕ ತಾಜಾ ಹಾಗೂ ಸಮತೋಲನ ಆಹಾರವು ಉತ್ತಮ ಆರೋಗ್ಯದ ಮೂಲಾಧಾರವಾಗಿದೆ. ಯೋಗ ಚಿಕಿತ್ಸೆ ಯೋಗ ಥೆರಪಿ ದೇಹ, ಮನಸ್ಸು ಹಾಗೂ ಉಸಿರಿನ ಸಮತೋಲನವನ್ನು ಕಾಪಾಡಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಉಪವಾಸ ಚಿಕಿತ್ಸೆ ಫಾಸ್ಟಿಂಗ್ ಥೆರಪಿ. ವೈದ್ಯರ ಸಲಹೆಯಂತೆ ಉಪವಾಸ ಮಾಡುವುದರಿಂದ ಜಠರಾಂಗಕ್ಕೆ ವಿಶ್ರಾಂತಿ ದೊರೆತು ದೇಹದ ಶುದ್ಧೀಕರಣಕ್ಕೆ ಸಹಾಯಕಾರಿಯಾಗಿದೆ. ಅಯಸ್ಕಾಂತ ಚಿಕಿತ್ಸೆ ಮ್ಯಾಗ್ನೆಟೋಥೆರಪಿ ರಕ್ತ ಸಂಚಾರವನ್ನು ಉತ್ತೇಜಿಸಿ ನೋವು ನಿವಾರಣೆಗೆ ಸಹಾಯಕಾರಿಯಾಗಿದೆ. ಸೂಜಿ ಚಿಕಿತ್ಸೆ ಆಕ್ಯುಪಂಕ್ಚರ್ ದೇಹದ ನಿರ್ದಿಷ್ಟ ಬಿಂದುಗಳನ್ನು ಉತ್ತೇಜಿಸಿ ನೋವು ನಿಯಂತ್ರಣ ಹಾಗೂ ಆರೋಗ್ಯ ಸುಧಾರಣೆಗೆ ಸಹಾಯಕಾರಿಯಾಗಿದೆ. ಸದೃಢ ಆರೋಗ್ಯಕ್ಕಾಗಿ ಪ್ರಕೃತಿಯೊಂದಿಗೆ ಬದುಕೋಣ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಆಯುಷ್ ಆಸ್ಪತ್ರೆಗೆ ಭೇಟಿ ನೀಡಿ. ವಂದನೆಗಳು.
2: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಪದ್ಧತಿಗಳ ಬಗ್ಗೆ ತಿಳಿಸಿದವರು ಡಾಕ್ಟರ್ ಭವ್ಯ HB, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ತಜ್ಞರು, ಆಯುಷ್ ಇಲಾಖೆ, ಸಿದ್ದರಬೆಟ್ಟ, ತುಮಕೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
1: ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದ್ರಿ. ಇದು ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೀಗ ಕೇಳೋಣ ಯಶವಂತ ಹಳಿಬಂಡಿ ಅವರು ಹಾಡಿರುವಂತಹ ಕಾವ್ಯಾನಂದ ಅವರ ರಚನೆಯ ಒಂದು ಭಾವಗೀತೆ. ಬಿಳಿ ಮತ್ತೆ ಕಪ್ಪು ಈ ಬಣ್ಣದ ನಡುವೆ ಯಾವುದೇ ಭೇದ ಭಾವ ಬೇಡ, ಅಷ್ಟಕ್ಕೂ ಬಿಳಿಯ ಬಣ್ಣಕ್ಕಿಂತ ಕಪ್ಪು ಬಣ್ಣವೇ ಶ್ರೇಷ್ಠ ಅನ್ನೋ ಒಂದು ಭಾವವನ್ನು ವ್ಯಕ್ತಪಡಿಸುವಂತಹ ಸಾಹಿತ್ಯದ ಭಾವಗೀತೆ ಇದು.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಭಾವಗೀತೆಗಳನ್ನ ಕೇಳ್ತಾ ಇದ್ದೀರಿ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ಎನಗೆ, ಎದೆ ತುಂಬಿ ಹಾಡಿದೆನು ಅಂದು ನಾನು. ಇದು ಜಿಎಸ್ ಶಿವರುದ್ರಪ್ಪ ಅವರ ಪ್ರಸಿದ್ಧ ಕವನದ ಸಾಲು. ಹಾಡು ಹಕ್ಕಿಗೆ ಬೇಕೇ ಬಿರುದು ಸನ್ಮಾನ, ಏನನ್ನೂ ಬಯಸದ ಕವಿಯ ಭಾವವನ್ನ ಈ ಕವಿತೆ ವ್ಯಕ್ತಪಡಿಸುತ್ತೆ. ಕೇಳೋಣ ಈ ಸುಮಧುರ ಭಾವಗೀತೆಯನ್ನ ಅನುಪಮಾ ಎಂಎ ಅವರ ಧ್ವನಿಯಲ್ಲಿ.

0: ಭಾವಗೀತೆಗಳನ್ನ ಕೇಳ್ತಾ ಇದ್ರಿ. ಸಮಯ 8 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಹಿರಿಯ ರಂಗಕಲಾವಿದ ಮತ್ತು ಮಾಜಿ ಶಾಸಕ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಅವರ ಮುಖ್ಯಮಂತ್ರಿ ನಾಟಕದ 900ನೇ ಪ್ರದರ್ಶನ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇಂದು ಸಂಜೆ 4:30 ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತಿತರ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಟಿಕಾ ಗೋಲ್ಡ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮೇಲೆ ಬೆಂಗಳೂರು, ಚೆನ್ನೈ, ಹೈದರಾಬಾದ್ ಮತ್ತು ವಿಶಾಖಪಟ್ಟಣಂನ 16 ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ನಿನ್ನೆ ದಾಳಿ ನಡೆಸಿದೆ. ಕಳ್ಳತನ ಮಾಡಿದ ಚಿನ್ನವನ್ನು ಖರೀದಿ ಮಾಡುತ್ತಿರುವಂತಹ ಕುರಿತ ದೂರಿನ ಆಧಾರದ ಮೇಲೆ ಅಟಿಕಾ ಗೋಲ್ಡ್ನ ನಿರ್ದೇಶಕರು, ಪಾಲುದಾರರು, ಮತ್ತಿತರ ನಿವಾಸ ಕಚೇರಿಗಳ ಮೇಲೆ ದಾಳಿ ನಡೆಸಲಾಗಿದೆ. ವಿಕಸಿತ ಭಾರತ ಗುರಿ ಸಾಧನೆಗೆ ಆರೋಗ್ಯವಂತ ಸಮಾಜ ನಿರ್ಮಿಸುವುದು ಅತ್ಯಂತ ಅಗತ್ಯವಾಗಿದ್ದು ಈ ನಿಟ್ಟಿನಲ್ಲಿ ವೈದ್ಯಕೀಯ ಕ್ಷೇತ್ರದ ಪಾತ್ರ ನಿರ್ಣಾಯಕ ಎಂದು ಮೈಸೂರು ಲೋಕಸಭಾ ಕ್ಷೇತ್ರದ ಸದಸ್ಯ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಅಖಿಲ ಭಾರತ ಮಕ್ಕಳ ಶಸ್ತ್ರಚಿಕಿತ್ಸಕರ 4 ದಿನಗಳ 52ನೇ ವಾರ್ಷಿಕ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. ಲಡಾಖ್ನಲ್ಲಿ ಭಾರತೀಯ ಪರ್ವತಾರೋಹಣ ತಂಡ 23 ದಿನಗಳಲ್ಲಿ 6,000 ಮೀಟರ್ಗಿಂತ ಎತ್ತರದ ಈವರೆಗೆ ಯಾರೂ ಇರದ 20 ಶಿಖರಗಳನ್ನು ಯಶಸ್ವಿಯಾಗಿ ಏರಿದೆ. ಈ ಐತಿಹಾಸಿಕ ಸಾಧನೆ ಮಾಡಿದ ತಂಡವನ್ನು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ದೆಹಲಿಯಲ್ಲಿ ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸಿದರು. ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದಂತಹ ಕುಲ್ವೀರ್ ಸಿಂಗ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಅಭಿನಂದಿಸಿದ್ದಾರೆ. ಭಾರತದ ಮ್ಯಾರಥಾನ್ ಓಟಗಾರ ಸವನ್ ಬರ್ವಾಲ್ ಏಷ್ಯನ್ ಗೇಮ್ಸ್ನಲ್ಲಿ ಐತಿಹಾಸಿಕ ಸಾಧನೆ ಮಾಡಿದ್ದು ಬೆಳ್ಳಿ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. 44 ವರ್ಷದ ಸವನ್ ಬರ್ವಾಲ್ 2:11:37 ಗುರಿಯನ್ನು ಮುಟ್ಟಿ ನೂತನ ರಾಷ್ಟ್ರೀಯ ದಾಖಲೆಯನ್ನು ಸ್ಥಾಪಿಸಿದ್ದಾರೆ. ಜಪಾನ್ನ ಯಮಶಿತ ಚಿನ್ನದ ಪದಕ ಗಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ಕೇಳಿದ್ರೆ, ಭಾವಗೀತೆಗಳನ್ನ ಕೇಳಿದ್ರಿ, ಕನ್ನಡ ರತ್ನಭಂಡಾರವನ್ನ ಸಹ ಆಲಿಸಿದ್ರಿ, ಹಾಗೆ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ ಸಹ ಕೇಳಿದ್ರಿ ಅಲ್ವಾ. ಇನ್ನು ಮುಂದೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳ್ತಾ ದಿನ ವಿಶೇಷತೆಗಳ ಕುರಿತಾದ ಮಾಹಿತಿಯನ್ನ ತಿಳಿದುಕೊಳ್ತಾ ಸಾಗೋಣ.

ಲವ್ವೇ ಪಾಸ್ ಆಗಲಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಇಪ್ಪತ್ತಾರು ಸೆಪ್ಟೆಂಬರ್ 2026. ರೈಮಿಂಗ್ ಚೆನ್ನಾಗಿದೆ ಅಲ್ವಾ? ಓಕೆ, ಇವತ್ತಿನ ದಿನದ ವಿಶೇಷತೆಗಳನ್ನು ತಿಳಿಯೋದಾದರೆ, ಇವತ್ತು ಇಂಟರ್ನ್ಯಾಷನಲ್ ರ್ಯಾಬಿಟ್ ಡೇ, ಅಂತಾರಾಷ್ಟ್ರೀಯ ಮೊಲ ದಿನ ಆಚರಣೆ ಇದೆ. ಹಾಗೆಯೇ ವರ್ಲ್ಡ್ ಎನ್ವೈರಾನ್ಮೆಂಟಲ್ ಹೆಲ್ತ್ ಡೇ ಅಂತ ಹೇಳಿ, ಅಂದರೆ ವಿಶ್ವ ಪರಿಸರ ಆರೋಗ್ಯ ದಿನ ಅನ್ನೋ ಆಚರಣೆ ಇದೆ. ಹಾಗೆ ಯುರೋಪಿಯನ್ ಭಾಷೆಗಳ ದಿನ ಅಂತೆ, ಜೊತೆಗೆ ವಿಶ್ವ ಗರ್ಭ ನಿರೋಧಕ ದಿನ ಅಂತಲೂ ಆಚರಣೆ ಮಾಡಲಾಗುತ್ತೆ. ಈ ಎಲ್ಲ ವಿಶೇಷತೆಗಳ ಬಗ್ಗೆ ಮಾತಾಡೋಣ ಹಾಡುಗಳ ಜೊತೆಗೆ.

ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಹಾಸು ಹೊಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮ್ಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದು 102.9 FM. ಸಮಯ 8:15 8:30 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ದಿನ ವಿಶೇಷತೆಗಳ ಕುರಿತಾಗಿ ಮಾತಾಡ್ತಾ ಹಾಡುಗಳ ಜೊತೆಗೆ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಟ್ಯೂನ್ ಮಾಡಿಯೇ ಇರಿ, ಇದು 102.9 FM.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಟ್ಯೂನ್ ಮಾಡಿದಿರಾ 102.9 FM. ಸಮಯ ಆಗಿದೆ 8:31.
2: ಗುಡ್ ಮಾರ್ನಿಂಗ್, ಶುಭ ದಿನ್ ಸುಪ್ರಭಾತ.
1: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ. ಇದು ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳೋಣ. ಅದರ ಜೊತೆಗೆ ಇವತ್ತು ಯಾವೆಲ್ಲ ವಿಶೇಷ ಆಚರಣೆಗಳು ಇವೆ ಅನ್ನೋದನ್ನ ತಿಳಿದುಕೊಳ್ಳೋಣ. ನಿಮ್ ಜೊತೆ ಇದ್ದೀನಿ ನಾನು, ಅನುಪಮ ಕೆಎನ್.

ಕೇಳುಗರೆ, ಇವತ್ತು ವಿಶ್ವ ಗರ್ಭನಿರೋಧಕ ದಿನ. ಕುಟುಂಬ ಯೋಜನೆ ಮತ್ತು ಗರ್ಭನಿರೋಧಕಗಳ ವಿಧಾನಗಳೇನಿದೆ ಅವುಗಳ ಕುರಿತು ನಿಖರವಾದ ಆರೋಗ್ಯ ಮಾಹಿತಿಯ ಅರಿವನ್ನು ಮೂಡಿಸುವಂತಹ ದಿನ ಸೆಪ್ಟೆಂಬರ್ 26, ವಿಶ್ವ ಗರ್ಭನಿರೋಧಕ ದಿನ.

ಸೆಪ್ಟೆಂಬರ್ 26 ವಿಶೇಷತೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಕೇಳುಗರೆ, ಇವತ್ತು ಒಂದು ಮುದ್ದಾದ ಜೀವಿಯನ್ನ ನೆನಪಿಸಿಕೊಂಡು ಅದರ ಬಗ್ಗೆ ಮಾತನಾಡುವಂತಹ ದಿನ. ಹೌದು, ಇಂಟರ್ನ್ಯಾಷನಲ್ ರಾಬಿಟ್ ಡೇ, ಅಂತಾರಾಷ್ಟ್ರೀಯ ಮೊಲ ದಿನ ಅಂತ ಹೇಳಿ. ಮುದ್ದಾದ ಉದ್ದನೆಯ ಕಿವಿಗಳಿವೆ, ಚಿಕ್ಕ ಮೂಗು, ಮೃದುವಾದ ಮೈ, ನೋಡಿದ ತಕ್ಷಣ ಅಯ್ಯೋ ಎಷ್ಟು ಕ್ಯೂಟ್ ಅನಿಸುವಂತಹ ಮೊಲದ ಬಗ್ಗೆ ಮಾತನಾಡುವ ದಿನ. ಕೆಲವರೆ, ಮೊಲಗಳನ್ನ ಸಾಕು ಪ್ರಾಣಿಗಳು ಅಂತ ನೋಡೋದಕ್ಕಿಂತ ಅವುಗಳ ಒಂದು ಆರೈಕೆ ಇರ್ಬೋದು, ಸುರಕ್ಷತೆ ಇರ್ಬೋದು, ಮತ್ತೆ ಅವುಗಳು ನಮ್ಮ ಜೀವ ಸಂಕುಲಕ್ಕೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಅರಿವನ್ನ ಮೂಡಿಸುವಂತಹ ದಿನ ಇವತ್ತು, ಅಂತಾರಾಷ್ಟ್ರೀಯ ಮೊಲದ ದಿನ.

ಸೆಪ್ಟೆಂಬರ್ 26ನೇ ತಾರೀಕು ಇವತ್ತು ಕೇಳುಗರೆ ವಿಶ್ವ ಪರಿಸರ ಆರೋಗ್ಯ ದಿನ ಅನ್ನೋ ಆಚರಣೆ ಸಹ ಇದೆ. ಪರಿಸರ ಮತ್ತು ಮಾನವನ ಆರೋಗ್ಯದ ನಡುವಿನ ಸಂಬಂಧದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ದಿನ ಇವತ್ತು ವಿಶ್ವ ಪರಿಸರ ಆರೋಗ್ಯ ದಿನ. ಕೇಳುಗರೆ, ಈ ವಿಚಾರವಾಗಿ ನಮ್ಮ ಜೊತೆ ಹೊಂಬೇವು ಸಂಸ್ಥೆಯ ಸಂಸ್ಥಾಪಕರಾದಂತಹ ಶ್ರೀಮತಿ ಶೈಲಜಾ ಅವರು 9:05 ಜೊತೆಯಾಗ್ತಾರೆ. ಇವರು ಪರಿಸರ ಪ್ರೇಮಿ, ಹಾಗೆ ಪರಿಸರ ಒಂದು ಸಂರಕ್ಷಣೆಯ ಕುರಿತಾದ ಸಾಕಷ್ಟು ವಿಚಾರಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಇವರು ಕಾರ್ಯಕರ್ತೆಯೂ ಹೌದು. ಅವ್ರನ್ನ ಮಾತಾಡ್ಸೋಣ 9:05 ವಿಶ್ವ ಪರಿಸರ ಆರೋಗ್ಯ ದಿನದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಜೊತೆಲೇ ಇರ್ತೀರಾ ಅಲ್ವಾ? ಇದು ಶುಭೋದಯ ಕರ್ನಾಟಕ ಕಾರ್ಯಕ್ರಮ 102.9 FM.

ವಿಶ್ವ ಪರಿಸರ ಆರೋಗ್ಯ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 26ರಂದು ಆಚರಣೆ ಮಾಡಲಾಗುತ್ತೆ. ಪರಿಸರ ಮತ್ತು ಮಾನವನ ಆರೋಗ್ಯದ ನಡುವಿನ ನಿಕಟ ಸಂಬಂಧ ಏನಿದೆ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು ಈ ದಿನದ ಪ್ರಮುಖ ಉದ್ದೇಶ ಆಗಿರುತ್ತೆ. ಕೆಳಗುರೆ, ನಾವು ಉಸಿರಾಡುವಂತಹ ಗಾಳಿ, ಕುಡಿಯುವ ನೀರು, ಸೇವಿಸುವ ಆಹಾರ, ಮಣ್ಣು, ಸ್ವಚ್ಛತೆ, ಹಾಗೆಯೇ ತ್ಯಾಜ್ಯ ನಿರ್ವಹಣೆ ಅಂತ ಏನು ಹೇಳ್ತೀವಿ, ಇವೆಲ್ಲವೂ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಡೋದಕ್ಕೆ ಸಹಾಯಕಾರಿ ಅಂತ ಹೇಳ್ಬೋದು. ಹಾಗೆ ಇವು ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಸಹ ಬೀರುತ್ತವೆ. ಅದು ವಾಯು ಮಾಲಿನ್ಯ ಆಗ್ಬೋದು ಅಥವಾ ನೀರಿನ ಮಾಲಿನ್ಯ, ಹಾಗೆಯೇ ಅಸಮರ್ಪಕವಾಗಿ ತ್ಯಾಜ್ಯವನ್ನು ನಿರ್ವಹಣೆ ಮಾಡೋದಿರ್ಬೋದು, ಪ್ಲಾಸ್ಟಿಕ್ಕನ್ನು ಅತಿಯಾಗಿ ಬಳಸೋದಿರ್ಬೋದು, ಇವೆಲ್ಲವೂ ಸಹ ಪರಿಸರದ ಮೇಲೆ ಮಾತ್ರ ಅಲ್ಲ ನಮ್ಮ ಆರೋಗ್ಯದ ಮೇಲೆಯೂ ಸಮಸ್ಯೆಗಳನ್ನು ತಂದೊಡ್ಡುತ್ತೆ. ಇದರ ಬಗ್ಗೆ ಸಾರ್ವಜನಿಕರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂತಹ ದಿನ ಇವತ್ತು ವಿಶ್ವ ಪರಿಸರ ಆರೋಗ್ಯ ದಿನ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನ ಕೇಳಿದ್ರಿ. ಸಮಯ ಆಗಿದೆ 9:01. ಇನ್ನೀಗ ಕಾರ್ಯಕ್ರಮ ಇಂದಿನ ವಿಶೇಷ. ಪ್ರೀತಿಯ ಕೇಳುಗರೆ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ವಿಶ್ವ ಪರಿಸರ ಆರೋಗ್ಯ ದಿನದ ಬಗ್ಗೆ ಮಾತಾಡೋಣ. ಏನಿದು ವಿಶ್ವ ಪರಿಸರ ಆರೋಗ್ಯ ದಿನ ಅಂದರೆ ಈ ದಿನದ ಮಹತ್ವ ಏನು, ಉದ್ದೇಶಗಳು ಏನು, ಹೇಗೆ ಆಚರಣೆ ಮಾಡ್ತಾರೆ, ನಾವು ಹೇಗೆ ಆಚರಿಸ್ಬೇಕು, ಎಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಶ್ರೀಮತಿ ಶೈಲಜಾ ಅವರು. ಇವರು ಹೊಂಬೇವು ಅನ್ನೋ ಸಂಸ್ಥೆಯ ಸಂಸ್ಥಾಪಕರು, ಪರಿಸರ ಪ್ರೇಮಿಯೂ ಹೌದು, ಪ್ಲಾಸ್ಟಿಕ್ ಮುಕ್ತ ಸಮಾಜದ ಪ್ರೇರಕರು ಅಂತಲೇ ಹೇಳ್ಬೋದು. ಇವರನ್ನು ನಾವು ಮಾತನಾಡಿಸೋಣ. ಈಗ ಒಂದು ಹಾಡು ನಿಮಗಾಗಿ.

0: ಇಂದಿನ ವಿಶೇಷ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ಕೆಳಗ್ರೆ. ಈಗಾಗಲೇ ಹೇಳಿದಂತೆಯೇ ಒಬ್ರು ನಮ್ಮ ಜೊತೆ ಅತಿಥಿ ಜೊತೆಲಿರ್ತಾರೆ, ಅವರು ಶೈಲಜಾ ಅಂತ ಹೇಳಿ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ.
1: ನಮಸ್ತೆ ಮೇಡಮ್.
0: ಹೇಗಿದ್ದೀರಿ ಶೈಲಜಾ ಅವರೇ?
1: ಚೆನ್ನಾಗಿದ್ದೀನಿ ಮೇಡಮ್.
0: ನಮ್ಮ ಆಕಾಶವಾಣಿಯ ನಂಟು ನಿಮ್ಮ ಜೊತೆಗೆ ಹೊಸದೇನಲ್ಲ ಅನ್ಕೊಳ್ತೀನಿ. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಿದ್ದೀರಿ, ಪರಿಸರ ಕಾಳಜಿಯ ಕುರಿತಾಗಿ ಸಾಕಷ್ಟು ಜಾಗೃತಿಯ ಮಾತುಗಳನ್ನ ಸಹ ಆಡಿದ್ದೀರಿ.
1: ಹೌದು ಮೇಡಮ್, ಆಕಾಶವಾಣಿಗೂ ನಮಗೂ ಒಂದು ಕಳೆದ 15 ವರ್ಷಗಳಿಂದ ಅವಿನಾಭಾವ ಸಂಬಂಧ.
0: ಓಕೆ, ಹಾಗಾದ್ರೆ ಇವತ್ತು ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರ ಜೊತೆಯಾಗಿ ನೀವಿದ್ದೀರಿ. ಇವತ್ತು ವಿಶ್ವ ಪರಿಸರ ಆರೋಗ್ಯ ದಿನ ಅಂಥೇಳಿ ಆಚರಣೆ ಇದೆ. ಮೊದಲಿಗೆ ಈ ಒಂದು ದಿನದ ಮಹತ್ವ ಮತ್ತೆ ಯಾಕೆ ಆಚರಿಸ್ತಾರೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ,
1: September 26th ವರ್ಲ್ಡ್ ಹೆಲ್ತ್ ಎನ್ವಿರಾನ್ಮೆಂಟ್ ಡೇ ಅಂತ ವಿಶ್ವದಾದ್ಯಂತ ಆಚರಿಸ್ತೀವಿ. ಹೇಗೆ ಪರಿಸರ ಮತ್ತು ಮಾನವನ ಆರೋಗ್ಯದ ಬಗ್ಗೆ, ಆರೋಗ್ಯಕ್ಕೂ ಹೇಗೆ ಕನೆಕ್ಷನ್, ಪರಿಸರ ಇದ್ರೆ ನಾವು ನಮ್ಮ ಜವಾಬ್ದಾರಿ ಏನು ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳಲು, ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ಈ ದಿನ ಶುರುವಾಯ್ತು ಮೇಡಮ್. ಪರಿಸರ ಇದ್ರೆ ನಾವು ಪಂಚಭೂತಗಳಾದ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ ಇವೆಲ್ಲಾನು ಒಂದು ಕಡೆಯಿಂದ ನಾಶ ಆಗ್ತಾ ಇದೆ. ಡೆವಲಪ್ಮೆಂಟ್ ಅಂತ ಅದರ ನಾಶಕ್ಕೆ ಕಾರಣ ಕೂಡ ನಾವೇ. ನಮ್ಮ ಆರೋಗ್ಯಕ್ಕೆ ಪರಿಸರ ಹೇಗೆ ಮುಖ್ಯ, ನಮ್ಮ ಪಾತ್ರ ಏನು, ನಾವ್ ಹೇಗೆ ರಕ್ಷಿಸ್ಕೊಳ್ಬೇಕು. ಈಗಂತೂ ಮಿತಿ ಮೀರಿ ಹೋಗಿದೆ ಪೊಲ್ಯೂಷನ್, ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ ಹೆಚ್ಚಾಗಿದೆ, ಮತ್ತೆ ನಮ್ ಕೈ ಮೀರಿ ಹೋಗಿದೆ. ನೋಡ್ತಾ ಇದೀವಿ ನಾವೇ ಪೊಲ್ಯೂಷನ್ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀಳ್ತಾ ಇದೆ. ಅದರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಈಗ ನಮ್ಮ ಪಾತ್ರ ಏನು, ಉಳಿಸ್ಬೇಕಾಗಿದೆ. ಇದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಈ ದಿನ ಆಚರಿಸ್ತೀವಿ.
0: ಅಂತೂ ಸಾರ್ವಜನಿಕರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸೋದು ಈ ದಿನದ ಉದ್ದೇಶ ಅಂತ ಹೇಳ್ತೀರಿ.
1: ಹೌದು ಹೌದು.
0: ಹಾಗಾದ್ರೆ ಒಂದು ಉತ್ತಮ ಪರಿಸರದ ಆರೋಗ್ಯ ಅಂದ್ರೆ ಆರೋಗ್ಯವಂತ ಪರಿಸರ ಇದೆ ಅನ್ನೋದಾದ್ರೆ ಅದು ಹೇಗಿರುತ್ತೆ?
1: ಪರಿಸರದಿಂದ ನಾವು ಮೇಡಮ್, ಪ್ರಕೃತಿ ನಮ್ಗೆ ಏನೆಲ್ಲ ಕೊಟ್ಟಿದೆ, ಗಾಳಿ, ನೀರು. ಮೊದಲನೇದಾಗಿ ಉಸಿರಾಡಕ್ಕೆ ಗಾಳಿ, ನಂತರ ನೀರು, ನಂತರ ಆಹಾರ. ಈಗ ಒಳ್ಳೆ ಗಾಳಿನೇ ಇಲ್ಲ. ಕರೋನಾ ಬಂದು ಇಷ್ಟೆಲ್ಲ ನಮಗೆ ಪಾಠ ಕಲ್ತಿ ಹೋಗಿದೆ. ಆದ್ರೂ ನಾವ್ ಇನ್ನೂ ಬುದ್ಧಿ ಕಲ್ತಿಲ್ಲ. ಡೆವಲಪ್ಮೆಂಟ್ ಅಂತ ಇರ್ತಕ್ಕಂತ ಪರಿಸರ ಎಲ್ಲ ನಾಶ ಮಾಡ್ತಾ ಇದೀವಿ. ಕಾಡು ಕಡಿತಾ ಇದೀವಿ. ರಿಸಾರ್ಟ್ಗಳು, ಹೋಮ್ ಸ್ಟೇಗಳಂತ ಹೇಳಿ ಪರಿಸರ ಹಾಳಾಗಿದೆ. ನಮ್ಮ ಬೆಂಗಳೂರಿನ ವಿಷಯಕ್ಕೆ ಬಂದ್ರೆ, ನಾವು ದ ಗ್ರೀನರಿ ಹ್ಯಾಸ್ ಬಿನ್ ರಿಡ್ಯೂಸ್ ಟು 4%, ಓನ್ಲಿ 4%. ಈಗ 1.5 ಕೋಟಿ ಜನಕ್ಕೆ 4% ಗ್ರೀನರಿ, ಹಸಿರು ಒದಿಕೆ ಸಾಕ ಮೇಡಮ್.

0: ಕೆರೆಗಳಿಲ್ಲ, ನೀರಿಲ್ಲ. ಈಗ ಅಂತರ್ಜಲ ಎಷ್ಟು ಕುಸಿದೆ ನೋಡಿ. ಇದು 2 ಇಯರ್ಸ್ ಬ್ಯಾಕ್ 1000 ಫೀಟ್ ಇತ್ತು, 1000 ಅಡಿ ಹೋದ್ರು ನೀರ್ ಸಿಗ್ತಾ ಇರ್ಲಿಲ್ಲ, ತುಂಬಾ ನೀರಿನ ಹಾಹಾಕಾರ ಹೆಚ್ಚಾಯ್ತು 2 ವರ್ಷದಿಂದ. ಈ ವರ್ಷ ಮತ್ತೆ ಅದು ಅನುಭವಿಸ್ತಾ ಇದೀವಿ, ನೀರಿಲ್ಲ, ಕುಡಿಯಕ್ ನೀರಿಲ್ಲ. ಈಗ 1200 ಫೀಟ್ ಅಂತರ್ಜಲ ಕುಸಿತ ಆಗಿದೆ, ಇಳಿತಾ ಇದೆ ಅಂತರ್ಜಲ. ಅದು ನಮ್ ಈಗ ಅವೇರ್ನೆಸ್, ಈಗ ವರ್ಲ್ಡ್ ಹೆಲ್ತ್ ಡೇ ಏನು, ಅಂತರ್ಜಲ ಮೇಲ್ ತರೋ ಪ್ರಯತ್ನ ಮಾಡ್ಬೇಕಿತ್ತು ನಾವು. ಕುಸಿತಾನೇ ಇದೆ, ಮೇಲ್ ಬರೋ ಪ್ರಯತ್ನ ಮಾಡ್ಬೇಕು, ಇದು ಎಲ್ಲರ ಆದ್ಯ ಕರ್ತವ್ಯ. ಗ್ರೌಂಡ್ ವಾಟರ್ ರೀಚಾರ್ಜ್ ಆಗ್ಬೇಕು. ಅದಕ್ಕೆ ಏನ್ ಮಾಡಿದೆಯೋ, ಏನ್ ಮಾಡಿದ್ರು BBMP ಅವರು, ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಮಾಡಿದ್ರು. ಪ್ರತಿಯೊಬ್ರು ಮನೆ ಮುಂದೆನು ಒಂದು ಇಂಗು ಗುಂಡಿ ಇರ್ಬೇಕು ಅಂತ ಮಾಡಿದ್ರು. ಅದು ಅದು ಪ್ರಾಪರ್ ಆಗಿ ಆಗಿದ್ರೆ 1 ಇಂಚ್ ಆದ್ರೂ ನೀರ್ ಮೇಲ್ ಬರ್ಬೇಕಿತ್ತು. ಸುಮ್ನೆ ಒಂದು ಬಾವಿ ತೊಡೋದು, ಫೋಟೋ ತೆಗಿಯೋದು, ನಾವು ಇಂಗು ಗುಂಡಿ ಮಾಡಿದ್ವಿ ಹಂಗ, ಅದು ಎಲೆಕ್ಟ್ರಿಸಿಟಿ ಪರ್ಮಿಷನ್ ತಗೊಳ್ಳೋದು, ಈ ತರ ಆಗಿದೆ. ಒಂದೊಂದು ಮನೆಯಲ್ಲೂ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪ್ರಾಪರ್ ಆಗಿ ಆದ್ರೆ ಅವ್ರ ಮನೆಯಲ್ಲಿ ಬೋರ್ವೆಲ್ ಅಲ್ಲಿ ನೀರು ರೀಚಾರ್ಜ್ ಆಗುತ್ತೆ. ಮನೆ ಮುಂದೆ ಎಲ್ಲ ಮರ ಕಡಿ ಕಾರ್ ನಿಲ್ತು, ಮನೆ ಮುಂದೆ ಒಂದು ಮರ ಇದ್ರೆ ಇಟ್ ಆಕ್ಟ್ ಲೈಕ್ ನ್ಯಾಚುರಲ್ ಬೋರ್ವೆಲ್, ಮಳೆ ಬಂದಾಗ ಅದು ನೀರ್ ಹಿಡಿದಿಟ್ಕೊಳ್ಳುತ್ತೆ, ಮತ್ತೆ ಬೇಸಿಗೆಯಲ್ಲಿ ನೀರು ಮೇಲೆ ಎತ್ತುತ್ತೆ, ತಂಪಾಗಿರುತ್ತೆ ಗಾಳಿ. ಎಲ್ಲಿ ಬರೀ ಕಾಂಕ್ರೀಟೈಸೇಷನ್, ಕಾಂಕ್ರೀಟ್ ಕಾಡ್, ಕಾಂಕ್ರೀಟ್ ಜಂಗಲ್ ಆಗಿದೆ ನಮ್ ಬೆಂಗಳೂರು. ಎಲ್ಲಿ ಒಂದು ಚೂರು ಮನೆ ಮುಂದೆ ಒಂಚೂರು ಮಣ್ಣು ಇರಬಾರ್ದು, ಕಾಂಕ್ರೀಟೈಸೇಷನ್, ಮರ ಕಡಿ, ಕಾರ್ ನಿಲ್ತು, ಮನೆ ಕಟ್ಟು, ಹಳೆ ಮನೆಗಳೆಲ್ಲ ಹೊಡೆದು. ಬರೀ ಮಳೆಗಾಲ ಹೋಗಿ ಬೇಸಿಗೆಗಾಲ ಆಗಿದೆ, ಇದಕ್ಕೆ ಜಾಗತಿಕ ತಾಪಮಾನನೇ ಕಾರಣ. ಅದಕ್ಕೆ ನಾವೇ ಹೊಣೆ, ನಾವೇ ಮಾಡ್ಕೊಂಡಿದ್ದು, ನಾವು ಅನುಭವಿಸ್ತಾ ಇದೀವಿ.
1: ಅದೇ ಈಗ ಸಮಸ್ಯೆಗಳು ಏನಿದೆ ಅದು ನಮ್ಮ ಸುತ್ತಮುತ್ತಲೂ ಇದೆ, ನಮ್ಗೆ ಸಮಸ್ಯೆಗಳ ಬಗ್ಗೆ ಅರಿವಿದೆ. ಆದ್ರೆ ನಾವ್ ಏನ್ ಕ್ರಮ ಕೈಗೊಳ್ಬೇಕು, ಒಬ್ಬ ನಾಗರಿಕನಾಗಿ ಅಥವಾ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಏನು ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಅರಿವು ಕಡಿಮೆ ಅಂತ ಅನ್ಸತ್ತೆ. ಈ ನಿಟ್ಟಿನಲ್ಲಿ ಒಂದೆರಡು ಕ್ರಮಗಳನ್ನ ಹೇಳೋದಾದ್ರೆ,
0: ಮನೆಗಳ ಮುಂದೆ ಮೊದಲು ಒಂದು ಮನೆಗೊಂದು ಮರ, ಊರಿಗೊಂದು ವನ ಅಂತ ಮೊದ್ಲಿಗೆ ಚಿಕ್ಕ ಚಿಕ್ಕದಾಗಿ ಊರುಗಳಿರ್ತಾ ಇತ್ತು. ಊರಿನ ಪಕ್ಕ ಎಲ್ಲ ತೋಟ ಗದ್ದೆಗಳಿರ್ತಾ ಇತ್ತು, ಹಸಿರು ಹೆಚ್ಚಾಗಿತ್ತು, ಗ್ರೀನರಿ ಹೆಚ್ಚಾಗ್ಬೇಕು. ಎಲ್ಲರ ಮನೆಗಳ ಮುಂದೆ ಒಂದು ರೀಚಾರ್ಜ್ ವೆಲ್, ಅದು ಪ್ರಾಪರ್ ಆಗಿ ಆಗ್ಬೇಕು ಮೇಡಮ್. ಮಾಡಿ ಮೇಲೆ ನೀರ್ ಬಿದ್ದಿದ್ದೆಲ್ಲ ಹೋಗಿ ಅವೆಲ್ಲಿಗೆ ಸೇರ್ಬೇಕು. ಮನೆ ಮುಂದೆ ಪ್ರತಿಯೊಬ್ರು ಒಂದು ಗಿಡ ಮರ ಬೆಳೆಸ್ಬೇಕು. ಈಗ ಎಷ್ಟು ನೋಡಿ ಪೊಲ್ಯೂಷನ್ ಎಷ್ಟು ಹೆಚ್ಚಾಗಿದೆ. ಅಪಾರ್ಟ್ಮೆಂಟ್ಗಳು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ಗಾರ್ಡನ್ ಸಿಟಿ ಹೋಗಿ ಸಿಲಿಕಾನ್ ಸಿಟಿ ಆಗಿದೆ. ಎಲ್ಲಿ ನಾವು ಇದ್ರಲ್ಲಿ ಮೆಟ್ರೋ ಟ್ರೈನ್ ಅಲ್ಲಿ ಹೋಗ್ತಾ ನೋಡಿ, ಎಲ್ಲಿ ಓಡಿದ್ರು ಉದ್ದುದ್ದ ಬಿಲ್ಡಿಂಗ್, ಗ್ರೀನರಿ ನೆಲ, ಗ್ರೀನರಿ ಹೆಚ್ಚಾಗ್ಬೇಕು, ಪಾರ್ಕ್ಗಳೇ ಹೆಚ್ಚಾಗ್ಬೇಕು. ಪಾರ್ಕ್ಗಳಲ್ಲಿ ಪ್ಲಾಂಟೇಶನ್, ಈಗ ಗಿಡ ನೆಡು ಗಿಡ ನೆಡು ಅಂತ ಎಲ್ಲ ಗಿಡ ನೆಡ ಕಾರ್ಯಕ್ರಮ ಮಾಡ್ತಾ ಇದಾರೆ. ಇರ್ತಕ್ಕಂಥದ್ದು ಉಳಿಸ್ಬೇಕು ಮೇಡಮ್. ಈಗ 50-100 ವರ್ಷದ ಗಿಡಗಳೆಲ್ಲ ಮರ ಬೀಳುತ್ತೆ ಅಂದ್ಬಿಟ್ಟು ಮೊದ್ಲೇ ಕಡ್ದು ಬಿಡ್ತಾರೆ. ಮರ ಬೀಳ್ತಾ ಇದೆ, ಏನಕ್ ಬೀಳ್ತಾ ಇದೆ ಮರ? ಅಂಡರ್ಗ್ರೌಂಡ್ ವಾಟರ್ ಇಲ್ಲ, ಮದರ್ ರೂಟ್, ತಾಯಿ ಬೇರೆ ಏನಿದೆ ಅದಕ್ಕೆ ಕುಡಿಯಕ್ ನೀರಿಲ್ಲ. ಅದು ಎಷ್ಟು ದೂರ ಹುಡುಕೊಂಡು ಹೋದ್ರು ಅದು ಕುಡಿಯಕ್ ನೀರ್ ಸಿಗ್ತಾ ಇಲ್ಲ. ಮೇಲೆ ಏನ್ ಮಾಡಿದೀವಿ ಮರಕ್ಕೆ, ಎಲ್ಲಿ ನೋಡಿ ನೀವು ಸಿಮೆಂಟ್ ಮೆತ್ ಬಿಟ್ಟಿದ್ದಾರೆ ಮರದ ಬುಡಕ್ಕೆ, ಫುಲ್ ಕಾಂಕ್ರೀಟೈಸ್ ಸಿಮೆಂಟ್. ಮೇಲ್ಗಡೆ ಉಸಿರಾಡಕ್ಕೆ ಗಾಳಿ ಇಲ್ಲ ಮರಕ್ಕೆ, ಕುಡಿಯಕ್ಕೆ ನೀರಿಲ್ಲ. ಮರ ಬೀಳಿದ್ರೆ ಏನಾಗುತ್ತೆ? ಟೊಳ್ಳಾಗ ಹೋಗಿದೆ ಮರ. ಇರ್ತಕ್ಕಂತ ಮರಗಳನ್ನ ಮೊದ್ಲು ಉಳಿಸ್ಬೇಕು. ಮರ ಬೀಳುತ್ತೆ ಅಂತ ಮೊದ್ಲೇ ಕಡಿತಾ ಇದಾರೆ ಈಗ ಈಗ ಪ್ರಸ್ತುತ ಪರಿಸ್ಥಿತಿಲಿ. ಮರ ಬೀಳಕ್ ಮುಂಚೆ ಎಚ್ಚೆತ್ಕೋಬೇಕಲ್ಲ. ಈಗ ನಾವು ಗಿಡ ನೆಟ್ಟು ಅದು ಮರ ಆಗಕ್ಕೆ 30-50 ವರ್ಷಗಳು ಬೇಕು. ಈಗ ಆಲ್ರೆಡಿ ಇರ್ತಕ್ಕಂತ ಮರಗಳನ್ನ ಉಳಿಸ್ಕೊಳ್ಬೇಕು. ಎಲ್ಲ ಇರೋ ಮರ ಎಲ್ಲ ಕಡದ್ಬಿಟ್ಟು ನಾವ್ ಇವತ್ತು ಗಿಡ ನೆಟ್ಟು ನಮಗ್ ಗಾಳಿ ಬೇಕು ಅಂದ್ರೆ ಬಾಯರ್ಕೆ ಆದಾಗ ಬಾವಿ ತೊಡೋದು ಅಂತಾರಲ್ಲ, ಇವತ್ತು ಗಿಡ ನೆಟ್ಟು ಅದು ಮರ ಆಗಿ ನಮಗ್ ಗಾಳಿ ಸಿಗಲ್ಲ ಮೇಡಮ್. ಈಗ ಕೈ ಮೀರಿ ಹೋಗಿದೆ, ಎಕ್ಸ್ಟ್ರೀಮ್ ಹೋಗ್ಬಿಟ್ಟಿದೆ. ಉಸಿರಾಟಕ್ಕೆ ತೊಂದ್ರೆ, ಬೆಂಗಳೂರಲ್ಲಿ ಇರ್ತಕ್ಕಂತ ಎಲ್ಲರಿಗೂ, ಮಕ್ಳಿಗೆಲ್ಲ ವೀಸಿಂಗ್ ಪ್ರಾಬ್ಲಮ್, ಅಸ್ತಮ, ಅದು ಎಲ್ಲರೂ ಕೇಳಿರೋ ಮಾತೇ ಅದು. ಇದು ಹೆಚ್ಚಾಗಿದೆ, ಇದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು.
1: ಅಂದ್ರೆ ನಮ್ಮ ಮನೆ ಮುಂದೆ ಜಾಗ ಇದ್ರೆ ಅಟ್ಲೀಸ್ಟ್ ಒಂದು ಗಿಡವನ್ನ ನೆಡಬಹುದು, ಮರವಾಗುವಂತಹ ಗಿಡವನ್ನ. ಇಲ್ಲ ಅಂದ್ರೆ ಎಲ್ಲಿ ಗಿಡಗಳನ್ನ ನೆಡೋದಕ್ಕೆ ಸಾಧ್ಯತೆ ಇದೆಯೋ ಅಲ್ಲಿ ನೆಡೋದು ಉತ್ತಮ ಈಗಿನಿಂದಲೇ ಅಂತ ನೀವು ಹೇಳ್ತಾ ಇದ್ದೀರಿ.
0: ಹೌದು ಮೇಡಮ್, ಬೆಂಗಳೂರಲ್ಲಿ ಎಲ್ಲಿದೆ ಜಾಗ ಅಂತ ಕೇಳ್ತಾರೆ ಎಲ್ರು ನನಗೆ ಪ್ರಶ್ನೆ. ಬೇಕಾದಷ್ಟು ಜಾಗ ಇದೆ ಮೇಡಮ್, ಮನಸ್ಸಿದ್ರೆ ಮಾರ್ಗ. ಈ ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳು, ನಮ್ಮ ಸುತ್ತಮುತ್ತ ಕಸ ತಗೊಂಡೋಗಿ ಎಸಿತಾರೆ ಕಸ. ಎಲ್ಲಿ ವಿದ್ಯಾವಂತರು ಮಾಡೋದು, ಈ ಪಕ್ಕದಲ್ಲಿ ಮನೆ ಪಕ್ಕ ಒಂದ್ ಮರ ಇದ್ರೆ ವಾಕಿಂಗ್ ಹೋಗ್ತಾ ಪ್ಲಾಸ್ಟಿಕ್ ಕವರಲ್ಲೆಲ್ಲ ಕಸ ಕಟ್ಬಿಟ್ಟು ಪಕ್ಕದ ಮನೆ ಅಲ್ಲೆಲ್ಲರೂ ದಾರಿಲಿ ಇಟ್ಬಿಟ್ಟು ಹೋಗ್ಬಿಡೋದು. ಅದೇ ಜಾಗ ಸ್ವಚ್ಛ ಮಾಡಿ, ಅದೇ ಮರಕ್ಕೊಂದು ಪಾತಿ ಮಾಡಿ, ಆ ಬುಡ ಬಿಡಿಸ್ಬೇಕು ಮೇಡಮ್. ಆ ಮರಕ್ಕೆ ಸುತ್ತಲೂ ಸಿಮೆಂಟ್ ಮೆತ್ತಿರೋದು, ಬುಡ ಬಿಡಿಸ್ಬಿಟ್ಟು ಅದಕ್ಕೊಂದ್ ಪಾತಿ ಮಾಡ್ಬೇಕು ಮಳೆ ಬಂದಾಗ ನೀರ್ ಇಳಿಯಕ್ಕೆ. ಅದನ್ ಮಾಡಲ್ಲ ನಾವು, ಸಿವಿಕ್ ಸೆನ್ಸ್ ಅಂತ ಏನ್ ಹೇಳ್ತೀವಿ. ವಿದ್ಯಾವಂತರು ನಾವು ಮಾಡ್ತಾ ಇರೋದ ಅಪರಾಧ ಇದು, ಖಂಡಿತ ಸ್ವಯಂ ಕೃತ ಅಪರಾಧ. ನಾವೇ ನಾವೇ ಗಾಳಿ ನೀರು ಹಾಳು ಮಾಡ್ತೀವಿ.
1: ನೀರ್ ಇಂಗೋದಕ್ಕೆ ಅವಕಾಶವೇ ಇಲ್ಲದ ಹಾಗೆ ನಾವು ಕಾಂಕ್ರೀಟ್ ಅನ್ನ ಕಟ್ಕೊಂಡಿದೀವಿ. ಬೆಂಗಳೂರಲ್ಲಿ ಮಳೆ ಬಂತು ಅಂದ್ರೆ ಎಷ್ಟೆಲ್ಲ ಪಜೀತಿಗಳಾಗತ್ತೆ. ಶೈಲಜಾ ಅವರೇ, ನಮ್ಮ ಮಾತನ್ನ ಮುಂದುವರ್ಸೋಣ ಒಂದು ಹಾಡಿನ ನಂತರ.
0: ಓಕೆ, ಥ್ಯಾಂಕ್ ಯು.

9:20 102.9 FM ಟ್ಯೂನ್ ಮಾಡಿದ್ದೀರಾ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದೀವಿ ವಿಶ್ವ ಪರಿಸರ ಆರೋಗ್ಯ ದಿನದ ಕುರಿತಾಗಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ಲಿಕ್ಕೆ ಅಂತ ಹೇಳಿ ಶ್ರೀಮತಿ ಶೈಲಜಾ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಹೊಂಬೆವು ಸಂಸ್ಥೆಯ ಸಂಸ್ಥಾಪಕರು ಆಗಿದ್ದಾರೆ, ಹಾಗೆ ಪರಿಸರ ಪ್ರೇಮಿ ಸಹ ಹೌದು. ಅವ್ರ ಜೊತೆ ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ. ನಮ್ಮ ಮಾತನ್ನ ಮುಂದುವರಿಸ್ತಾ ಇವಾಗ ಈ ಒಂದು ಪ್ಲಾಸ್ಟಿಕ್ ಬಳಕೆ ಬಗ್ಗೆ ನಾವು ಮಾತಾಡಲೇಬೇಕು ಅಲ್ವಾ? ಈ ಪ್ಲಾಸ್ಟಿಕ್ ಅನ್ನೋದು ಸಿಕ್ಕ

0: ಬಟ್ಟೆ ಹೆಚ್ಚಾಗಿದೆ, ನಾವು ಎಲ್ಲಿ ನೋಡಿದ್ರು ನಮಗೆ ಪ್ಲಾಸ್ಟಿಕ್ ಸಿಗುತ್ತೆ, ಈ ಒಂದು ಬಳಕೆಯ ಬಗ್ಗೆ ನೀವೇನು ಹೇಳ್ತೀರಿ?
1: ಪ್ಲಾಸ್ಟಿಕ್ ಪ್ರೊಡಕ್ಷನ್ ಹ್ಯಾಸ್ ಟು ಬಿ ರಿಡ್ಯೂಸ್ಡ್ ಮೇಡಮ್. ಅದಕ್ಕೆ ಸರ್ಕಾರ ಮನ್ಸ್ ಮಾಡಿದ್ರೆ ಇಷ್ಟೊತ್ತಿಗೆ ಸ್ಟಾಪ್ ಮಾಡಬಹುದಿತ್ತು. ಸರ್ಕಾರನೂ ಮನ್ಸ್ ಮಾಡಬೇಕು, ಸಾರ್ವಜನಿಕರು ಸಹಕರಿಸಬೇಕು. ಸಾರ್ವಜನಿಕರ ಪಾತ್ರ ದೊಡ್ಡದು. ಇಫ್ ದ ಯೂಸೇಜ್ ರೆಡ್ಯೂಸಸ್ ಪ್ರೊಡಕ್ಷನ್ ವಿಲ್ ರೆಡ್ಯೂಸ್ ಅಲ್ವಾ. ನಾವು ಬಳಕೆ ಕಡಿಮೆ ಮಾಡಬೇಕು. ಪ್ಲಾಸ್ಟಿಕ್ ಬಳಸ್ಬೇಡಿ ಬಳಸ್ಬೇಡಿ ಅಂತ ಹೇಳಿದ್ರೆ ಪ್ರತಿದಿನ ಹಾಸು ಹೋಗ್ತಾ ಹೋಗಿದೆ ಪ್ಲಾಸ್ಟಿಕ್ ಬಳಕೆ. ಬೆಳಗ್ಗೆ ಹಾಲಿನ ಪ್ಯಾಕೆಟ್ ಶುರು ಮಾಡಿದ್ರೆ ಸಂಜೆವರೆಗೂ ಎಷ್ಟು ಪ್ಲಾಸ್ಟಿಕ್ ಬಳಸಿದ್ರು, ಅದು ನಮ್ಮದೊಂದು ಭಾಗ ಆಗೋಗ್ಬಿಟ್ಟಿದೆ. ನಾವು ದೈನಂದಿನ ಒಂದು ಭಾಗ ಆಗೋಗ್ಬಿಟ್ಟಿದೆ. ರಾತ್ರಿ ಊಟ ಮಾಡಿ ರೂಮ್ಗೆ ಹೋದಾಗ ಮಲ್ಕೊಂಡಾಗ ನೀರು ಕುಡಿಯಕ್ಕೂ ಪ್ಲಾಸ್ಟಿಕ್ ಬಾಟ್ಲ್ ಪಕ್ಕದಲ್ಲಿ ನೀರು ಇಟ್ಕೊಳ್ತಾರೆ. ವೆರಿ ಸಿಂಪಲ್. ಪ್ಲಾಸ್ಟಿಕ್ ಕಾಸಸ್ ಕ್ಯಾನ್ಸರ್. ಇತ್ತೀಚೆಗೆ ಚಿಕ್ಕ ಮಕ್ಕಳಿಗೆಲ್ಲ ಕ್ಯಾನ್ಸರ್ ಬರ್ತಾ ಇದೆ. ಬೈ ನೋಯಿಂಗ್ ಇಟ್ ಕಾಸಸ್ ಕ್ಯಾನ್ಸರ್ ವಿ ಆರ್ ಇನ್ವೈಟಿಂಗ್ ದ ಕ್ಯಾನ್ಸರ್ ಅಲ್ವಾ. ಕ್ಯಾನ್ಸರ್ ಬರುತ್ತೆ ಪ್ಲಾಸ್ಟಿಕ್ ಬಳಸುದ್ರೆ ಅಂತ ಗೊತ್ತಿದ್ರು ಮತ್ತು ಪ್ಲಾಸ್ಟಿಕ್ ಸಾಮಾನುಗಳ ಮೆಟೀರಿಯಲ್ಸ್ ನಾವು ಮಾರು ಹೋಗ್ತಾ ಇದೀವಿ. ಆ ಡಿಸೈನ್ ನೋಡಿ ತಗೊಂಡ್ ಬಂದು ಅದನ್ನೇ ಬಳಸೋದು. ಪ್ಲಾಸ್ಟಿಕ್ ಮನೆ ತುಂಬಾ ಪ್ಲಾಸ್ಟಿಕ್. ಒಂದು ಅಮ್ಮ ಮನ್ಸ್ ಮಾಡಿದ್ರೆ ಅಡಿಗೆ ಮನೆಯಲ್ಲಿ 50% ಆಫ್ ದ ಗಾರ್ಬೇಜ್ ಕ್ಯಾನ್ ಬಿ ರೆಡ್ಯೂಸ್. ನಾವು ಪ್ಲಾಸ್ಟಿಕ್ ಕವರ್ ಅಲ್ಲಿ ನೋಡಿ, ಒಂದು ಹೂವು ಹಣ್ಣು ತರಕಾರಿ ಎಲ್ಲ ತಗೊಳ್ತೀವಿ, ಒಂದೊಂದಕ್ಕೊಂದೊಂದು ಕವರ್ ಇಡ್ಕೊಂಡು ಕವರ್ಗಳು ತುಂಬಾ ಇಡ್ಕೊಂಡು ಬರ್ತೀವಿ. ವಾಕಿಂಗ್ ಬರೀ ಕೈಯಲ್ಲಿ ಹೋಗೋದು, ಬರ್ತಾ 8-10 ಕವರ್ ತಗೊಂಡ್ ಬರೋದು, ಎಲ್ಲಾ ಸುರ್ಕೊಳ್ಳೋದು, ಎಲ್ಲಾ ಸುತ್ತಿ ಡಸ್ಟ್ಬಿನ್ ಹಾಕೋದು. ಮೊದಲನೇದಾಗಿ ಇದು ಸ್ಟಾಪ್ ಆಗ್ಬೇಕು ಮೇಡಮ್. ಮನಸ್ಸಿದ್ದರೆ ಮಾರ್ಗ.
0: ಹಾಗಾಗಿ ನಾವು ವಾಕಿಂಗ್ ಅಥವಾ ಎಲ್ಲೇ ಹೋದ್ರು ಹೊರಗಡೆ ನಾವ್ ಏನಾದ್ರೂ ಕೊಂಡ್ಕೊಳ್ಬೇಕು ಅಂತ ಹೋದ್ರೆ ಒಂದು ಬ್ಯಾಗ್ ಅನ್ನ ಇಟ್ಕೊಳ್ಳೋದು ಒಳ್ಳೆಯದು.
1: ಒಂದು ಬಟ್ಟೆ ಬ್ಯಾಗ್ ಇಟ್ಕೊಳ್ಬಹುದು. ಆಲ್ರೆಡಿ ಪ್ಲಾಸ್ಟಿಕ್ ಕವರ್ಗಳು ತುಂಬೋಗಿದೆ, ಅದು ಕಷ್ಟ ಅಂದ್ರೆ ಪ್ಲಾಸ್ಟಿಕ್ ಕವರ್ಗಳೆಲ್ಲಾನು ಒಂದು ಕ್ಲೀನ್ ಆಗಿ ಫೋಲ್ಡ್ ಮಾಡಿ ಸುತ್ತಬಿಟ್ಟು ಒಂದ್ ರಬ್ಬರ್ ಬ್ಯಾಂಡ್ ಹಾಕಿ ಒಂದ್ ಸ್ಲಿಂಗ್ ಬ್ಯಾಗ್ ಅಲ್ಲಿ ಇಟ್ಕೊಳ್ಬಹುದು. ರೀಯೂಸ್ ರೆಡ್ಯೂಸ್ ರೀಸೈಕಲ್ ತ್ರೀ ಆರ್ಟ್ ವಾಟ್ ವಿ ಆರ್ ಡೂಯಿಂಗ್. ನಾನು ನನ್ನ ಅಭಿಪ್ರಾಯ ನಾನು ಅದನ್ನು ಒಪ್ಪಲ್ಲ ಮೇಡಮ್. ಯಾಕೆ ಹೇಳಿ, ಅಗೇನ್ ವಿ ಆರ್ ಪೊಲ್ಯೂಟಿಂಗ್ ದ ನೇಚರ್. ಅದಕ್ಕೊಂದ್ ದೊಡ್ಡ ಪ್ಲಾಂಟ್ ಮಾಡ್ತೀವಿ ರೀಸೈಕ್ಲಿಂಗ್ ಗೆ, ಅದಕ್ಕೊಂದಷ್ಟು ನೀರ್ ಬಳಸ್ತೀವಿ. ಇತ್ತೀಚೆಗೆ ಕುಡಿಯಕ್ಕೆ ನೀರೆಲ್ಲ ಆಹಾಕಾರ ಆಗಿದೆ, ಅದಕ್ಕೆ ಎಷ್ಟು ನೀರ್ ಬಳಸ್ತೀವಿ ಅಲ್ಲ ರೀಸೈಕ್ಲಿಂಗ್ ಗೆ. ಅಗೇನ್ ವಾಟ್ ವಿ ಆರ್ ಡೂಯಿಂಗ್, ವಿ ಆರ್ ಅಲೋಯಿಂಗ್ ದ ವಾಟರ್ ಟು ದ ಲ್ಯಾಂಡ್. ಮತ್ತೆ ನೀರು ಬಿಡ್ತೀವಿ ಭೂಮಿಗೆ, ಮತ್ತೆ ಆ ಪ್ಲಾಂಟ್ ಇಂದ ಹೊಗೆ ಪರಿಸರಕ್ಕೆ. ಅಗೇನ್ ವಾಟ್ ಯು ಆರ್ ಡೂಯಿಂಗ್, ಸಾಯಿಲ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಮತ್ತೆ ಒಂದಷ್ಟು ನೀರು ನೀರು ಖರ್ಚು ಮಾಡಿ ಮತ್ತೆ ಅಗೇನ್ ವಿ ಆರ್ ಪೊಲ್ಯೂಟಿಂಗ್ ಅಲ್ವಾ. ರೀಸೈಕ್ಲಿಂಗ್ ರೀಯೂಸ್ ಅಟ್ ಲೀಸ್ಟ್ ವಿ ಕ್ಯಾನ್ ರೆಡ್ಯೂಸ್ ಅಲ್ವಾ. ಬಳಕೆ ಕಡಿಮೆ ಮಾಡಿಬಿಟ್ರೆ ನಾವು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡ್ತಾ ಕಡಿಮೆ ಮಾಡಿ ಮಾಡಿ ಸ್ಟಾಪ್ ಮಾಡೋದು ಹೇಗಿದೆ? ನಾವು ದುಡ್ಡು ಖರ್ಚು ಮಾಡಿ ಮತ್ತೆ ಪಲ್ಯೂಟ್ ಹೇಗೆ ಮಾಡೋದು ಹೇಗಿದೆ ನೀವೇ ಹೇಳಿ ಅಲ್ವಾ.
0: ಅಂದ್ರೆ ಈಗ ಸುಮಾರು ಜನ ಹೇಳ್ತಾರೆ ಇಕೋ ಫ್ರೆಂಡ್ಲಿ ಆಗಿ ನಾವು ಬದುಕಬೇಕು ಅಂತ ಹೇಳಿ. ಇತ್ತೀಚೆಗಂತೂ ಪರಿಸರ ಸ್ನೇಹಿ ಅನ್ನೋ ಪದ, ಇಕೋ ಫ್ರೆಂಡ್ಲಿ ಅನ್ನೋ ಪದ ಸಾಕಷ್ಟು ಸದ್ದು ಮಾಡುತ್ತೆ. ಅನೇಕರು ಅಂದ್ರೆ ಜಾಗೃತ ಮನಸ್ಥಿತಿ ಅಂತ ಏನ್ ಹೇಳ್ತೀವಿ, ಅಥವಾ ಒಂದಷ್ಟು ವಿದ್ಯಾವಂತರು ಈ ಕುರಿತಾಗಿ ಯೋಚನೆ ಮಾಡ್ತಾರೆ. ಹಾಗಾದ್ರೆ ಇಕೋ ಫ್ರೆಂಡ್ಲಿ ಅಂದ್ರೆ ಏನು, ಪರಿಸರ ಜೊತೆಗೆ ಇರೋದು ಅಂತಂದ್ರೆ ಏನು ಅಂತ ಹೇಳ್ತೀರಾ?
1: ಜೀರೋ ವೇಸ್ಟ್ ಪ್ಲಾಸ್ಟಿಕ್ ಫ್ರೀ ಸಸ್ಟೈನಬಲ್ ಲಿವಿಂಗ್ ಅಂತ ರೀಲ್ ದಿನಕ್ಕೊಂದೊಂದ್ ರೀಲ್ ಬರ್ತಾ ಇದೆ ಮೇಡಮ್. ಅದು ರೀಲ್ ಯುಗ ಆಗ್ಬಾರ್ದು, ರಿಯಾಲಿಟಿಗ್ ಬರ್ಬೇಕು ನಾವು. ಒಂದೇನ ಹೇಳಿದೆ ಅಲ್ಲ, ಈಗ ಅಡಿಗೆ ಮನೆಯಿಂದ ಶುರುವಾಗ್ಬೇಕು. ಮನೆಯಲ್ಲಿ ಕಸ ಕಡಿಮೆ ಮಾಡ್ಬೇಕು. ಮನೆಯಲ್ಲೇ ಬಾಬಾ ನಾವು ತರಕಾರಿ ಸೋಸಿದ್ದು ಅದು ಎಲ್ಲ ಇರುತ್ತೆ, ಅದೆಲ್ಲ ತಗೊಂಡು ಗೊಬ್ಬರ ಮಾಡಿ ಮನೆಯಲ್ಲಿ ಗಿಡ ಬೆಳ್ಕೊಳ್ಬಹುದು, ಟೆರೆಸ್ ಗಾರ್ಡನ್ ಮಾಡ್ಕೊಳ್ಬಹುದು, ಕಸ ಕಡಿಮೆ ಆಗುತ್ತೆ. ಆನ್ಲೈನ್ ಶಾಪಿಂಗ್ ಕಡಿಮೆ ಮಾಡ್ಬೇಕು. ಸ್ವಿಗ್ಗಿ ಜೊಮ್ಯಾಟೊ ತರ್ತದ್ದು ವರ್ಕ್ ಮಾಡ್ತಾ ಇರ್ತಾರೆ, ಅರ್ಧಂಬರ್ಧ ತಿನ್ಬಿಟ್ಟು ಎಲ್ಲಾ ಸುತ್ತಬಿಟ್ಟು ಅದೊಂದು ಬ್ಯಾಗ್ ಹಾಕ್ಬಿಟ್ಟು ಅಲ್ಲೊಂದು ಇಟ್ಬಿಡ್ತಾರೆ. ಒಂದು ಬ್ಯಾಗ್ ಕಸ ಆಯ್ತು ಒಂದು ಟೈಮ್ಗೆ, ಒಂದ್ ಟೈಮ್ ಈಟಿಂಗ್. ಮನೆ ಊಟ ಮಾಡಿ ಸ್ಟೀಲ್ ತಟ್ಟೆ ಲೋಟಗಳು ಬಳಸಿ ಮನೆ ಊಟ ಆರೋಗ್ಯಕರ. ಈಗೆಲ್ಲ ಔಷಧಿ ಹೊಡೆದಿರೋ ಆಹಾರ ತಿಂತಾ ಇದೀವಿ, ಎಲ್ಲ ಕಲರಿಂಗ್ ಏಜೆಂಟ್ಸ್ ಸ್ವಿಗ್ಗಿ ಜೊಮ್ಯಾಟೊ ತರಿಸ್ಕೊಳ್ಳೋದು ಅದೆಲ್ಲ ಕಲರ್ ಹಾಕಿರ್ತಾರೆ. ಎಣ್ಣೆ ಎಷ್ಟು ಅಪಾಯಕಾರಿ, ಒಂದು ಸಾರಿ ಎರಡ್ ಸಾರಿ ತೆಲ್ಸಿದ ಎಣ್ಣೆನೆ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಕೊಲೆಸ್ಟ್ರಾಲ್, ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಅಲ್ಲಿ ಎಣ್ಣೆ ಹೋಟೆಲ್ಗಳಲ್ಲಿ ಎಣ್ಣೆ ಚೆಲ್ಲದೆ ಎಲ್ಲ ಸೋಸಿ ಸೋಸಿ ಅದನ್ನೇ ಬಳಸ್ತಾ ಇರ್ತಾರೆ. ಆ ಎಣ್ಣೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ.
0: ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ಪರಿಸರಕ್ಕೂ ಒಳ್ಳೇದು. ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡೋದು ಕಡಿಮೆ ಆಗುತ್ತೆ ಅಂತ ನೀವು ಹೇಳ್ತೀರಿ.
1: ಸಸ್ಟೈನಬಲ್ ಲಿವಿಂಗ್ ಎವ್ರಿ ಒನ್ ಶುಡ್ ಪ್ರಾಕ್ಟೀಸ್ ಅಟ್ ಹೋಮ್. ಮನೆಯಿಂದ ಅಡಿಗೆ ಮನೆಯಿಂದ ಶುರುವಾಗ್ಬೇಕು. 24 ಗಂಟೆಯಲ್ಲಿ ಅರ್ಧ ಗಂಟೆ ನಮ್ಮ ಆರೋಗ್ಯಕ್ಕೆ ನಾವು ಸಮಯ ಕೊಡಕ್ಕೆ ನಮಗೆ ಟೈಮ್ ಇಲ್ಲ ಅಂದ್ರೆ ನಮ್ಗ ಆರೋಗ್ಯ ಹೇಗಿರುತ್ತೆ ಮೇಡಮ್? ಮೊಬೈಲ್ ನೋಡ್ಕೊಂಡು ಊಟ ಮಾಡೋದು, ಮನೆಗೆ ಬರೋ ಅಷ್ಟೊತ್ತಿಗೆನೆ ಆರ್ಡರ್ ಮಾಡ್ಕೊಂಡಿರೋದು, ಮನೆಗೆ ಬರೋ ಅಷ್ಟ್ರಲ್ಲಿ ಬಂದಿರುತ್ತೆ, ತಿನ್ಬಿಟ್ಟು ಎಲ್ಲ ಸುತ್ತಬಿಟ್ಟು ಒಂದಷ್ಟು ಗಾರ್ಬೇಜ್ ಡಸ್ಟ್ಬಿನ್ಗೆ ಹೊಟ್ಟೆಗೆ ಒಂದಿಷ್ಟು ಬೇರೆ ಆಹಾರ.

0: ಒಡಲಿಗೆ, ಭೂಮಿ ತಾಯಿ ಒಡಲಿಗೆಲ್ಲ ಹಾಕೊಂಡು ಹಾಕೊಂಡು ಶಮಸಿ ಶಮಸಿ ಈಗ ವಿಕೋಪಕ್ಕೆ ತಿರುಗಿದಾಳೆ ಭೂಮಿ ತಾಯಿ. ನಾವ್ ಏನ್ ಕೊಡ್ತಾ ಇದೀವಿ ಭೂಮಿ ತಾಯಿಗೆ, ಏನ್ ಬೇಡ ಅದೇ ಕೊಡ್ತಾ ಇದೀವಿ. ಮನೆಯಿಂದ ಶುರು ಆಗ್ಬೇಕು. ಮತ್ತೆ ಆಹಾರ ಪದ್ಧತಿ ವ್ಯತ್ಯಾಸ ಆಗ್ಬೇಕು. ನಮ್ಮ ನೋಡಿ ಈಗ ಶಾಲೆಗಳಲ್ಲಿ ನೋಡಿ, ಆರನೇ ಕ್ಲಾಸ್ ಮಕ್ಳಿಗೆ ಅಷ್ಟೊತ್ತಿಗೆ, ಐದ್ ಆರನೇ ಕ್ಲಾಸ್ಗೆ ಆಲ್ಮೋಸ್ಟ್ ಆಲ್ ದ ಸ್ಟೂಡೆಂಟ್ಸ್ ವೇರಿಂಗ್ ಸ್ಪೆಕ್ಸ್. ನಾವು ಸ್ಕೂಲ್ ವಿಸಿಟ್ ಮಾಡ್ತಾ ಇರ್ತೀವಿ ಮೇಡಮ್. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕಡಿಮೆ ಇದೆ ಸ್ಪೆಕ್ಸ್. ಯಾಕೆ ಹೇಳಿ, ಅವ್ರು ಆನ್ಲೈನ್ ಫುಡ್ ಜಾಸ್ತಿ ತಿನ್ನಲ್ಲ. ಅವರು ತಂಗಳು ತಿಂದ್ರು ಆರೋಗ್ಯವಾಗಿದ್ದಾರೆ ಮೇಡಮ್. ಸರ್ಕಾರಿ ಶಾಲೆಗಳಲ್ಲಿ ಸ್ಪೆಕ್ಸ್ ತುಂಬಾ ಕಡಿಮೆ ಮೇಡಮ್. ನಾವು ಪ್ರೈವೇಟ್ ಸ್ಕೂಲ್ಸ್ ಗೌರ್ಮೆಂಟ್ ಸ್ಕೂಲ್ಸ್ ಎಲ್ಲ ವಿಸಿಟ್ ಮಾಡ್ತಾ ಇರ್ತೀವಿ. ಐದ್ ಆರನೇ ಕ್ಲಾಸ್ ಮಕ್ಳಿಗೆಲ್ಲ ಸ್ಪೆಕ್ಸ್, ಇಷ್ಟು ಚಿಕ್ಕ ವಯಸ್ಸಿಗೆ ಸ್ಪೆಕ್ಸ್ ಹಾಕೊಂಡ್ರೆ ಪರಿಸರ ಹೇಗೆ ಆರೋಗ್ಯದ ಮೇಲೆ ಪರಿಣಾಮ ಬಿದ್ದಿದೆ ನೋಡಿ. ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ಕ್ಯಾನ್ಸರ್ ಸ್ಪೆಕ್ಸ್. ಮತ್ತೆ ವಿಟಮಿನ್ ಡಿ ಟ್ಯಾಬ್ಲೆಟ್ ಕೊಡ್ತಾ ಇದಾರೆ ಇತ್ತೀಚೆಗೆ, ಕಂಪಲ್ಸರಿ ಪ್ರೋಟೀನ್ ಟ್ಯಾಬ್ಲೆಟ್ಸ್,
1: ವಿಟಮಿನ್
0: ಮೇಡಮ್, ಸನ್ಲೈಟ್
1: ಸಪ್ಲಿಮೆಂಟ್.
0: ಬಿಸಿಲಿಗೆ ಓಡಾಡ್ಕೊಂಡ್ ಬಂದ್ರೆ, ಬಿಸಿಲು ಬಿದ್ರೆ ಸಾಕು ವೈ ವಿಟಮಿನ್ ಡಿ ಟ್ಯಾಬ್ಲೆಟ್ ನಾಟ್ ನೆಸೆಸರಿ. ಮತ್ತೆ ಆರೋಗ್ಯದ ಬಗ್ಗೆ ಮಾಹಿತಿ ಹೋಗ್ತಾ ಇಲ್ವಾ ಸರಿಯಾಗಿ, ಅಥವಾ ನಾವು ಅಡವಳಿಸ್ಕೊಳ್ತಾ ಇಲ್ವಾ, ಐ ಮೀನ್ ಕನ್ಫ್ಯೂಷನ್. ಮತ್ತೆ ಮಕ್ಕಳು ಮನೆಗೆ ಬಂದು ಅಮ್ಮಂಗ್ ಹೇಳ್ತಾ ಇದಾರೆ ನೋ ಪ್ಲಾಸ್ಟಿಕ್, ಅಮ್ಮ ನಮ್ ಟೀಚರ್ ಹೇಳಿದ್ದಾರೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು, ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗೆ ಮಾಡ್ತಾ ಇದಾರೆ, ತುಂಬಾ ಬಳಕೆ ಆಗ್ತಾ ಇದೆ. ಮತ್ತೆ ಪ್ರೊಡಕ್ಷನ್ ಹೆಚ್ಚಾಗಿದೆ ಇತ್ತೀಚೆಗೆ. ಪಾಪ ರಸ್ತೆ ಬದಿ ವ್ಯಾಪಾರಿಗಳಿಗೆ ಹೋಗಿ ಫೈನ್ ಹಾಕ್ತಾರೆ, ಅವ್ರದ್ದಂತೂ ದುಸ್ಥಿತಿ, ಅವ್ರನ್ನೇ ಹೋಗಿ ಮಾತಾಡಿಸ್ಬೇಕು ಅವ್ರ ಸಂಕಷ್ಟಗಳನ್ನ ಏನಂತ ಹೇಳ್ತಾರೆ. ಪ್ರೊಡಕ್ಷನ್ ಶುಡ್ ಬಿ ರೆಡ್ಯೂಸ್ ಅಲ್ವಾ, ಗ್ರಾಜುವಲೈಸ್. ಇದು ಲೇಬರೈಸೇಷನ್ ಫ್ಯಾಕ್ಟ್ ಬರುತ್ತೆ, ಫ್ಯಾಕ್ಟ್ರಿಗಳು ಕ್ಲೋಸ್ ಮಾಡ್ಬೇಕು ಅಂದ್ರೆ ಸರ್ಕಾರ ಮನ್ಸ್ ಮಾಡ್ರೆ 6 ತಿಂಗಳು ಸಾಕು ಮೇಡಮ್. ಅದ್ರ ಪರ್ಯಾಯವಾಗಿ ಏನ್ ಉತ್ಪತ್ತಿ ಮಾಡ್ಬೋದು, ಏನ್ ಕೊಡ್ಬೋದು, ಅದು ಪರ್ಯಾಯ ವ್ಯವಸ್ಥೆ ಮಾಡಿ ಪ್ರೊಡಕ್ಷನ್ ಶುಡ್ ಬಿ ಸ್ಟಾಪ್.
1: ಹೌದು, ಈಗ ಪ್ಲಾಸ್ಟಿಕ್ ಬದಲಿಗೆ ಏನೆಲ್ಲ ಬಳಸಬಹುದು ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಓದಿದೀವಿ, ತಿಳಿದುಕೊಂಡಿದೀವಿ, ನಿಮ್ ಗಮನಕ್ಕೂ ಬಂದಿರತ್ತೆ. ಈಗ ಬೆಳಿಗ್ಗೆ ನಾವು ಹಲ್ಲುಜ್ಜುವಂತಹ ಬ್ರಷ್ ಏನಿದೆ ಅದು ಪ್ಲಾಸ್ಟಿಕ್, ಅದರ ಬದಲಾಗಿ ಬ್ಯಾಂಬೂ ಇಂದ ತಯಾರಾದಂತಹ ಬ್ರಷ್ಗಳು ನಮ್ಮ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಅನ್ನೋದು. ಜೊತೆಗೆ ನಾವು ಬಾಚಣಿಗೆಯನ್ನ ಬಳಸ್ತೀವಿ ತಲೆ ಬಾಚೋದಕ್ಕೆ, ಅದು ಈಗ ಬ್ಯಾಂಬೂನಲ್ಲಿ ಬಂದಿದೆ. ಇಯರ್ ಬಡ್ ಆಗಬಹುದು, ಅಥವಾ ನಾವು ಕ್ಲಿಪ್ ಅಂತ ಏನು ಬಟ್ಟೆಗೆ ಹಾಕ್ತೀವಿ ಒಣಗಾಕಬೇಕಾದ್ರೆ ಬಳಸುವಂತಹ ಕ್ಲಿಪ್, ಅದು ಸಹ ಬ್ಯಾಂಬೂ ಇದೆ. ಹಾಗಾಗಿ ನಾವು ಸಾಕಷ್ಟು ವಿಚಾರಗಳಲ್ಲಿ ಈ ರೀತಿ ಜಾಗೃತೆಯನ್ನ ವಹಿಸಬಹುದು. ಮತ್ತೆ ನಾವು ಹೊರಗಡೆ ಹೋದಾಗೆಲ್ಲ ಆದಷ್ಟು ಒಂದು ಸ್ಪೂನ್ ಏನು ಒಂದು ಚಮಚ ಅಂತ ಏನು ಹೇಳ್ತೀವಿ ಅದನ್ನ ಸ್ಟೀಲ್ ಇಟ್ಕೊಳ್ಬಹುದು ಬ್ಯಾಗಲ್ಲಿ ಆರಾಮಾಗಿ.
0: ಹೌದು ಮೇಡಮ್, ಒಂದು ತಟ್ಟೆ ಚಿಕ್ಕದಾಗ ಒಂದು ತಟ್ಟೆ ಲೋಟ ಸ್ಟ್ರಾ ಇಟ್ಕೊಂಡು ಹೋಗ್ಬೇಕು. ನಾವು ಕ್ಯಾರಿ ಮಾಡ್ತೀವಿ ಮೇಡಮ್ ನಮ್ ಬಳಗ ಎಲ್ಲಾನು, ನಾವು ತಟ್ಟೆ ಲೋಟ ಯಾವಾಗ್ಲೂ
1: ಇಟ್ಕೊಂಡಿರ್ತೀವಿ.
0: ನೋಡಿ ಬಾಳೆ ಎಲೆ ತರ ಡಿಸೈನ್ ಇರುತ್ತೆ, ಮೇಲ್ಗಡೆ ತೆಳು ಪ್ಲಾಸ್ಟಿಕ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕೋಟ್ ಮಾಡಿರ್ತಾರೆ, ಆ ಬಿಸಿದ್ ಹಾಕಿದ ತಕ್ಷಣ ಅದು ಕರ್ಗೋಗುತ್ತೆ, ಅದು ಕರ್ಗಿ ಹೊಟ್ಟೆ ಸೇರಿ ಕರಳು ಸೇರ್ಕೊಂಡು ಎಷ್ಟು ಕಾಯಿಲೆ ಬರುತ್ತೆ. ಆಮೇಲೆ ಹಕ್ಕಿ ಪಕ್ಷಿಗಳಿಗೆ ನಾವು ಫುಡ್ ಹಾಕ್ತಿವಿ, ಕಾಳು ಹಾಕ್ತಿವಿ ಅಂದ್ಬಿಟ್ಟು ತಗೊಂಡೋಗಿ ಗಿಡ ಮರ ಇರೋ ಕಡೆ ಹಾಕ್ಬಿಟ್ಟು ಕವರ್ ಅಲ್ಲೇ ಇಟ್ಬಿಡ್ತಾರೆ, ಅದ್ರೊಳಗಡೆ ಜೋಳ ರಾಗಿ ಅದು ಇರುತ್ತೆ, ಅದ್ರೊಳಗಡೆ ಕಾಳು ಇದೆ ಅಂದ್ಬಿಟ್ಟು ಪಕ್ಷಿ ಅದ್ರೊಳಗೆ ಹೋಗುತ್ತೆ, ಅದು
1: ಟ್ರಾನ್ಸ್ಪರೆಂಟ್ ಆಗಿದೆ,
0: ಅದ್ ಈಚೆ ಬರಕ್ ಗೊತ್ತಾಗೋದಿಲ್ಲ, ಅಲ್ಲೇ ಸತ್ತ ಹೋಗುತ್ತೆ ಅದು ತಿನ್ಬಿಟ್ಟು. ನೋಡಿ ಇದು ಸಿವಿಕ್ ಸೆನ್ಸ್, ಇವೆಲ್ಲ ಬದಲಾಗ್ಬೇಕು.
1: ನಾವು ಹೊರಗಡೆ ಹೋಗ್ಬೇಕಾದ್ರೆ ಮೊಬೈಲ್ ಇದೆಯಾ ನನ್ನ ಹತ್ರ, ನಾನ್ ತಗೊಂಡಿದೀನ ಅಂತ ಅದನ್ನ ಚೆಕ್ ಮಾಡ್ತೀವಿ ಅಲ್ವಾ. ಅದ್ರ ಬದಲಾಗಿ ನನ್ನ ಹತ್ರ ಒಂದು ಸ್ಟೀಲ್ ಸ್ಪೂನ್ ಇದೆಯಾ, ಒಂದು ಸ್ಟೀಲ್ ಸ್ಟ್ರಾ ಇದೆಯಾ, ಅದು ನಾನು ತಗೊಂಡು ಕ್ಯಾರಿ ಮಾಡ್ತಾ ಇದ್ದೀನ, ಈ ರೀತಿ ಆಲೋಚನೆ ಮಾಡಿದ್ರೆ ಎಷ್ಟೋ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗುತ್ತೆ.
0: ಮೇಡಮ್ ಸ್ಟೀಲ್ ತಟ್ಟ ಸೆಕೆಂಡ್ ಆಯ್ತು, ಬಿಸಿಲೇರಿ ಬಾಟಲ್ ಸ್ಟಾಪ್ ಮಾಡಿದಾರ ಫಸ್ಟ್, ವಾಟರ್ ಬಾಟಲ್ ಕ್ಯಾರಿ ಮಾಡಲ್ಲ ಯಾರು. ಮದ್ವೆ ಮನೇಲಿ ಪ್ಲಾಸ್ಟಿಕ್ ಬಾಟಲ್ ಫಸ್ಟ್, ಊಟಕ್ ಮುಂಚೆ ಪ್ಲಾಸ್ಟಿಕ್ ಬಾಟಲ್ ಜೋಡಿಸ್ಬಿಟ್ಟಿರ್ತಾರೆ, 100, 500, 1000 ಒಂದೊಂದ್ ಫಂಕ್ಷನ್ ಅಲ್ಲಿ ಅಷ್ಟು ಪ್ಲಾಸ್ಟಿಕ್ ಬಾಟಲ್ಸ್ ಕಡಿಮೆ ಆದ್ರೆ ಟೋಟಲಿ ಎಷ್ಟು ಕಡಿಮೆ ಆಯ್ತು. ನಾವು ನೀವು ವಾಟರ್ ಬಾಟಲ್ ಕ್ಯಾರಿ ಮಾಡ್ತಾ ಇಲ್ಲ, ನಾವು ನಾಗರಿಕ ಪ್ರಜ್ಞೆ ಇದು ಸಿವಿಕ್ ಸೆನ್ಸ್, ಅಲ್ಲಿ ಹೆಂಗ್ ಕೊಡ್ತಾರ ಅದು ಕುಡ್ದು ಅರ್ಧಂಬರ್ಧ ನೀರ್ ಕುಡಿಯೋದು ಅಲ್ಲೇ ಬಿಡೋದು ಎಷ್ಟು ಕುಡಿದು ಬರೋದು, ಎಷ್ಟು ಪ್ಲಾಸ್ಟಿಕ್ ಆಯ್ತು ಹೇಳಿ.
1: ನಾವು ಮನೆಯಿಂದ ತಗೊಂಡೋಗಿರುವಂತಹ ಒಂದು ನೀರಿನ ಬಾಟಲ್ ನ ಅಲ್ಲಿ ಇಟ್ಕೊಂಡು ಅದನ್ನ ನಯವಾಗಿ ನಾವು ರೆಫ್ಯೂಸ್ ಮಾಡಿದ್ರೆ ಇಲ್ಲ ಬೇಡ ನನ್ನ ಹತ್ರ ಬಾಟಲ್ ಇದೆ ಅಂದ್ರೆ ಅದು ಒಂದಷ್ಟು ಜನರಿಗೆ ಮಾದರಿ ಅದು.
0: ಇದು ಪ್ರಾಕ್ಟೀಸ್ ಹಾಕ್ಬಿಟ್ರೆ ಪ್ಲಾಸ್ಟಿಕ್ ಬಾಟಲ್ ಕೊಡೋದೇ ನಿಲ್ಸ್ಬಿಡ್ತಾರಲ್ಲ ಕ್ಯಾಟರಿಂಗ್ ಅವರು.
1: ನಿಜ,
0: ಎಷ್ಟು ರೆಡ್ಯೂಸ್ ಆಯ್ತು, ರೆಡ್ಯೂಸ್ ಇಲ್ಲಿಂದ ಆಗ್ಬೇಕು. ಪ್ಲಾಸ್ಟಿಕ್ ಹೈಜೀನ್ ಹೈಜೀನ್ ಅಂತ ಕುಡಿತಾ ಇದೀವಿ ಪ್ಲಾಸ್ಟಿಕ್ ವಾಟರ್, ಅದು ಎಷ್ಟು ದಿನ ಆಗಿರುತ್ತೆ ಸೀಲ್ ಮಾಡಿ ನೀರ್ ತುಂಬಿಸಿ ಅಂಗಡಿಗಳಲ್ಲಿ ಮುಂದೆ ಎಲ್ಲ ಇಟ್ಟಿರ್ತಾರೆ ನೋಡಿದೀರಾ, ಬಿಸಿಲಿಗೆ ಕರಗಿ ನೀರ್ ಒಳಗಡೆ ಪ್ಲಾಸ್ಟಿಕ್ ಸೇರ್ಕೊಂಡಿರುತ್ತೆ ಬಿಸಿಲಿಗೆ, ಪ್ಲಾಸ್ಟಿಕ್ ಕರಗ್ಬಿಟ್ಟು. ವಿ ಆರ್ ಡ್ರಿಂಕಿಂಗ್ ಪಾಯ್ಸನ್ ವಾಟರ್, ನಾವ್ ವಿಷ ನೀರ್ ಕುಡಿತಾ

0: ಅಂತ ನಮಗೆ ಗಮನಕ್ಕೆ ಹೋಗಿಲ್ಲ. ನೋಡಿ, ನೀರು ಎಷ್ಟು 100 ಅಡಿಯಿಂದ ಮೇಲಿರ್ತಕ್ಕಂಥದ್ದು ಮಾತ್ರ ನಮ್ಗೆ ಯೋಗ್ಯ ನೀರು ಕುಡಿಯೋದಕ್ಕೆ. ಅದೆಲ್ರಿಗೂ ಮೊದಲಿಗೆಲ್ಲ ಬಾವಿಲಿ ನೀರು ಸಿಗ್ತಾ ಇತ್ತು, ಬಾವಿಲಿ ನೀರು ತೆಗೆದು ಕುಡಿತಾ ಇದ್ವಿ. ಇಷ್ಟು ಆರೋಗ್ಯವಾಗಿದ್ರು, ಬ್ಯಾಕ್ ಟು ನೇಚರ್, ಅಪ್ಪ ಅಮ್ಮ ಹೇಗ್ ಬದುಕ್ತಾ ಇದ್ರು ಅದರಿಂದ ಅವರು, ನಮ್ ತಾತ ಅಜ್ಜಿ ಹೇಗ್ ಬದುಕ್ತಾ ಇದ್ರು ಪರಿಸರ ಪೂರಕವಾಗಿ. ಬೆಳಗ್ಗೆ ಎದ್ದ ತಕ್ಷಣ ಬಿಸಿಲು ನೋಡ್ತಾ ಇದ್ರು, ಹೊರಗೆ ಹೋಗ್ತಾ ಇದ್ರು. ಭೂಮಿ ತಾಯಿ ಕೆಂಪಮ್ಮ ಅಂತದ್ದು ನಮ್ಮ ಸಂಸ್ಕಾರ ಕಳೆದೋಗಿದೆ ಮೇಡಮ್. ಈಗ ನಮ್ಮ ಸಂಸ್ಕಾರದಲ್ಲೇ ನಮ್ಮ ಆರೋಗ್ಯ ಅಡಗಿದೆ. ನಮ್ಮ ಆಯುರ್ವೇದ ಮತ್ತೆ ಈಗ ವಾಪಸ್ ಬರ್ತಾ ಇದೆ, ಆಯುರ್ವೇದಕ್ ಮಾರು ಹೋಗ್ತಾ ಇದಾರೆ ಜನ. ಅಲೋಪತಿ ಎಲ್ಲದಕ್ಕೂ ಒಂದೊಂದು ಮಾತ್ರೆ, ವಾತ ಪಿತ್ತ ಕಫ ಅಂತ ಏನ್ ಹೇಳ್ತೀವಿ ಅದ್ರಲ್ಲೇ ನಮ್ಮ ಆರೋಗ್ಯ ಸುಧಾರಣೆ ಆಗೋಗುತ್ತೆ. ಆಹಾರವೇ ಔಷಧಿ, ಔಷಧಿನೇ ಆಹಾರ ಆಗ್ಬೇಕು. ನಮ್ಮ ಆಹಾರ ಪದ್ಧತಿನೇ ನಮಗೆ ಆರೋಗ್ಯ ಪೂರಕವಾಗಿರ್ಬೇಕು. ಮೊದ್ಲಿಗೆ ಮನೆ ಮದ್ದು ಅಂತ ಮಾಡ್ತಿದ್ರು, ಹಾಸ್ಪಿಟ್ಲಿಗೆ ಎಲ್ಲಿ ಹೋಗ್ತಾ ಇದ್ರು. ಈಗ ಹಾಸ್ಪಿಟ್ಲಿಗೆ ಹೋದ್ರೆ ಸಿಟಿ ಸ್ಕ್ಯಾನಿಂಗ್ ನಿಂತಿತ್ತು, ಮೊದ್ಲು ಈಗ MRI ಸ್ಕ್ಯಾನ್ ರೀಚ್ ಆಗಿದೆ. ಎಲ್ಲದಕ್ಕೂ ಸ್ಕ್ಯಾನಿಂಗ್ ಮಾಡಿ ಪರ್ಮನೆಂಟ್ ಪೇಷಂಟ್ ಮಾಡಿ ಕಳಿಸ್ಬಿಡ್ತಾರೆ.
1: ನೀವಾಗ್ಲೇ ಹೇಳಿದ್ರೆ ಕ್ರಿಯೇಟ್
0: ಆಗ್ಬೇಕು ಮೇಡಮ್. ಆಸ್ಪತ್ರೆಗೆ ಹೋಗದಲ್ಲೇ ನಾವು ಆರೋಗ್ಯ, ಅಂಗೈಯಲ್ಲಿ ಆರೋಗ್ಯ ಅಂತ ನಮ್ಮ ಆರೋಗ್ಯ ನಮ್ ಕೈಯಲ್ಲಿ ಇಟ್ಕೊಳ್ಬೇಕು. ಈ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರನೇ ಮೇಡಮ್ ವಿಶ್ವ ಆರೋಗ್ಯ ದಿನ ಅಂತ. ಅದು ಕಮ್ಯುನಿಟೀಸ್ ಅಲ್ಲಿ ಡೆವಲಪ್ ಆಗ್ಬೇಕು ಇದು. ಒಂದೊಂದು ಮನೆಯಲ್ಲೆಲ್ಲ ಸ್ಕೂಲ್, ಕಾಲೇಜುಗಳು, ಕಮ್ಯುನಿಟೀಸ್ ಅಲ್ಲಿ ಇದು ಸ್ಪ್ರೆಡ್ ಆಗ್ಬೇಕು, ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕು.
1: ಹೌದು, ವಿಟಮಿನ್ ಡಿ ಪಡ್ಕೊಳ್ಬೇಕು ಅಂದ್ರೆ ನಾವು ಮಾತ್ರೆ ಅಂತ ಹೇಳಿ ಹೋಗ್ತೀವಿ, ಅದರ ಬದಲಾಗಿ ಸೂರ್ಯನ ಕಿರಣಗಳಿಗೆ ಮೈ ಒಡ್ಡಬಹುದು ಅನ್ನೋದು. ಇಂತಹ ಸಣ್ಣ ಸಣ್ಣ ವಿಚಾರಗಳ ಬಗ್ಗೆ ನಮ್ಮಲ್ಲಿ ಜಾಗೃತಿ ಇರಬೇಕು, ಅರಿವು ಇರಬೇಕು ಅಂತ ನೀವು ಹೇಳ್ತೀರಿ. ಶೈಲಜಾ ಅವರೇ, ಮತ್ತಷ್ಟು ಮಾತಾಡೋಣ ನಾವು. ಈಗ ಒಂದು ಹಾಡನ್ನ ಕೇಳಿ ಬರೋಣ.

0: ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ಆರೋಗ್ಯ ದಿನದ ಬಗ್ಗೆ ನಾವು ಮಾತಾಡ್ತಿದ್ವಿ. ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಶೈಲಜಾ ಅವರು. ಇವರು ಪರಿಸರ ಪ್ರೇಮಿ. ಅವರ ಜೊತೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಮತ್ತೆ ನಮ್ಮ ಮಾತನ್ನು ಮುಂದುವರಿಸೋಣ ಶೈಲಜಾ ಅವರೇ. ಈಗ ನಮ್ಮ ಬೆಂಗಳೂರನ್ನ ಉದ್ಯಾನ ನಗರಿ ಅಂತ ಕರಿತೀವಿ, ಯಾಕಂದ್ರೆ ಪಾರ್ಕ್ಗಳು ಹೆಚ್ಚಾಗಿ ಕಾಣಸಿಗೋದು ಬೆಂಗಳೂರಲ್ಲಿ. ಈ ಪಾರ್ಕ್ಗಳು ಅಂದಾಗ ನಮ್ಮ ಒಂದು ಮಾನಸಿಕ ಆರೋಗ್ಯ ಇರ್ಬೋದು, ದೈಹಿಕ ಆರೋಗ್ಯ ಇರ್ಬೋದು, ಇದ್ರ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ? ಪಾರ್ಕಿಗೂ ಮನುಷ್ಯನಿಗೂ ಇರುವ ಸಂಬಂಧಗಳೇನು? ಅದು ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ, ಇದ್ರ ಬಗ್ಗೆ ನೀವು ಮಾತಾಡೋದಾದ್ರೆ.
1: ನಮ್ಮ ಪಾರ್ಕ್ಗಳು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಮತ್ತೆ ಪಾರ್ಕ್ಗಳೆಲ್ಲ ಸುಮಾರು ಕಡಿಮೆ ಆಗ್ಬಿಟ್ಟಿದೆ ಈಗ. ಪಾರ್ಕ್ಗಳು ಹೆಚ್ಚು ಮಾಡ್ಬೇಕು. ಪಾರ್ಕ್ಗಳು ಜೊತೆಲಿ ಕೆರೆಗಳು ಉಳಿಬೇಕು ಮೇಡಮ್. ಈ ಕೆರೆ ಅಭಿಯಾನನು ನಡೀತಾ ಇದೆ, ಕೆರೆಗಳು ಉಳಿಸಿ ಅಂತ.
0: ಹೌದು.
1: ಪಾರ್ಕ್ ಅಲ್ಲಿ ಮೊದಲನೇದಾಗಿ ಎಂಟ್ರೆನ್ಸ್ ಅಲ್ಲೇ ಪ್ಲಾಸ್ಟಿಕ್ ಬಿಡಬಾರ್ದು ಮೇಡಮ್. ಅಲ್ಲಿ ಬೋರ್ಡ್ ಹಾಕ್ಬೇಕು, ಪ್ಲಾಸ್ಟಿಕ್ ಪ್ರಾಹಿಬಿಟೇಟ್ ಅಂತ. ಒಂದ್ ವೇಳೆ ತಂದ್ರೆ ಅಲ್ಲಿ ಒಂದು ಡಸ್ಟ್ಬಿನ್ ಇಡ್ಬೇಕು, ಅಲ್ಲಿ ಎಂಟ್ರೆನ್ಸ್ ಅಲ್ಲೇ ಪ್ಲಾಸ್ಟಿಕ್ ರಿಕವರಿ ಮಾಡ್ಕೊಂಡ್ ಬಿಡ್ಬೇಕು. ಏನ್ ಮಾಡ್ತಾರೆ, ಪಾರ್ಕ್ ಒಳಗಡೆ ಹೋಗ್ಬಿಟ್ಟು ಎಲ್ಲ ಪ್ಲಾಸ್ಟಿಕ್ ಕವರ್ ಅಲ್ಲಿ ತಿನ್ಸ್ಬಿಟ್ಟು ಅಲ್ಲಲ್ಲೇ ಬಿಡ್ತಾರೆ. ಡಸ್ಟ್ಬಿನ್ ಹತ್ರ ಹೋಗ್ತಾರೆ,
0: ಡಸ್ಟ್ಬಿನ್
1: ಒಳಗಡೆ ಒಬ್ರು ಇಬ್ರು ಹಿಂಗ್ ಒಂಚೂರು ಹೆಸಿದ್ರೆ ಮತ್ತೆಲ್ಲಾರು ಹಾಗಾಗಿ ಎಸ್ ಬಿಟ್ಟು ಹೋಗ್ತಾರೆ. ಡಸ್ಟ್ಬಿನ್ ಸುತ್ತಮುತ್ತನೆ ಅಲ್ಲಿ ಕಸ ನೋಡಿ. ಒಂದು ಪಾರ್ಕ್ ಅನ್ನ ಹೇಗೆ ಗಲೀಜ್ ಮಾಡ್ಬಿಡ್ತೀವಿ ನಾವು. ಮತ್ತೆ ಅದನ್ನ ಅಲ್ಲ, ಅದ್ರಲ್ಲಿ ಏನು ಆಹಾರ ಇದೆ ಅಂತ ಪಕ್ಷಿಗಳು ಬಂದು ತಿನ್ನಕ್ ಹೋಗ್ತವೆ. ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಪಾರ್ಕ್ ಅನ್ನ. ಪಾರ್ಕ್ ಅಲ್ಲಿ ಜಾಗ ಏನಾದ್ರು ಉಳಿದಿದ್ರೆ ಅಲ್ಲಿ ಗಿಡಗಳು ನೆಡ್ಬೇಕು, ಮೆಡಿಸಿನಲ್ ಪ್ಲಾಂಟ್ಸ್ ನೆಡ್ಬೇಕು. ಇಲ್ಲಿ ಶ್ರೀರಾಮಪುರ ಮೆಟ್ರೋ ಸ್ಟೇಷನ್ ಹತ್ರ ಕನ್ನಡ ಚಳುವಳಿ ಪಾರ್ಕ್ ಅಂತ ಒಂದಿದೆ ಮೇಡಮ್. ಕನ್ನಡ ಚಳುವಳಿ ಮೂಗೂರು ನಾಗರಾಜ್ ಅವರ ನೆನಪಿನ ಅರ್ಥ ಮಾಡಿದ್ದಾರೆ. ಅಲ್ಲಿ ನಾನು ಹೊಂಗೆ ಬೇವಿನ ಗಿಡಗಳೆಲ್ಲ ನೆಟ್ಟಿದ್ದೀನಿ. ಅಲ್ಲಿ ಒಂದು ಬೇವಿನ ಗಿಡ ಮೇಲೆ ತರೋಕೆ ನನಗೆ ಎಷ್ಟು ಕಷ್ಟ ಆಯ್ತಂದ್ರೆ ಇನ್ನ ಚಿಗುರು ಕಿಲೋ ಕಿತ್ಕೊಂಡು ಹೋಗ್ಬಿಡ್ತಾರೆ. ನಾನು ಅದಕ್ಕೆ ಬೇರೆ ಟ್ರೀ ಬೇರೆ ಮರಕ್ಕೆ ಇದ್ದಿದ್ದು ಒಂದು ಟ್ರೀ ಗಾರ್ಡ್ ತಂದು ಟ್ರೀ ಗಾರ್ಡ್ ಹಾಕಿದ್ರೆ ಆ ಬೆಂಚ್ ಮೇಲೆ ಹತ್ತಿ ಬಗ್ಗಿ ಮುರಿದು ಬೇವಿನ ಸೊಪ್ಪು ಆದ್ರೂ ಬಿಡ್ಲಿಲ್ಲ ನಾನು. ಅದ್ರ ಮೇಲೆ ಒಂದು ಕವರಿಂಗ್ ಮಾಡಿ ಕೊನೆಗೂ ಈಗ ಮರ
0: ಮೇಲೆ ತಿಳ್ಕೊಳ್ಬಹುದು. ಅಂದ್ರೆ ಮನುಷ್ಯರಿಗೆ ಈ ಮೆಡಿಸಿನ್ ಪ್ಲಾಂಟ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಬೇವಿನ ಮಹತ್ವ ಗೊತ್ತು, ಆದ್ರೆ ಆ ಗಿಡಗಳನ್ನ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ನೋಡಿ, ನೀವು ಹಾಕಿರೋ ಬೇವಿನ ಗಿಡದ ಎಲೆಗಾಗಿ ಮುಗಿದು
1: ಮರ ಆದ್ಮೇಲೆ ಕಿತ್ಕೊಳ್ಳಿ. ಮರ ಆದ್ಮೇಲೆ ಬೆಳೆಯಕ್ ಮುಂಚೆನೆ ಗಿಡ ಸಾಯಿಸ್ಬಿಟ್ರೆ
0: ಅಥವಾ ಅವರೇ ಒಂದು ದೊಡ್ಡ
1: ಮರ ಆದ್ಮೇಲೆ ಕಿತ್ಕೊಳ್ಳಿ ಬಳಸ್ಕೊಳ್ಳಿ ಉಪಯೋಗಿಸ್ಕೊಳ್ಳಿ. ಪ್ರಕೃತಿ ಇರದೇ ನಮಗೆ ಕೊಡಕ್ಕೆ ನೋಡಿ ಮರ ಕಡಿತಾರೆ, ಕಡಿದ್ರು ಅದು ಸೈಡ್ ಇಂದ ಚಿಗರ್ತಾ ಇದೆ. ನೀವು ಗಮನ ಮಾಡಿರ್ತೀರಾ, ಹ ಮರ ಫುಲ್ ಕಡಿದ್ ಬಿಡ್ತಾರೆ. ಮರಗಳಿಗೆ ವಿಷ ಇಡ್ತಾ ಇದಾರಂತೆ ಇತ್ತೀಚೆಗೆ. ಹಿಂಗ್ ಒಂದು ಮಳೆಯಲ್ಲಿ ತೂತ ಮಾಡಿ ಹಿಂಗ್ ಇಟ್ಬಿಟ್ರೆ ಹಾಗೇ ಒಣಗೋಗ್ಬಿಡುತ್ತಂತೆ ಅದು ಮರ. ಬಿಲ್ಡರ್ಸ್ ಹಾವಳಿ ಮರ ಒಣಗೋಯ್ತು ಕಡಿದ್ ಬಿಟ್ವಿ. BBMP ಇರೋದು ಮರ ಕಡಿಲಿಕ್ಕೆ ಪರ್ಮಿಷನ್ ಕೊಡಕ್ಕ ಮೇಡಮ್. ಕೇಳಿದ್ರೆ ನಾನು ಸುಮಾರು ಪ್ರಾಬ್ಲಮ್ ಫೇಸ್ ಮಾಡಿದೀನಿ, ನನ್ ಮೇಲೆ ಜಗಳಕ್ಕೆ ಬಂದಿದ್ದಾರೆ, 8 ಜನ ಸೇರ್ಕೊಂಡು ಬನ್ನಿ ಆಫೀಸ್ಗೆ ಹೋಗೋಣ ಮಾತಾಡೋಣ, ನೀವ್ ಯಾರು ಇದು ಫೋಟೋ ತೆಗಿಯಕ್ ಏನು ಫೋಟೋ ತೆಗಿತಿದ್ದೀರಾ ವಿಡಿಯೋ ಮಾಡ್ತಿದ್ದೀರಾ. ಒಂದ್ಸರಿ ಅಂತೂ ನಾನು ಶ್ರೀರಾಮಪುರ ಮೆಟ್ರೋ ಸ್ಟೇಷನ್ ಹತ್ರ ಒಂದು ದೊಡ್ಡ ಫೈಟ್ ಆಯ್ತು. ನಮ್ಮ ನಂಬರ್ ತಗೊಳ್ಳಿ ಆಮೇಲೆ ಮಾತಾಡಿ ನಾವು ಅಂತ ಹೇಳಿ 1/2 ಗಂಟೆ ಬಿಡ್ಲಿ.

0: ಇಲ್ಲ ಮೇಡಮ್ ನನ್ನ ನೋಡಿ ಈ ರೀತಿ ಮರಗಳು ಉಳಿಸ್ಬೇಕು. ಮರ ಕಡಿದ್ರು ಸೈಡ್ ಇಂದ ಚಿಗುರ್ತಾ ಇರುತ್ತೆ. ನಾವ್ ಏನ್ ಮಾಡ್ತಾ ಇದೀವಿ, ಕೊಲ್ತಾ ಇದೀವಿ, ಪರಿಸರ ಹಾಳು ಮಾಡ್ತಾ ಇದೀವಿ. ಪರಿಸರ ಇದ್ರೆ ನಾವು ಪರಿಸರಕ್ಕಾಗಿ, ನಾವು ನಮ್ಮಿಂದ ಪರಿಸರ ಅಲ್ಲ, ಪರಿಸರ ನಮ್ಗೆಲ್ಲಾ ಕೊಡ್ತಾ ಇದೆ. ಸುತ್ತಮುತ್ತ ಪಾರ್ಕ್ಗಳು ಡೆವಲಪ್ ಮಾಡ್, ಖಾಲಿ ಜಾಗ ಇರೋ ಸ್ಫೂರ್ತಿವನ ಅಂತ ಮಾಡ್ತಾರೆ, ಒಬ್ರು ಎಕ್ಸ್ಪರ್ಟ್ ಇದಾರೆ. ಅವರು ಖಾಲಿ ಸೈಟ್ಗಳಲ್ಲಿ ತರಕಾರಿ ಸೊಪ್ಪು ಎಲ್ಲ ಬಂದು ಅವರೇ ಕ್ಲೀನ್ ಮಾಡಿ ಬೆಳ್ಕೊಡ್ತಾರೆ. 6 ತಿಂಗಳು ಮಳೆಗಾಲದಲ್ಲಿ ಎಷ್ಟು ಖಾಲಿ ಸೈಟ್ ಇದ್ರೆ ಎಲ್ಲ ಪ್ಲಾಸ್ಟಿಕ್ ಕವರ್ ಅಲ್ಲಿ ಕಸ ಕಟ್ಬಿಟ್ಟು ಎಸ್ತೋಗ್ಬಿಡೋದು. ಏನ್ ಮಾಡ್ತಾರೆ ಹೇಳಿ, ಗಾಡಿಯಲ್ಲಿ ಮುಂದೆ ಕಸ ಇಟ್ಕೊಂಡ್ಬರೋದು, ಖಾಲಿ ಸೈಟ್ ಅಲ್ಲಿ ಎಸ್ತೋಗ್ಬಿಡೋದು. ಕಾರ್ ಗ್ಲಾಸ್ ಇಳಿಸೋದು, ಕವರ್ ಅಲ್ಲಿ ಕಸ ಹಾಕಿ ಖಾಲಿ ಜಾಗದಲ್ಲಿ ಎಸ್ತೋಗ್ಬಿಡೋದು. ಆ ಖಾಲಿ ಜಾಗ ಕ್ಲೀನ್ ಮಾಡಿ ಅಲ್ಲೊಂದಿಷ್ಟು ಗಿಡ ಮರ ಬೆಳೆದ್ರೆ ಪರಿಸರಕ್ಕೊಂದಿಷ್ಟು ಗಾಳಿ ಸಿಕ್ತು, ಒಳ್ಳೆ ಆಕ್ಸಿಜನ್ ಸಿಕ್ತಲ್ವಾ, ಎಷ್ಟು ಪೊಲ್ಯೂಷನ್ ಆಗಿದೆ. ಈ ರೀತಿ ಎಲ್ರು ಎಚ್ಚೆತ್ಕೊಳ್ಬೇಕು ಮೇಡಮ್. ಸುತ್ತಮುತ್ತಲ ನಮ್ಮ ಕಸ ನಮ್ಮ ಜವಾಬ್ದಾರಿ.
1: ಖಂಡಿತ.
0: ನಮ್ಮ ಕಸ ನಾವೇ ಕ್ಲೀನ್ ಮಾಡ್ಬೇಕು, ನಮ್ಮನೆ ಮುಂದೆ ಕ್ಲೀನ್ ಆಗಿರ್ಬೇಕು. ಕವರ್ ಕಟ್ಬಿಟ್ಟು ತಗೊಂಡೋಗಿ ಅಲ್ಲಿ ವಾಕಿ ಎಲ್ಲಾರ್ದೋ ಮನೆ ಮುಂದೇನೋ ಎಲ್ಲಿ ಜಾಗ ಇದೆಯೋ ಅಲ್ಲ ಮರದ
1: ಬುಡಕ್ಕೆ. ಅಭಿಪ್ರಾಯಕ್ಕೆ ನಾವು ಬಂದ್ರೆ ಬಹುಶಃ ಈ ಕೆಲಸ ಆಗಲ್ಲ ಅನ್ಸುತ್ತೆ.
0: ಆಗಲ್ಲ ಖಂಡಿತ. ನಾವು ತುಂಬಾ ಪ್ರಯತ್ನ ಮಾಡಿ ಸೋತ್ ಹೋಗಿ ಸುಮಾರು ಜನಗಳ ಹತ್ರ ಬೈಸ್ಕೊಂಡಿದೀವಿ ನಾವು. ಇದು ಪಾರ್ಕ್ಗಳು ಉಳಿಬೇಕು ನೋಡಿ. ಕಬ್ಬನ್ ಪಾರ್ಕ್, ಲಾಲ್ಬಾಗ್ ಎಲ್ಲ ಅಲ್ಲಿ ಹೋದ್ರೆ ಎಷ್ಟು ಖುಷಿಯಾಗಿದೆ, ಎಷ್ಟು ಹಸಿರಿದೆ. 100 ವರ್ಷ 1000 ವರ್ಷದ ಮರ ಎಲ್ಲ ಇದೆ ಕಬ್ಬನ್ ಪಾರ್ಕ್ ಲಾಲ್ಬಾಗ್ ಅಲ್ಲಿ. ಎಷ್ಟು ಒಳ್ಳೆ ಗಾಳಿ ಸಿಗುತ್ತೆ. ನೀವು ಕಬ್ಬನ್ ಪಾರ್ಕ್ ಲಾಲ್ಬಾಗ್ ಅಲ್ಲಿ ವಾಕ್ ಮಾಡಿದಾಗ ಸುಸ್ತಾಗಲ್ಲ ಮೇಡಮ್, ಯಾಕೆ ಪ್ಲೆಂಟಿ ಆಫ್ ಆಕ್ಸಿಜನ್
1: ಗಾಳಿ ಸಿಗುತ್ತೆ.
0: ಮತ್ತೆ ಈಗ ಜ್ಞಾನ ಭಾರತಿಲ್ಲೂ ತುಂಬಾ ಕಾಡ್ ಬೆಳೆಸಿದ್ದಾರೆ, ಅಲ್ಲಿ ಬಯೋ ಪಾರ್ಕ್ ಅಂತ ಬೆಳೆಸಿದ್ದಾರೆ. ಯಲ್ಲಪ್ಪ ರೆಡ್ಡಿ ಅವರು ಅಲ್ಲಿ ತುಂಬಾ ಎಷ್ಟೋ ಎಕರೆಸ್ ಗಟ್ಲೆ ಬೆಳೆಸಿದ್ದಾರೆ. ಅಲ್ಲಿ ಸುಮಾರು 6-7 ಚೆಕ್ ಡ್ಯಾಮ್ಸ್ ಇದೆ, ಅಲ್ಲಿ ವಾಟರ್ ಬಾಡೀಸ್ ಇದೆ. ಜ್ಞಾನ ಭಾರತಿ ಬಯೋ ಪಾರ್ಕ್ ಇಸ್ ದ ಬಿಗ್ಗೆಸ್ಟ್ ಲಂಗ್ ಸ್ಪೇಸ್ ಟು ಬೆಂಗಳೂರು. ಅಲ್ಲಿ ಸುತ್ತಮುತ್ತ 8 ಕಿಲೋಮೀಟರ್ಗೆ ಉಸಿರಾಡಕ್ ಗಾಳಿ ಬರ್ತಾ ಇದೆ. ಅಲ್ಲಿ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸರ್ವೆ ಮಾಡಿದ್ದಾರೆ. ಅಲ್ಲಿ ಆತರ ಹಸಿರು ಉಳಿಬೇಕು, ಹಸಿರೇ ಉಸಿರು. ನಮಗೆ ಹಸಿರೇ ಉಸಿರು ಗೊತ್ತಿದೆ, ಬಾಯಲ್ಲಿ ಹೇಳ್ತೀವಿ, ಮಕ್ಕಳೆಲ್ಲ ರೀಲ್ಸ್ ಮಾಡ್ತಾರೆ, ಹಾಕ್ತಾರೆ ಹಸಿರು
1: ಉಳು.
0: ಅದೇ ಈ ಗಿಡ ನೆಟ್ಟಿರೋ ಮರ, ಗಿಡ ಮರ ಆಯ್ತಾ ಇದು ಉಳ್ತಣ್ಣ, ಅದಕ್ಕೆ ಕಾಯ್ತಿಲ್ಲ. ಈಗ ಯಂಗ್ ಜನರೇಷನ್ ಏನ್ ಮಾಡ್ಬೇಕು, ಜಿಯೋ ಟ್ಯಾಗ್ ಅಂತ ಬಂದಿದೆ. ಈಗ ಗಿಡ ನೆಡ್ತೀರ, ಜಿಯೋ ಟ್ಯಾಗ್ ಮಾಡಿ 3 ವರ್ಷ ಅದನ್ನ ಫಾಲೋ ಅಪ್ ಮಾಡಿ. 10 ಗಿಡ ನೆಟ್ಬಿಟ್ಟು ಸುಮ್ನೆ ರೀಲ್ ಮಾಡಿ ಹೋಗೋದಲ್ಲ, ಒಂದೇ ಗಿಡ ನೆಡಿ ಅದು ಮರ ಮಾಡಿ ಮರ ಹಾಕ್ಬೇಕು. ಹಸಿರು ಉಳಿಬೇಕು. ಹಸಿರು ನೋಡಿ, ಗಾರ್ಡನ್ ಸಿಟಿ ಹೋಗಿ ಸಿಲಿಕಾನ್ ಸಿಟಿ ಆಗಿದೆ ಈಗ, ಗಾರ್ಬೇಜ್ ಸಿಟಿ. ಯಾರ್ ನೀವ್ ಯಾರ ಬಾಯಲ್ಲಿ ಕೇಳಿ, ಗಾರ್ಬೇಜ್ ಸಿಟಿ. ಮತ್ತೆ ವಿ ಶುಡ್ ಬ್ರಿಂಗ್ ಬ್ಯಾಕ್ ಅವರ್ ಗಾರ್ಡನ್ ಸಿಟಿ ಬ್ಯಾಕ್. ಅದು ವಾಪಸ್ ತರಕ್ಕೆ ಏನ್ ಮಾಡ್ಬೇಕು, ಇಷ್ಟೊತ್ತು ಸಮಸ್ಯೆಗಳೇ ಮಾತಾಡಿದ್ವಿ ಮೇಡಮ್. ಇದಕ್ ಪರಿಹಾರ ಏನು, ನಮ್ಮ ನಾವೇ ಕೇಳ್ಕೊಳ್ಬೇಕು ಏನು ಪರಿಹಾರ. ಪ್ರತಿಯೊಬ್ರು ಎಚ್ಚೆತ್ಕೊಳ್ಬೇಕು, ಅಂಡರ್ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗ್ಬೇಕು, ಗಿಡ ಮರಗಳು ಉಳಿಸ್ಬೇಕು, ಇರ್ತಕ್ಕಂಥದ್ದು ಉಳಿಸ್ಬೇಕು, ಜೊತೆಯಲ್ಲಿ ಬಳಸ್ಬೇಕು, ಕಸ ಕಡಿಮೆ ಮಾಡ್ಬೇಕು,
1: ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡ್ಬೇಕು.
0: ನಮ್ಮ ಆರೋಗ್ಯ ಕಾಪಾಡ್ಕೊಂಡ್ರೆ ನಾವು ಆರೋಗ್ಯವಾಗಿದ್ರೆ ಅಲ್ವಾ ನಮ್ಮ ಪರಿಸರ ಉಳಿಸಕ್ ಸಾಧ್ಯ. ನೋಡಿ, ಚಿಕ್ಕ ಮಕ್ಳಿಗೆಲ್ಲ ಕ್ಯಾನ್ಸರ್ ಬರ್ತಾ ಇದೆ, ಎಲ್ಲಾ ತೊಂದರೆ ಆಗ್ತಾ ಇದೆ. ನಮ್ಗೇನಾಗಿದೆ, ಪೇರೆಂಟ್ಸ್ ಏನ್ ಡ್ಯೂಟಿ ಆಗಿದೆ? ಈಗ ಮಕ್ಕಳು ರೀಲ್ಸ್ ಮಾಡಿ ಹಾಕ್ತಾರಲ್ವಾ, ಮೊದ್ಲಿಗೆ ಮಕ್ಕಳು ತಂದೆ ತಾಯಿನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದ್ರು. ಈಗ ಪೇರೆಂಟ್ಸ್ ಮಕ್ಕಳನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾರೆ. 70-80 ವರ್ಷ ಆಗಿದೆ ಅವ್ರ ಮಗನ ಹಾರ್ಟ್ ಅಟ್ಯಾಕ್ ಅಂತ ಅವರು ಕಾರ್ ಡ್ರೈವ್ ಮಾಡ್ಕೊಂಡು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದಾರೆ. ಯಾಕೆ? ಗ್ಲೋಬಲ್ ವಾರ್ಮಿಂಗ್. ಗ್ಲೋಬಲ್ ವಾರ್ಮಿಂಗ್ ಯಾಕಾಯ್ತು? ಈಗ ಎಲ್ನಿನೋ ಎಫೆಕ್ಟ್ ಬರ್ತಾ ಇದೆ, ಎಲ್ರಿಗೂ ಗೊತ್ತಿರೋ ವಿಚಾರ. ಗ್ಲೇಷಿಯರ್ಸ್ ಆಗ್ತದೆ, ಹಿಮಾಲಯ ಕರಗ್ತಾ ಇರೋದು ಏನಕ್ಕೆ? ಡ್ಯೂ ಟು ಗ್ಲೋಬಲ್ ವಾರ್ಮಿಂಗ್ ಓನ್ಲಿ ಹಿಮಾಲಯ ಕರಗ್ತು. ಒಳಗಡೆ ಆ ಸಿಮೆಂಟ್ ತರ ಮೆಟೀರಿಯಲ್ ಇರುತ್ತೆ, ಅದು ಪಟ್ ಅಂತ ಹೊಡ್ಕೊಳ್ತಾ ಇದೆ. ಅದ್ ಹೊಡ್ಕೊಂಡು ಗ್ಲೇಷಿಯರ್ಸ್ ಅದಕ್ಕೆ ಬರ್ತಾ ಇದೆ ನೋಡಿ, ಎಲ್ಲ ಕರ್ಗೋಗ್ತಾ ಇದೆ. ಎಕ್ಸ್ಟ್ರೀಮ್ ಹೋಗ್ಬಿಟ್ಟಿದೆ ಮೇಡಮ್, ನಥಿಂಗ್ ಇನ್ ಅವರ್ ಹ್ಯಾಂಡ್. ಈಗ ನಮ್ ಕೈ ಮೀರ್ ಹೋಗಿದೆ, ಇರತಕ್ಕಂತ ಪರಿಸರ ಉಳಿಸ್ಕೊಳಕಾದ್ರೂ ನಾವು ಪ್ರಯತ್ನ ಮಾಡ್ಬೇಕು.
1: ಖಂಡಿತ. ನಾವು ವಿಶ್ವ ಪರಿಸರ ಆರೋಗ್ಯ ದಿನದಂದು ಸಾಕಷ್ಟು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲಿ ಮಾತನಾಡಿದ್ದೀವಿ ಮೇಡಮ್, ನೀವು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಇನ್ನು ಕೊನೆಯದಾಗಿ, ಒಬ್ಬ ಸಾಮಾನ್ಯ ಪ್ರಜೆ, ಒಬ್ಬ ಜನ ಅಂತಾನೆ ಅನ್ಕೊಳ್ಳಿ, ಒಬ್ಬ ವ್ಯಕ್ತಿ ಅನ್ಕೊಳ್ಳಿ, ಅವನು ಈ ಒಂದು ದಿನದಂದು ಒಂದು ಸಣ್ಣ ಪರಿಣಾಮಕಾರಿಯಾಗಿ ಸಂಕಲ್ಪ ಮಾಡ್ತಾನೆ ಅನ್ನೋದಾದ್ರೆ ಏನ್ ಮಾಡಬಹುದು, ಏನು ಕೆಲಸ ಮಾಡ್ತಾನೆ?
0: ನಾನು ಆಗ್ಲೇ ಹೇಳ್ದಂಗೆ, ಇದು ಅಡಿಗೆ ಮನೆಯಿಂದ ಅಮ್ಮನಿಂದ ಶುರುವಾಗ್ಬೇಕು ಮೇಡಮ್. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತೀವಿ. ಮನೆಯಲ್ಲಿ ಎಷ್ಟು ಕಸ ಕಡಿಮೆ ಮಾಡಕ್ಕೆ ಸಾಧ್ಯ ಅಷ್ಟು ಕಡಿಮೆ ಮಾಡ್ಬೇಕು. ಒಂದು ಮಗುಗೆ ಆರೋಗ್ಯ ಕೊಡಕ್ಕೆ ಪೂರಕವಾದ ಆಹಾರ ಏನ್ ಬೇಕು ಅದನ್ನ ಮನೆಯಲ್ಲೇ ಮಾಡ್ಕೊಡ್ಬೇಕು. ಈ ಚಾಟ್ಸ್ ಪಾನಿಪುರಿ ಅದು ಇದು ಎಲ್ಲ ತಿನ್ನೋದಕ್ಕೆ ಕಡಿಮೆ ಮಾಡ್ಬೇಕು, ಕಡಿಮೆ ಮಾಡ್ತಾ ಮಾಡ್ತಾ ಸ್ಟಾಪ್ ಮಾಡ್ಬೇಕು. ಅಡಿಗೆ ಮನೆಯಲ್ಲಿ ಆರೋಗ್ಯ, ಅಡಿಗೆ ಮನೆಯಿಂದ ಶುರು ಆಗ್ಬೇಕು. ಕಸ ಕಡಿಮೆ ಮಾಡ್ಬೇಕು, ಆಸ್ಪತ್ರೆಗೆ ಹೋಗೋದು ಕಡಿಮೆ ಮಾಡ್ಬೇಕು, ಮತ್ತು ಅವೇರ್ನೆಸ್ ಮೂಡ್ಬೇಕು ಮೇಡಮ್. ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಅವೇರ್ನೆಸ್

0: ಬರ್ಬೇಕು. ಮತ್ತೆ ಜಂಕ್ ಫುಡ್ಸ್ ಕಡಿಮೆ ಮಾಡಿ ಆರೋಗ್ಯ ಕಾಪಾಡ್ಕೊಳ್ಬೇಕು. ಆರೋಗ್ಯ ಕಾಪಾಡ್ಕೊಳ್ಳೋದು ಹೇಗೆ ಅಂತ ಅಮ್ಮ ತಿಳಿಸ್ಕೊಡ್ಬೇಕು ಮಕ್ಕಳಿಗೆ, ಟೀಚರ್ಸ್ ಹೇಳ್ಕೊಡ್ಬೇಕು ಶಾಲೆಗಳಲ್ಲಿ. ನೋಡಿ, ಈಗ ಮಾತೃ ದೇವೋ ಬಹ ಭವ ಮತ್ತೆ ಗುರುಭ್ಯೋ ನಮಃ ಅಂತ ಪೂಜಿಸ್ತೀವಿ ಅಲ್ವಾ ನಾವು. ಅಮ್ಮನ ಪಾತ್ರ, ಒಬ್ಬ ಟೀಚರ್ ಪಾತ್ರ ಹೆಚ್ಚಾಗಿದೆ ಮೇಡಮ್ ಇಲ್ಲಿ. ಮನೆ ಮನೆಗಳಲ್ಲಿ ಬದಲಾಗ್ಬೇಕಿದು, ಮನೆಯಿಂದ ರೂಟ್ ಕಾಸ್, ರೂಟ್ ಲೆವೆಲ್, ಬೇಸಿಕ್ ಲೆವೆಲ್ ಅಂತ ಏನ್ ಹೇಳ್ತೀವಿ, ಅಲ್ಲಿಂದ ಬದಲಾದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಈಗ ಆ ಮಕ್ಕಳಿಗೆ ಅವೇರ್ನೆಸ್ ಮೂಡ್ಬಿಟ್ರೆ ನೆಕ್ಸ್ಟ್ ಇನ್ನ ಒಂದ್ ವರ್ಷದಲ್ಲಾದ್ರೂ ಒಂದಿಷ್ಟು ಪರಿಣಾಮಕಾರಿ ಆಗ್ಬೋದು. ಪ್ರತಿಯೊಬ್ಬರು ಆದ್ಯ ಕರ್ತವ್ಯ ಏನಂದ್ರೆ ಪ್ಲಾಸ್ಟಿಕ್ ಟೋಟಲಿ ಸ್ಟಾಪ್ ಮಾಡ್ಬೇಕು, ಮೊದಲು ರೆಡ್ಯೂಸ್ ಮಾಡಿ ಸ್ಟಾಪ್ ಮಾಡ್ಬೇಕು. ನಮ್ಮ ಆರೋಗ್ಯ ನಮ್ ಕೈಯಲ್ಲಿ ಇಟ್ಕೊಳ್ಬೇಕು. ಹೆಲ್ತಿ ಸೊಸೈಟಿ ಬಿಲ್ಡಪ್ ಆಗ್ಬೇಕು. ಹೆಲ್ತಿ ಸೊಸೈಟಿ ಬಿಲ್ಡಪ್ ಆಗ್ಬೇಕಂದ್ರೆ ಒಳ್ಳೆ ಆಹಾರ ತಗೋಬೇಕು. ಪರಿಸರ ಸಂರಕ್ಷಣೆ ನಮ್ಮ ಹೊಣೆ. ಕಡಿದರೆ ಮರ, ಬರುವುದು ಬರ.
1: ಬಹುಶಃ ನಿಮ್ಮ ಮಾತುಗಳನ್ನ ಕೇಳಿದಂತಹ ನಮ್ಮ ಕೇಳುಗರು ಒಂದು ಸಣ್ಣ ಆಲೋಚನೆಗಾದ್ರೂ ಇವತ್ತು ಅದು ಕೆಲಸ ಮಾಡಲಿ ಅಂತ ಅನ್ಕೊಳ್ತೀನಿ. ಅಂದ್ರೆ ಹೌದು, ನಾನು ಪ್ಲಾಸ್ಟಿಕ್ ಅನ್ನ ಕಡಿಮೆ ಮಾಡಬೇಕು, ಮನೆಯಿಂದನೇ ನಾನು ಕಸ ಕಡ್ಡಿಗಳನ್ನ ಕಡಿಮೆ ಮಾಡಬೇಕು, ಆರೋಗ್ಯ ಇರುವಂತಹ ಆಹಾರವನ್ನ ತಯಾರು ಮಾಡಬೇಕು ಅನ್ನೋ ಒಂದು ಆಲೋಚನೆಗೆ ಹಚ್ಚಿಸ್ಲಿ ಅಂತ ನಾವು ಹಾರೈಸ್ತಾ, ಇಷ್ಟೊತ್ತು ನಮ್ಮ ಜೊತೆ ಇದ್ರಿ ಶೈಲಜಾ ಅವರೇ, ಒಳ್ಳೆಯ ಮಾತುಗಳನ್ನ ತಿಳಿಸಿದ್ದೀರಿ, ಧನ್ಯವಾದ ನಿಮಗೆ.
0: ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ ತಮಗೂ ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು ಸೋ ಮಚ್.

ಟ್ಯೂನ್ ಮಾಡಿರೋದು 102.9 ಎಫ್ಎಂ. ಇಂದಿನ ವಿಶೇಷ ಕಾರ್ಯಕ್ರಮ ಕೇಳ್ತಾ ಇದ್ರಿ. ಇನ್ನು ನಮ್ಮ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನ ಕೇಳ್ತಾ ನಮ್ಮ ಅನೇಕ ಕೇಳುಗರು ಬೆಳಗಿನಿಂದ ಮೆಸೇಜ್ ಮಾಡಿದ್ದಾರೆ, ಅವರ ಸಂದೇಶಗಳನ್ನ ಓದೋದಾದ್ರೆ, ಶೈಲಜಾ ಅವರು ಒಂದು ಆರೋಗ್ಯವಂತ ಜೀವನ ಶೈಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಉಪಯುಕ್ತವಾದ ಮಾಹಿತಿಯನ್ನ ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಅವರ ಮಾತುಗಳು ಅನೇಕ ಜನರನ್ನ, ಅಂದ್ರೆ ಹೆಚ್ಚು ಜನರನ್ನ ತಲುಪಬೇಕು ಅಂತ ಹೇಳ್ತಾ ಇರೋದು ನಾರಾಯಣ್ ಕೆ ಉಲ್ಲಾಳ್ ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ರು. ಬೆಳಗಿನಿಂದ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀವಿ. ಇವತ್ತಿನ ವಿಶೇಷತೆಯ ಬಗ್ಗೆ, ಅದರಲ್ಲೂ ಪರಿಸರದ ಕಾಳಜಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಶೈಲಜಾ ಅವರು ತಿಳಿಸಿದ್ದಾರೆ ಅಂತ ಹೇಳಿ ಶೈಲಿನಿ ಮುರಳೀಧರ್ ಅವರು ಮೆಸೇಜ್ ಮಾಡಿದ್ದಾರೆ. ಹಾಗೆ ರಾಧಾ ಹಿರಣ್ಯ ಇವರು ನೆಲಮಂಗಲದಿಂದ ಸಂದೇಶ ಕಳಿಸಿ ವಿವಿಧ ಭಾರತಿಯಲ್ಲಿ ಮೂಡಿ ಬರ್ತಾ ಇರೋ ಕಾರ್ಯಕ್ರಮಗಳಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅನೇಕರು ಮೆಸೇಜ್ ಮಾಡಿದಿರಿ. ಇಳಕಲ್ ತಾಲೂಕು ಇಲ್ಲಿಂದ ಶೈಮೂರ್ತಿ ಅವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಜೊತೆಗೆ ಬೆಳಗಿನ ಸೂರ್ಯನ ಕಿರಣಗಳಲ್ಲಿ ವಿಟಮಿನ್ ಡಿ ಸಿಗುತ್ತೆ, ತಾಜಾ ಹಣ್ಣುಗಳಲ್ಲಿ ಸಿಗುತ್ತೆ, ಆದರೆ ನಾವು ಪ್ರೋಟೀನ್ ಪೌಡರ್ ಅಂತ ಎಲ್ಲ ತೆಗೆದುಕೊಳ್ತೀವಿ ಅಂತ ಹೇಳಿ ಅನುಷಾ ಅವರು ಸಂದೇಶ ಕಳಿಸಿದ್ದಾರೆ. ಇವರು ಸಹ ಕಾರ್ಯಕ್ರಮದ ಕುರಿತಾಗಿ ಮೆಸೇಜ್ ಮಾಡಿದ್ದಾರೆ. ಇನ್ನು ಪರಿಸರದ ಬಗ್ಗೆ ಮಾತನಾಡ್ತಿರೋದು ತುಂಬ ಖುಷಿ ಆಯಿತು ಅಂತ ಹೇಳಿ ಭವ್ಯ ಹೆಸರುಘಟ್ಟದಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಸಂದರ್ಶನ ಇಷ್ಟ ಆಯಿತು ಅಂತ ಹೇಳಿ ಒಂದು ಸಂದೇಶ ಬಂದಿದೆ. ಇವರು ತಮ್ಮ ಹೆಸರನ್ನು ತಿಳಿಸಿಲ್ಲ. ದಯವಿಟ್ಟು ಕೇಳುವರೇ, ನೀವು ಸಂದೇಶ ಕಳಿಸುವಾಗ ಪ್ರತಿ ಸಂದೇಶದಲ್ಲೂ ನಿಮ್ಮ ಹೆಸರನ್ನು ತಿಳಿಸಿ. ಹಾಗೆ ಲಿಖಿತಾ, ಯತೀಶ್, ಅಜಯ್, ಲೀಲಾ, ಪೂಜಾ ಇವರು ರಾಜಾಜಿನಗರಿಂದ ಮೆಸೇಜ್ ಮಾಡಿದರೆ ಹಾಡುಗಳು ಸಹ ಖುಷಿ ನೀಡ್ತು ಅಂತಿದ್ದಾರೆ. ಮಂಜುಳಾ ಮುನಿಯಪ್ಪ, ಪಂತರಪಾಳ್ಯ, ಬೆಳಗಿನ ಶುಭೋದಯಗಳು ಅಂತ ಹೇಳಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತಿದ್ದಾರೆ. ಹಾಗೆ ಮಂಡಿಕಲ್ ಕೃಪಾ ಉಮೇಶ್ ಅವರು ಸಹ ನಮಸ್ಕಾರಗಳ ಜೊತೆಗೆ ಅವರ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಇವತ್ತು ಮೂಡಿ ಬಂದ ಭಕ್ತಿಗೀತೆಗಳ ಕಾರ್ಯಕ್ರಮ ಜೊತೆಗೆ ಪರಿಸರದ ಕುರಿತಾದ ಕಾರ್ಯಕ್ರಮ ಎಲ್ಲವೂ ಇಷ್ಟವಾಯಿತು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ತೀರ್ಥೇಶ್ ಚನ್ನಪಟ್ಟಣ, ನಿಮ್ಮ ಸಂದೇಶ ನಮ್ಮನ್ನು ತಲುಪಿದೆ. ಸುರೇಶ್ ಬಾಬು, ಕೆಬಿ ಕದಲೂರು, ಮದ್ದೂರು ತಾಲೂಕು ಮಂಡ್ಯದಿಂದ ಸಹ ಮೆಸೇಜ್ ಮಾಡಿದ್ದಾರೆ. ಶನಿವಾರದ ಕಾರ್ಯಕ್ರಮಗಳಿಗೆ ನಾವು ಕಿವಿಯಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಪುಷ್ಪಾ ಶಾನುಭೋಗರ್ ಗದಗದಿಂದ, ಹಾಗೆ ವರಲಕ್ಷ್ಮಿ ಪೀಣ್ಯದಿಂದ ಸಂದೇಶ ಕಳಿಸಿದ್ದಾರೆ. ಇವತ್ತು ಪ್ರಸಾರವಾದ ಗೀತೆಗಳು ಇರ್ಬೋದು, ಮಾಹಿತಿಗಳಿರ್ಬೋದು, ಎಲ್ಲವೂ ಇಷ್ಟವಾಯಿತು ಅಂತ ಹೇಳಿ. ಇನ್ನು ಪೂರ್ಣಿಮಾ ನಾರಾಯಣಪುರ ಧಾರವಾಡದಿಂದ ಮೆಸೇಜ್ ಮಾಡಿದರು. ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಹಿರಿಯ ನಟ ಬಾಲಕೃಷ್ಣ ಅವರ ಧ್ವನಿಯನ್ನು ಕೇಳಿ ಖುಷಿಯಾಯಿತು ಅಂತ ಪ್ರಭಾಕರ್ ವಿ ಉತ್ತರಹಳ್ಳಿ ಬೆಂಗಳೂರಿನಿಂದ ಸಂದೇಶ ಕಳಿಸಿದರು. ವಿಜಯ್ ಕುಮಾರ್, ಆರಾಧ್ಯ, ರಕ್ಷಿತಾ, ಪಾರ್ವತಿ, ಹಳೆಯೂರು, ಕಾಕನಕೋಟೆ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಎಲ್ಲರೂ ಸಹ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ ಕೇಳಿದ್ರೆ ನಿಮ್ಮ ಸಂದೇಶಗಳನ್ನು ಓದಲಿಕ್ಕೆ. ಇನ್ನು ಟಿ ಎನ್ ಬಾಲಕೃಷ್ಣ ಅವರ ಧ್ವನಿಯನ್ನು ಕೇಳಿ ಬಹಳ ಖುಷಿ ನೀಡಿತು ಅಂತ ಹೇಳಿ ಶಿವಲಿಂಗಯ್ಯ ಹಿರೇಮಠ ಇವರು ಸಹ ಸಂದೇಶವನ್ನು ಕಳಿಸಿದ್ದಾರೆ. ರಾಯಭಾಗ ತಾಲೂಕಿನಿಂದ, ಅಂದರೆ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ಸ್ಥಳಗಳಿಂದ ನಮ್ಮ ಕಾರ್ಯಕ್ರಮಗಳನ್ನು ಕೇಳ್ತಾ ಅವರ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೀರಿ. ಹಾಗೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು, ಇಂತಹ ಕಾರ್ಯಕ್ರಮಗಳು ಹೆಚ್ಚಾಗಿ ಪ್ರಸಾರ ಆಗಬೇಕು ಅಂತ ಹೇಳಿ ಚಂದ್ರಶೇಖರ್ ಇವರು ಹನುಮಸಾಗರ ಕೊಪ್ಪಳ ಜಿಲ್ಲೆಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ವರಲಕ್ಷ್ಮಿ ಹೆಸರಘಟ್ಟದಿಂದ ಮೆಸೇಜ್ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆ ಅಳಂದ ತಾಲೂಕಿನ ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಬದ್ರೆ ಅವರು ಸಹ ಸಂದೇಶ ಕಳಿಸಿ, ಹೌದು ನಾವು ಸಹ ಗಿಡಗಳನ್ನು ಹೆಚ್ಚಾಗಿ ಬೆಳೆಸಬೇಕು, ಹಸಿರನ್ನು ಕಾಪಾಡಬೇಕು, ಶೈಲಜಾ ಅವರು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ.

ಅದನ್ನ ಒಂದು 10% ಪಾಲಿಸಿದ್ರು ನಮ್ಮ ಪರಿಸರ ತುಂಬಾ ಚೆನ್ನಾಗಿರುತ್ತೆ ಅಂತ ಇವರು ಸಂದೇಶ ಕಳಿಸಿದ್ದಾರೆ. ಹೌದು ಅಂತ ಹೇಳೋಣ. ಹಾಗೆ ಬೆಳಗಿನಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ. ಶೈಲಜಾ ಅವರ ಪರಿಸರ ಪ್ರೇಮಕ್ಕೆ ಧನ್ಯವಾದಗಳು ಅಂತ ಹೇಳಿ ಸತ್ಯಭಾಮ ಮಲ್ಲೇಶ್ವರಂಯಿಂದ ಸಂದೇಶ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದೆ ವಿವಿಧ ಭಾರತಿ. ಹೀಗೆ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ, ನಿಮ್ಮ ಪ್ರತಿಕ್ರಿಯೆಗಳನ್ನು ನೀಡ್ತಾ ಇರಿ. ಹಾಗೆ ಕೇಳಿದ್ರೆ ನೀವು ನಿಮ್ಮ ಸಲಹೆ ಸೂಚನೆ ಮೆಚ್ಚುಗೆ ಅಭಿಪ್ರಾಯಗಳನ್ನು ಕನ್ನಡ ವಿವಿಧ ಭಾರತಿ @gmail.com ಸಹ ಮೇಲ್ ಮಾಡುವ ಮೂಲಕ ತಿಳಿಸಬಹುದು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಳೆದ 12 ವರ್ಷಗಳ ಅವಧಿಯಲ್ಲಿ ನಗರ ಮತ್ತು ಹಳ್ಳಿಗಳ ನಡುವಿನ ಅಂತರ ಗಣನೀಯವಾಗಿ ಕಡಿಮೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ.

0: ಗ್ರಾಮೀಣ ಭಾಗದಲ್ಲಿ ಮೂಲಸೌಕರ್ಯ ಸುಧಾರಣೆ ಕಂಡಿದ್ದು ಜನರ ಸ್ವಾವಲಂಬಿ ಬದುಕು ಮತ್ತು ಆರ್ಥಿಕ ಸಬಲೀಕರಣಕ್ಕೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ವಿವಿಧ ಜಿಲ್ಲಾ ಹಾಲು ಒಕ್ಕೂಟಗಳ ಅಧ್ಯಕ್ಷರ ಸಭೆ ನಡೆಸಲಿದ್ದಾರೆ. ಬಹುತೇಕ ಹಾಲಿನ ದರ ಹೆಚ್ಚಳ ಕುರಿತು ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿಂದು ಎನ್ಡಿಎ ಪ್ರಮುಖರ ಸಭೆ ಜರುಗಲಿದೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿರುವ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಪಿವೈ ವಿಜಯೇಂದ್ರ, ಜೆಡಿಎಸ್ ನಾಯಕ ಮತ್ತು ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಮತ್ತಿತರ ಪ್ರಮುಖರು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಂದು ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಅವರ ಜನ್ಮದಿನ. ದೇಶದ ಆರ್ಥಿಕ ಬೆಳವಣಿಗೆಗೆ ಮಹತ್ವದ ಕೊಡುಗೆ ನೀಡಿದ ಹಾಗೂ ಹಲವು ಅಭಿವೃದ್ದಿ ಕಾರ್ಯಕ್ರಮಗಳನ್ನು ಜಾರಿಗೆ ತಂದ ಡಾ ಮನಮೋಹನ್ ಸಿಂಗ್ ಅವರನ್ನು ದೇಶ ಇಂದು ಸ್ಮರಿಸುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಅವರಿಗೆ ಜನ್ಮದಿನದ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಅವರ ಸಾರ್ವಜನಿಕ ಜೀವನದಲ್ಲಿ ದೀರ್ಘಕಾಲ ಕಳೆದಿದ್ದು ದೇಶದ ಸಮರ್ಪಣಾ ಭಾವದಿಂದ ಸೇವೆ ಸಲ್ಲಿಸಿದ್ದಾರೆ ಎಂದು ಸ್ಮರಿಸಿಕೊಂಡಿದ್ದಾರೆ. ನಾಗರಿಕ ಸಮುದಾಯ, ಸರ್ಕಾರ ಮತ್ತು ಕೈಗಾರಿಕೆಗಳು ಸೇರಿದಂತೆ ಎಲ್ಲ ಪಾಲುದಾರರ ಜಂಟಿ ಜವಾಬ್ದಾರಿಯೇ ಜಲಭದ್ರತೆ ಎಂದು ಜಲಶಕ್ತಿ ಸಚಿವರಾದಂತಹ ಸಿಆರ್ ಪಾಟೀಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ 9ನೆಯ ಇಂಡಿಯಾ ಇಂಟರ್ನ್ಯಾಷನಲ್ ವಾಟರ್ ವೀಕ್ 2020 ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅಮೆರಿಕದ ವಾಷಿಂಗ್ಟನ್ಗೆ ಕೈಗೊಂಡಿದ್ದಂತಹ 3 ದಿನಗಳ ಅಧಿಕೃತ ಭೇಟಿಯು ವ್ಯಾಪಾರ ಕ್ಷೇತ್ರದಲ್ಲಿನ ಪ್ರಗತಿ, ಕೃತಕ ಬುದ್ದಿಮತ್ತೆ ಮತ್ತು ವಿದೇಶಾಂಗ ನೀತಿಯ ಕುರಿತಾದ ಚರ್ಚೆಗಳೊಂದಿಗೆ ಸಂಪನ್ನಗೊಂಡಿತು. ಕೊಲ್ಲಿ ರಾಷ್ಟ್ರ, ಕೆಂಪು ಸಮುದ್ರ ಮತ್ತು ಕಪ್ಪು ಸಮುದ್ರದಲ್ಲಿ ವಾಣಿಜ್ಯ ನೌಕೆ ಮತ್ತು ನಾವಿಕರ ಮೇಲೆ ಪದೇ ಪದೇ ನಡೆಯುತ್ತಿರುವಂತಹ ದಾಳಿಗಳ ಬಗ್ಗೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದು ಇನ್ನೂ ಇವು ಮುಂದೆ ಅಸಾಧಾರಣ ಘಟನೆಗಳಾಗಿಲ್ಲ ಎಂದು ಹೇಳಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್.

ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. 10:04. ಇನ್ನೀಗ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. ಹೆಸರೇ ಚೆನ್ನಾಗಿದೆ ಅಲ್ವಾ? ಓಲ್ಡ್ ಈಸ್ ಗೋಲ್ಡ್, ಹಳೆಯದೆಲ್ಲವೂ ಚಿನ್ನ ಅಂತ ಹೇಳಿ. ಹಳೆಯ ಹಾಡುಗಳು ಅಷ್ಟೇ, ಚಿನ್ನದಂತಹ ಹಾಡುಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೇಳ್ತಾ ಸಾಗೋಣ. ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಪಿತಾಮಹ ಚಿತ್ರದ ಹಾಡಿನೊಂದಿಗೆ ಓಲ್ಡ್ ಈಸ್ ಗೋಲ್ಡ್ ಆರಂಭ ಆಗ್ತಾ ಇದೆ. ಕೆಜೆ ಜೇಸುದಾಸ್ ಅವರು ಹಾಡಿದ್ದಾರೆ.

ಅಮ್ಮ ಎನ್ನಲು ಕೋಟಿ ಪುಣ್ಯವೋ ಕುಂತಿಪುತ್ರ ಚಿತ್ರದ ಹಾಡನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿದ್ರಿ. 10:14 ಮುಂದಿನ ಹಾಡನ್ನ ಕೇಳೋದಕ್ಕೂ ಮುನ್ನ ಕೇಳಿದ್ರೆ ಒಂದು ಹಾಡಿನ ಮಧ್ಯದ ಸಾಲನ್ನ ನೀವು ಕೇಳಿಸ್ಕೊಳ್ಳಿ, ಮತ್ತೆ ಇದು ಯಾವ ಒಂದು ಸಿನಿಮಾದ ಹಾಡು ಅಥವಾ ಈ ಹಾಡಿನ ಪ್ರಾರಂಭದ ಸಾಲು ಯಾವುದು ಅಂತ ಹೇಳಿ ನೀವು ಮೆಸೇಜ್ ಮೂಲಕ ತಿಳಿಸ್ಬೇಕಾಗತ್ತೆ. ಇದೇ ಹಾಡು ಸಂಪೂರ್ಣವಾಗಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಿಮಗಾಗಿ ಪ್ರಸಾರ ಆಗತ್ತೆ. ಹಾಗಾದ್ರೆ ಮಧ್ಯದ ಸಾಲು ಯಾವುದು ನೋಡೋಣ, ಕೇಳಿಸ್ಕೊಳ್ಳಿ.

ಆಹಾ, ಎಷ್ಟು ಚಂದನೆಯ ಹಾಡಲ್ವಾ ಇದು. ಆದ್ರೆ ಈ ಹಾಡಿನ ಪ್ರಾರಂಭದ ಸಾಲು ಯಾವುದು, ಅಥವಾ ಇದು ಯಾವ ಸಿನಿಮಾದ ಹಾಡಾಗಿರಬಹುದು, ನಿಮ್ಗೇನಾದ್ರೂ ಗೊತ್ತಿದ್ರೆ 9483091029 ಈ ಸಂಖ್ಯೆಗೆ ಮೆಸ್ಸೇಜ್ ಮಾಡಿ ಅದು ಯಾವ ಚಿತ್ರದ ಹಾಡು ಅಥವಾ ಪ್ರಾರಂಭದ ಸಾಲು ಏನು ಅಂತ ಹೇಳಿ. ಈಗ ನಿಮಗಾಗಿ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ. ಇದು 1994 ತೆರೆ ಕಂಡಂತಹ ಗಂಡುಗಲಿ ಚಿತ್ರದ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿದ್ದಾರೆ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಈ ಹಾಡನ್ನ ಪ್ರಸಾರ ಮಾಡೋಕ್ಕೂ ಮುನ್ನ ಒಂದು ಹಾಡಿನ ಚರಣದ ಸಾಲು, ಅಂದ್ರೆ ಹಾಡಿನ ಮಧ್ಯದ ಸಾಲನ್ನ ಕೇಳಿಸಿದ್ದೆ. ಪಲ್ಲವಿ, ಏನದು? ಅಂದ್ರೆ ಆ ಹಾಡಿನ ಪ್ರಾರಂಭದ ಸಾಲು ಏನಿರ್ಬೋದು ಯೋಚನೆ ಮಾಡಿ ಅಂದದಕ್ಕೆ ಅನೇಕರು ಮೆಸೇಜ್ ಮಾಡಿದಿರಿ. ಅಷ್ಟಕ್ಕೂ ಚರಣದ ಸಾಲು ಏನಾಗಿತ್ತು?

ಚಂದದ ಗೀತೆ ಇದು ಸಾಕಷ್ಟು ಸಲ ನಮ್ಮ ವಿವಿಧ ಭಾರತಿಯಿಂದ ಪ್ರಸಾರ ಆಗಿರುತ್ತೆ. ಹಾಗಾದ್ರೆ ಈ ಹಾಡು ಯಾವುದು ಅಂದಿದ್ದಕ್ಕೆ ಅನೇಕರು ತಲೆ ಕೆರ್ಕೊಂಡು

ಸಂದೇಶ ಕಳಿಸಿದ್ರೆ ಅಂದ್ರೆ ನಾಲ್ಗೆ ತುದಿನಲ್ಲೇ ಇದೆ ಅಂದ್ರೆ ಗೊತ್ತಾಗ್ತಿಲ್ವೇ ಯಾವ ಹಾಡು ಅಂತ ಹೇಳಿ ಸುಮಾ ಸುಂಕದ ಕಟ್ಟೆಯಿಂದ ಸಂದೇಶ ಕಳಿಸಿದರೆ. ಆದ್ರೆ ಸತ್ಯಭಾಮ ಮಲ್ಲೇಶ್ವರಂ ಇಂದ ಈ ಹಾಡು ಸಾಹಸಿ ಚಿತ್ರದು ಕೋಗಿಲೆ ಕೋಗಿಲೆ ಚಿತ್ತ ಚೋರ ಕೋಗಿಲೆ ಅಲ್ವಾ ಅಂತ ಹೇಳಿ ಸರಿಯಾಗಿ ಊಹೆ ಮಾಡಿ ಮೆಸೇಜ್ ಮಾಡಿದ್ದಾರೆ. ಅವರ ಜೊತೆಗೆ ವರಲಕ್ಷ್ಮಿ ಪೀಣ್ಯದಿಂದ ಸಹ ಮೆಸೇಜ್ ಮಾಡಿದ್ದಾರೆ, ಸರಿಯಾಗಿ ಊಹೆ ಮಾಡಿದ್ದಾರೆ. ಮಂಜುರಾಣಿ ಅಮೃತ ವರ್ಷಿಣಿ ಇವರು ಸಹ ಸಾಹಸಿ ಚಿತ್ರದ ಹಾಡಿದು ಮೊದಲ ಸಾಲು ಕೋಗಿಲೆ ಕೋಗಿಲೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮರಣ ಮೃದಂಗ ಇರ್ಬೋದಾ ಅಂತ ಕೆಲವರು ಊಹೆ ಮಾಡಿದ್ದೀರಿ, ಖಂಡಿತ ಅಲ್ಲ. ಹಾಗೆ ಸುಂಕದ ಕಟ್ಟೆಯಿಂದ ಹೇಮಂತ್ ಅವರು ಸಹ ಸರಿಯಾಗಿ ಊಹೆ ಮಾಡಿ ಸಂದೇಶ ಕಳಿಸಿದ್ದಾರೆ. ಸಾಹಸಿ ಚಿತ್ರದ ಹಾಡು ಅಂತ ಶಶಿಕಲಾ ತಾವರೆಕೆರೆಯಿಂದ, ಸವಿತಾ ಈಶ್ವರ್ ಅವರು ಮಂಜುನಾಥ್ ನಗರಿಂದ ಊಹೆ ಸರಿ ಇದೆ. ಇನ್ನು ನರೇಂದ್ರ ರಾವ್ ಮಹಾಲಕ್ಷ್ಮಿ ಲೇಔಟಿಂದ ಸಹ ಸರಿಯಾಗಿ ಊಹೆ ಮಾಡಿ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ವೆಂಕಟೇಶ್ ಪದ್ಮ ಸುಬ್ರಹ್ಮಣ್ಯ ನಗರಿಂದ ಸಹ ಸಂದೇಶ ಕಳಿಸಿದರು. ನೇತ್ರಾ ಕೆಂಗೇರಿಯಿಂದ, ಅಕ್ಷಯ್ ಪಾರ್ಕ್ ಹುಬ್ಬಳ್ಳಿಯಿಂದ ಸಂದೇಶ ಕಳಿಸಿರೋದು. ಹನುಮಂತಪ್ಪ ಹುಳಿಗಮ್ಮನವರ್ ಇವರು ಸಹ ಹೋಗೆ ಕೇಳಿದ್ರೆ ನೀವೆಲ್ಲರೂ ಊಹೆ ಮಾಡಿರೋದು ಕರೆಕ್ಟು. ಸಾಹಸಿ ಚಿತ್ರದ ಕೋಗಿಲೆ ಕೋಗಿಲೆ ಹಾಡಿನ ಮಧ್ಯದ ಸಾಲನ್ನ ನೀವು ಕೇಳಿದ್ರಿ. ಈಗ ಸಂಪೂರ್ಣವಾಗಿ ಈ ಹಾಡನ್ನು ಕೇಳಿ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇನ್ನೀಗ ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಕರ್ಣ ಚಿತ್ರದ ಹಾಡು.

ಸೂಪರ್ ಹಿಟ್ ಹಾಡನ್ನ ಕೇಳಿದ್ರಿ. 10:34 ಮುಂದಿನ ಹಾಡನ್ನ ಕೇಳೋಕ್ಕೂ ಮುನ್ನ ಹಾಡಿನ ಮಧ್ಯದ ಸಾಲೊಂದು ರೆಡಿಯಾಗಿದೆ. ಇದನ್ನ ಕೇಳಿಸ್ಕೊಂಡು ಇದು ಯಾವ ಹಾಡು ಅಂತ ಹೇಳಿ ನೀವು ಗುರುತಿಡಬೇಕು.

ಹಾ, ಯಾವ ಗೀತೆ ಇದು? ಹಾಡಿನ ಮೊದಲ ಸಾಲು ನಿಮ್ಗೇನಾದ್ರೂ ಗೊತ್ತಿದ್ರೆ 9483091012 ಈ ಸಂಖ್ಯೆಗೆ ಕಳುಹಿಸ್ಕೊಡಿ.

ಈ ಒಂದು ಗೀತೆ ಯಾವ ಚಿತ್ರದ ಹಾಡು ಅಥವಾ ಹಾಡಿನ ಪ್ರಾರಂಭದ ಸಾಲು ಏನು ಅಂತ ಹೇಳಿ ಅನೇಕರು ಸಂದೇಶ ಕಳಿಸಿದಿರಿ. ಶಿವರಂಜನಿ ಚಿತ್ರದ ಹಾಡಲ್ವಾ ಅಂತ ಹೇಳಿ ನೇತ್ರ ಕೆಂಗೇರಿಯಿಂದ ಸಂದೇಶ ಕಳಿಸಿದರೆ. ಆಶಾ ಮಂಜುನಾಥ್, ಶಿವರಂಜನಿ ಚಿತ್ರದ ಅಪ್ಪ ಅಮ್ಮ ಬೇಡ ಅಂದರು ಅನ್ನೋ ಹಾಡಲ್ವಾ ಅಂತನೂ ಸಂದೇಶ ಕಳಿಸಿದಿರಿ. ಆದರೆ ಚಿತ್ರದ ಹೆಸರು ಸರಿಯಿದೆ. ಓಲ್ಡ್ ಇಸ್ ಗೋಲ್ಡ್ ಚಿತ್ರದ ಹಾಡುಗಳು, ಕಾರ್ಯಕ್ರಮದ ಹಾಡುಗಳು ಇಷ್ಟ ಆಗ್ತಿದೆ ಅಂತ ಹೇಳಿ ಅರುಣಾ ಮೈತ್ರಿ ಅವರು ಪೋಸ್ಟ್ ಆಫೀಸ್ ರೋಡ್ನಿಂದ ಸಂದೇಶ ಕಳಿಸಿದರೆ. ಜಗದಾಂಬಿಕಾ ಹಂಸವೇಣಿ ಅವರು ಸಹ ನಾನು ನೀನು ಸೇರಲು ರಾಗರಂಜಿನಿ ಹಾಡಿನ ಮಧ್ಯದ ಸಾಲನ್ನು ಕೇಳಿಸಿದ್ರಿ ಅಂತಿದ್ದಾರೆ. ಸುಮಾ ಚಿಕ್ಕಮಗಳೂರಿಂದ ಸಂದೇಶ ಕಳಿಸಿದ್ದಾರೆ, ಶಿವರಂಜನಿ ಚಿತ್ರದ ಹಾಡು ಅಂತ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಎಲ್ಲ ಹಾಡುಗಳು ಇಷ್ಟ ಆಯಿತು ಅಂತ ಹೇಳಿ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಶಿವರಂಜನಿ ಚಿತ್ರದ ಹಾಡು ಅಂತ ಹೇಳಿ ಮುತ್ತು ಛಲವಾದಿ ಕೊಪ್ಪಳದಿಂದ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಶ್ರೀನಿವಾಸ್ ಸಿಡ್ಲಘಟ್ಟದಿಂದ ಸಂದೇಶ ಕಳಿಸಿದ್ರು. ಬಿ ನಾಗರಾಜ್, ಸಿ ಚಂದ್ರಮ್ಮ, ಗೋವಿಂದರಾಜ ನಗರ ಬೆಂಗಳೂರಿನಿಂದ ಸಹ ಸಂದೇಶ ಕಳಿಸಿ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಅಂತೂ ಕೇಳಿದ್ರೆ ನೀವು ಮಧ್ಯದ ಸಾಲನ್ನು ಕೇಳಿದ್ರಲ್ಲ, ಅದು ಶಿವರಂಜನಿ ಚಿತ್ರದ ಹಾಡು. ಈಗ ಸಂಪೂರ್ಣವಾಗಿ ಈ ಹಾಡು ನಿಮ್ಮ ಕಿವಿಗಳಿಗೆ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಮುಂದಿನ ಹಾಡು ಎಸ್ಪಿ ಸಾಂಗ್ಲಿಯಾನ ಚಿತ್ರದು ಮನು ಹಾಗೂ ಲತಾ ಹಂಸಲೇಖಾ ಅವರ ಧ್ವನಿಯಲ್ಲಿದೆ. ಹಂಸಲೇಖಾ ಅವರ ಸಾಹಿತ್ಯ ಮತ್ತು ಸಂಗೀತ.

0: ಈ ಟೂ ಟೂ ಟೂ ಹಾಡನ್ನ ಕೇಳಿದ್ವಿ ಅಲ್ವಾ, ನಮ್ಗೆ ಬಾಲ್ಯ ನೆನಪಾಗುತ್ತಪ್ಪ. ಬಾಲ್ಯದಲ್ಲಿ ಮಕ್ಕಳಾಗಿದ್ದಾಗ ಈ ರೀತಿ ಜಗಳ ಮಾಡ್ಕೊಂಡ್ರೆ ನಿನ್ ಜೊತೆ ನಾನು ಮಾತಾಡಲ್ಲ, ಅಟ್ಟೆ ಮಟ್ಟೆ ಕೋಳಿ ಮಟ್ಟೆ ಟೂ ಅಂತೆಲ್ಲ ಬಿಡ್ತಾ ಇದ್ವಿ. ನಿಮ್ಗೆ
1: ನಾವು ಒಂದ್ಸಲ ಎಲ್ಲ ಬಿಡ್ತಿರ್ಲಿಲ್ಲ, ಮತ್ತೆ ಮತ್ತೆ ನೆನಪು ಮಾಡಿ ಬರ್ತಿದ್ವಿ. ಟೂ ಬಿಟ್ಟಿದ್ದೀನಿ
0: ಮಾತಾಡಲ್ಲ,
1: ಟೂ ಬಿಟ್ಟಿದ್ದೀನಿ ನಿನ್ ಜೊತೆ ಮಾತಾಡಲ್ಲ. ಸೊ ಹಾಗ್ ಮಾಡ್ತಾ ಇದ್ವಿ. ಆದ್ರೆ ನಾನಂತೂ ಇವಾಗ ನಮ್ಮ ಕೇಳುಗರೊಂದಿಗೆ ಟೂ ಅಲ್ಲ ಸೇ ಬಿಡಕ್ ಬಂದಿದ್ದೀನಿ.
0: ಸೇ ಬಿಡಕ್ಕೆ ಅಂತೂ ಒಂದಷ್ಟು ಕಾರ್ಯಕ್ರಮಗಳನ್ನ ಹೊತ್ತು ತರ್ತಾ ಇದ್ದೀರಾ.
1: ಹೌದು ಹೌದು, ಈಗ ಮಧ್ಯಾಹ್ನದ ಕಾರ್ಯಕ್ರಮಗಳ ಮೂಲಕ
0: ನಮ್ಮ ಕೇಳುಗರನ್ನ ಮನರಂಜಿಸೋದು ನಿಮ್ಮ ಕರ್ತವ್ಯ,
1: ಹಾಗೂ ನಿಮ್ಮನ್ನ ಬೀಳ್ಕೊಡ್ತೀವಿ.
0: ಸರಿ, ನಾನಂತೂ ಮನೆಗೆ ಹೋಗ್ತೀನಿ. ನಮ್ಮ ಕೇಳುಗರಿಗೆ ಟಟ್ಟಾ ಬೈ ಬೈ ಹೇಳಿ ಹೊರಡುವಂತಹ ಸಮಯ ಬಂದಾಗಿದೆ ಆಲ್ರೆಡಿ. 10:53 ಇನ್ನೊಂದು ಹಾಡು ಪ್ರಸಾರ ಮಾಡಿ ಮನೆಗೆ ಹೊರಡೋದೇನೆ. ಆದ್ರೆ ನಿಮ್ಮ ಮುಂದಿನ ಕಾರ್ಯಕ್ರಮದ ಬಗ್ಗೆ ಒಂಚೂರು ಏನಾದ್ರೂ ಹೇಳೋದಾದ್ರೆ, ಈಗ ಕಲಾಭಾರತಿ ಇದೆ, ಯಾರ ಬಗ್ಗೆ ಮಾತಾಡ್ತೀರಾ, ಏನ್ ಕತೆ?
1: ಹೊಸ ಹಾಡು ನಮ್ ಕೇಳುಗರಿಗೆ ಗೊತ್ತೇ ಇದೆ, ಹೊಸ ಹಾಡು ಹಾಕ್ತಿವಿ. ಆನಂತರ 11:00 ಒಂದು ಘರ್ಜನೆ ಕೇಳಿಸುತ್ತೆ.
0: ಹೌದಾ,
1: ಇವತ್ತು ಆ ಒಂದು ಹುಲಿ ಬರ್ತಾ ಇದೆ ಕಲಾಭಾರತಿಗೆ ಅಂತ ಹೇಳೋದು.
0: ಟೈಗರ್ ಅಂದ್ರೆ ಇನ್ನೂ ಚೆನ್ನಾಗಿ ಕ್ಲೂ ಆಗತ್ತಾ?
1: ಇಲ್ಲ ಇಲ್ಲಪ್ಪ, ನಾನು ಒಂದು ಅಷ್ಟು ಸುಲಭ ಕ್ಲೂ ಎಲ್ಲ ಬಿಟ್ಕೊಡಲ್ಲ. ಟೈಗರ್ ಅಂತ ನಾನು ಹೇಳೋದೇ ಇಲ್ಲ.
0: ಓಕೆ ಓಕೆ, ನೋಡ ನಮ್ಮ ಕೇಳುಗರು ಗೆಸ್ ಮಾಡ್ಲಿ. ಹಾಗಾದ್ರೆ ಇವತ್ತಿನ ಕಲಾಭಾರತಿಯಲ್ಲಿ ಯಾವ ಒಬ್ರು ಕಲಾವಿದರ ಕುರಿತಾಗಿ ಮಾತಾಡ್ತಾ ಇದಾರೆ ರತ್ನ ಅವರು ಅಂತ ಹೇಳಿ?
1: ಎಂದ ಕಲಾವಿದರು, ನಟರು, ಬರೀ ನಟರಲ್ಲ
0: ನಿರ್ಮಾಪಕರು ಸಹ.
1: ಚಿತ್ರರಂಗವನ್ನ 32 ಕಾಲ ಸುಮಾರು ಪಂಚಭಾಷಾ ತಾರೆ ಅಂತ ಹೇಳ್ಬೋದು. 32 ಕಾಲ ಸುಮಾರು 400 ಹೆಚ್ಚು ಚಿತ್ರಗಳಲ್ಲಿ ನಮ್ಮನ್ನ ರಂಗಿಸಿದ್ದಾರೆ. ಅವರು ಇಂದು ಕಲಾಭಾರತಿಯಲ್ಲಿ
0: ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾ ಇರ್ತಾರೆ, ಯಾವಾಗ ಬರುತ್ತೆ ಕಲಾಭಾರತಿ ಕಾರ್ಯಕ್ರಮ ಅಂತ. 11:00 ಮಿಸ್ ಮಾಡದೆ ಕೇಳಿ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಟೈಗರ್ ಗರ್ಜನೆ ಇರುತ್ತಂತೆ. ಅಂತೂ ನಾನ್ ಮನೆಗೆ ಹೋಗೋ ಸಮಯ ಬಂದಿದೆ. ಇಷ್ಟೊತ್ತು ನಿಮ್ಮ ಜೊತೆ ಇದ್ದೆ ನಾನು ಅನುಪಮ ಕೆ ಎನ್. ಇನ್ನು RJ ರತ್ನ ಅವರು ನಿಮ್ ಜೊತೆ ಆಗ್ತಾರೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗುವಂತಹ ಮಾಸಿಕ ಜನಪ್ರಿಯ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯ ಸಮುದಾಯದ ಜನತೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 138ನೆಯ ಆವೃತ್ತಿಯಾಗಿದೆ. ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ನಗರದ ತಾಜ್ ಹೋಟೆಲ್ನಲ್ಲಿ ಅವರು ಐಐಟಿಎಂಎಎ ಸಂಗಮ್ 2026 ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬೆಂಗಳೂರಿನ ತ್ರಿಪುರವಾಸಿನಿ ಅರಮನೆಯ ಮೈದಾನದಲ್ಲಿಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಲ್ಪಸಂಖ್ಯಾತ ಸಮುದಾಯದ ಕುಶಲಕರ್ಮಿಗಳ ಕರಕುಶಲ ಕಲೆಗಳ ಪ್ರದರ್ಶನ ಕರ್ನಾಟಕ ಪರ್ವ 2026ಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ನಗರಗಳ ಸ್ವಚ್ಛತೆ ಮತ್ತು ಸಾರ್ವಜನಿಕ ಆರೋಗ್ಯ ಕಾಪಾಡುವಲ್ಲಿ ಪೌರ ಕಾರ್ಮಿಕರ ಪಾತ್ರ ಅನನ್ಯವಾಗಿದ್ದು ಈ ನಿಟ್ಟಿನಲ್ಲಿ 500 ಜನರಿಗೆ ಒಬ್ಬ ಪೌರ ಕಾರ್ಮಿಕರನ್ನ ನೇಮಕ ಮಾಡಲಾಗುವುದು ಎಂದು, ಪೌರ ಕಾರ್ಮಿಕರ ವಿಶೇಷ ಭತ್ತೆ ಹೆಚ್ಚಳ ಮಾಡಲಾಗುವುದು ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಧ್ಯೇಯದ ಧಾರವಾಡ ಕೃಷಿ ಮೇಳಕ್ಕೆ ಇಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಚಾಲನೆ ನೀಡಲಿದ್ದಾರೆ. ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆಯು ಕೇಂದ್ರ ಸಚಿವಾಲಯ ಮತ್ತು ಇಲಾಖೆಗಳ ಕಾರ್ಯಕ್ಷಮತೆಗೆ ಸಂಬಂಧಪಟ್ಟಂತೆ ಕೇಂದ್ರೀಕೃತ ಸಾರ್ವಜನಿಕ ಕುಂದುಕೊರತೆ ಪರಿಹಾರ ಮತ್ತು ಮೇಲ್ವಿಚಾರಣಾ ವ್ಯವಸ್ಥೆಯ 52ನೇ ಮಾಸಿಕ ವರದಿಯನ್ನು ಬಿಡುಗಡೆ ಮಾಡಿದೆ. ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಆಟೋಮೋಟಿವ್ ಟೆಕ್ನಾಲಜಿ ICAAT ಭಾರತದಲ್ಲಿ ತನ್ನ ವಾಹನ ಉದ್ಯಮ ಆರಂಭಿಸಿ 20 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಹರಿಯಾಣದ ಮಾಸೇರ್ನಲ್ಲಿ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮದಲ್ಲಿ ಕೇಂದ್ರ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಕೈಗಾರಿಕಾ ಖಾತೆ ರಾಜ್ಯ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮ ಪಾಲ್ಗೊಂಡಿದ್ದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಸುದ್ದಿ ಮುಖ್ಯಾಂಶಗಳನ್ನು ಮಧ್ಯಾಹ್ನ 1 ಗಂಟೆಗೆ ಕೇಳಲಿದ್ದೀರಿ.

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
1: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

ಕೇಳುಗರೆ, ರೇಡಿಯೋ ಸಮಯ 11:50. ಇದೀಗ ಕಾರ್ಯಕ್ರಮ ಹೊಸ ಹಾಡು, ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳ ಸಂಭ್ರಮ. ಇಂದಿನ ಹೊಸ ಹಾಡು ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಪ್ರಸಾರ ಮಾಡ್ತಾ ಇದ್ದೇವೆ. ರಾಬರ್ಟ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ವಿಜಯಪ್ರಕಾಶ್ ಹಾಗೂ ಹೇಮಂತ್. ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಕೇಳುಗರೆ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಶ್ರೇಯಾ ಜೈದೀಪ್ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಯನ್ನ ಫೋರ್ ಮ್ಯೂಸಿಕ್ ಕಂಪೋಸಿಷನ್ ಅಲ್ಲಿ ಕೇಳಿದ್ರಿ. ಚಿತ್ರ ಕವಚ.

ಕೇಳ್ತಾ ಇದ್ದೀರಾ ಸೀತಾರಾಮ ಕಲ್ಯಾಣದಿಂದ ಆಯ್ದ ಹಾಡನ್ನ. ಅರ್ಮಾನ್ ಮಲಿಕ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಅನೂಪ್ ರೊಬೆನ್ಸ್ ಅವರ ಸಂಗೀತವಿದೆ ಹಾಗೂ ವಿ ಸಾಯಿ ಸುಕನ್ಯಾ ಅವರ ಸಾಹಿತ್ಯವಿದೆ.

ಪುಣ್ಯದ ಕಿತ್ತೀರು ಚಿತ್ರದ ಹಾಡನ್ನ ಕೇಳ್ತಾ ಇದ್ದೀರಾ. ಎಂಆರ್ ಶ್ರೀಹರ್ಷ ಹಾಗೂ ಸುಪ್ರಿಯಾ ಲೋಹಿತ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಬಿ ಎನ್ ರಾಜು ಅವರು ಬರೆದಿರುವಂತಹ ಹಾಡಿಗೆ ಎಲ್ಲ ರಾಮಾನುಜಮ್ ಅವರ ಸಂಗೀತವಿದೆ.

ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಬದುಕುವ ಬಗೆಯೇ ಕಲೆ, ಕಲೆಯೇ ಬದುಕು, ಕಲಿಯುತ್ತ ಕಲೆಯುತ್ತ ಬದುಕು. ವಿವಿಧ ಭಾರತಿಯಲ್ಲಿ ಅನುದಿನ ಈ ಮೂಲಕ ಅನೇಕಾನೇಕ ಕಲಾವಿದರ ಪರಿಚಯ ಮಾಡಿಕೊಡುತ್ತಿರುವಂತಹ ಕಲಾಭಾರತಿ ಕಾರ್ಯಕ್ರಮದ ಸಮಯವಾಗಿದೆ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ. ತಮ್ಮೆಲ್ಲರಿಗೂ ಕಲಾಭಾರತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ.

ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವೀಗಾಗಲೇ ಹೇಳಿದಂಥ ಒಂದು ಸುಳಿವಿಗೆ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ. ಹೌದು, ಆ ಒಂದು ಸುಳಿವನ್ನು ನಾವು ಕೊಟ್ಟವಲ್ಲ 11 ಗಂಟೆ ಸುಮಾರಲ್ಲಿ, ಅದರಿಂದ ಗುರುತಿಸ್ತಾ ಇದ್ದೀರಾ. ಹೌದು, ಇಂದು ಟೈಗರ್ ಪ್ರಭಾಕರ್ ಅವರ ಕುರಿತಾದ ಕಲಾಭಾರತಿ ಕಾರ್ಯಕ್ರಮ ಕೇಳೋರಿದ್ದೀರಾ. ಟೈಗರ್ ಪ್ರಭಾಕರ್ ಅವ್ರನ್ನ ಇಡೀ ಭಾರತೀಯ ಚಿತ್ರರಂಗ ಗುರುತಿಸ್ತಾ ಇದ್ದದ್ದು ಕನ್ನಡದ ಪ್ರಭಾಕರ್ ಅಂತ ಹೇಳಿ. ಹೀಗೆ ಕನ್ನಡ ಚಿತ್ರ ರಸಿಕರಿಗೆ ಅವಿಸ್ಮರಣೀಯ ಚಿತ್ರಗಳ ಪಾತ್ರವಾದ ಪ್ರಭಾಕರ್ ಅವರು ಡೈಲಾಗ್ ಕಿಂಗ್, ಫೈಟರ್ ಆಗಿ ಆರಂಭಿಸಿ ಪೊಲೀಸ್ ದಿರಿಸಿನಲ್ಲಿ ಮಿಂಚಿದ, ಬಹು ಚಿತ್ರ, ಬಹು ಭಾಷೆ, ಬಹು ಪಾತ್ರಗಳಲ್ಲಿ ರಂಜಿಸಿದ, ಬಹು ಆಯಾಮಗಳಲ್ಲಿ ಚಿತ್ರರಂಗದಿ ತಮ್ಮ ಸೇವೆಯನ್ನ ಸಲ್ಲಿಸಿದಂತಹ ಕಲಿಯುಗ ಭೀಮ ಟೈಗರ್ ಪ್ರಭಾಕರ್ ಅವರ ಕುರಿತಾದ ಕಲಾಭಾರತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ.

ಸ್ನೇಹಿತರೆ, ಇದೀಗ ಕೇಳಿದ್ರಲ್ಲ ಕಲಿಯುಗ ಭೀಮ ಚಿತ್ರದ ಗೀತೆ, ಇದೊಂದು ರೀತಿ ಅವರಿಗೆ ಅನುವರ್ಥನಾಮ ಅಂತಲೇ ಹೇಳ್ಬೋದು. ತಮ್ಮದೇ ಆದಂತಹ ವಿಶಿಷ್ಟವಾದ ದೇಹ ದಾರ್ಢ್ಯತೆಗೆ ಹಾಗೂ ಕಂಚಿನ ಕಂಠಕ್ಕೆ ಹಾಗೂ ಅವರು ನಿರ್ವಹಿಸಿದಂಥ ಅನೇಕ ಅನೇಕ ತರಹೇವಾರಿ ಪಾತ್ರಗಳಿಗೆ, ಎಲ್ಲ ಪಾತ್ರಗಳಲ್ಲಿ ತೋರುವಂಥ ಆ ಒಂದು ವ್ಯಕ್ತಿತ್ವಕ್ಕೆ, ಇದರ ಹೊರತಾಗಿ ಕೂಡ ನಾವು ಈ ಹಾಡಲ್ಲಿ ಕೇಳ್ತೀವಿ, ದೇವರು ಕೊಟ್ಟಿದ್ದು ಹಂಚಕ್ಕೆ ಕೂಡಿ ಇಟ್ಟರೆ ತಪ್ಪು ಮಗ ಅಂತ. ಈ ರೀತಿ ಇಂಥ ಮರೆಯಲಾಗದ ಸಾಲುಗಳನ್ನು ಹಾಗೆ ಕನ್ನಡ ಭಾಷೆಯಲ್ಲಿ ಕಂಗ್ಲೀಷ್ ಒಂದು ಆ ಒಂದು ರೀತಿಯ ಸಂಭಾಷೆಗಳನ್ನು ಚಿರಪರಿಚಿತವಾಗಿಸುವಲ್ಲಿ ಅವರ ಪಾತ್ರ ಬಹಳ ವಿಶೇಷವಾದದ್ದು. ಹೀಗಿರುವಾಗ ತಾಯಿಗೆ ಕುರಿತಾದಂತಹ, ತಾಯಿಗೆ ಹಾಡಿದಂತಹ ಹಾಡು ಕೇಳಿದ್ವಿ ನಾವು, ಮದರ್ ಇಂಡಿಯಾ ಅಂತ ಹೇಳಿ. ಇವರು ತಮ್ಮ ತಾಯಿ ಬಗ್ಗೆ ಕೂಡ ಅಂಥದ್ದೇ ಪ್ರೀತಿಯನ್ನು ಉಳ್ಳವರಾಗಿದ್ದರು. ಇವರ ತಾಯಿಯವರ ಹೆಸರು ಡೆಬೋರಾ ಅಂತ ಹಾಗೂ ತಂದೆಯವರ ಹೆಸರು ಸೌಂದರ್ ರಾಜ್. ಇವರ ತಾಯಿ ಒಂದು ಆಸ್ಪತ್ರೆಯಲ್ಲಿ ನರ್ಸಾಗಿ ಕೆಲಸ ಮಾಡ್ತಾ ಇದ್ರು. ಇವರು ಹುಟ್ಟಿದ್ದು 1948 March 30 ಓದಿದ್ದು ಬೆಳೆದಿದ್ದು ಬಹುಪಾಲು ಬೆಂಗಳೂರಿನಲ್ಲೇ. 1969 ಎಂಪಿ ಶಂಕರ್ ಅವರ ನಿರ್ಮಾಣದ ಕಾಡಿನ ರಹಸ್ಯ ಚಿತ್ರದ ಮೂಲಕ ಖಳ ಪಾತ್ರಧಾರಿಯಾಗಿ ತೆರೆ ಮೇಲೆ ಕಾಣಿಸ್ಕೊಂತಾರೆ. ಆನಂತರ 1985 ಎಂ ಪಿ ಶಂಕರ್ ಅವರೇ ಇವರನ್ನ ಕಾಡಿನ ರಾಜ ಚಿತ್ರದ ಮೂಲಕ ನಾವು ನಾಯಕರಾಗಿ ಕೂಡ ಆ ಚಿತ್ರದ ಮೂಲಕ ತೆರೆ ಮೇಲೆ ಕಾಣ್ತೀವಿ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

1969ರಲ್ಲಿ ತಮ್ಮ ಚಿತ್ರಯಾನ ಆರಂಭಿಸಿದಂತಹ ಪ್ರಭಾಕರ್ ಅವರು 1980 ಆ ಒಂದು ದಶಕದಲ್ಲಿ ತಮ್ಮ ನಾಯಕನಾಗಿ ಅಭಿನಯಿಸುವಂತಹ ಆ ಒಂದು ಸರಣಿಯನ್ನು ಆರಂಭಿಸ್ತಾರೆ. ಇವರು ಇಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಾಯಕನಾಗಿರುವಾಗಲೂ ಕೂಡ ಇವರು ಇನ್ನಿತರ ಭಾಷೆಯ ಚಿತ್ರಗಳಲ್ಲಿ ಅಭಿನಯಿಸ್ತಾ ಇರ್ತಾರೆ. ಸರಿಸುಮಾರು ಕನ್ನಡ ಸೇರಿದಂತೆ ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಈ ಎಲ್ಲ ಭಾಷೆಗಳಲ್ಲಿ ಅಭಿನಯಿಸಿರುವಂತಹ ಇವರು ಆ ಒಂದು ಪಾತ್ರ ನಾಯಕನದ್ದ ಅಥವಾ ಖಳನಾಯಕನದ್ದ ಅನ್ನೋದಕ್ಕಿಂತ ಮುಖ್ಯವಾಗಿ ಪಾತ್ರದ ತೂಕ ಹಾಗೂ ಆ ಒಂದು ಪಾತ್ರಕ್ಕೆ ತಾವು ಒದಗಿಸಬಲ್ಲಂತಹ ನ್ಯಾಯ ಈ ಒಂದು ನಿಟ್ಟಿನಲ್ಲಿ ತಮ್ಮ ಪಾತ್ರವನ್ನು ಆಯ್ಕೆ ಮಾಡ್ತಾ ಇರ್ತಾರೆ. ಹಾಗಾಗಿ ಇವರು ಇದೊಂದೇ ಪಾತ್ರಕ್ಕೆ ಅಂತ ಸೀಮಿತವಾಗಲ್ಲ. ಹಾಗಾಗಿ ಒಂದೇ ಪಾತ್ರಕ್ಕೆ ಇವರು ಸೀಮಿತವಾಗಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಚಲ್ಲಿದ ರಕ್ತ ಚಿತ್ರದಲ್ಲಿ ಒಂದು ಬಹಳ ಸುಂದರವಾದ ಪೋಷಕ ಪಾತ್ರದಲ್ಲಿ ನಾವು ಪ್ರಭಾಕರ್ ಅವ್ರನ್ನ ಕಾಣಬಹುದು. ಅದೇ ಚಿತ್ರದ

ಇವರು ನಟಿಸಿದಂತಹ ಮತ್ತೊಂದು ಸೂಪರ್ ಹಿಟ್ ಚಿತ್ರ ಅಂಬರೀಷ್ ಅವ್ರಿಗೆ ಅವರ ಜೊತೆ ಅಭಿನಯಿಸಿದ್ರು. ಆ ಚಿತ್ರದಲ್ಲಿ ಅಂಬರೀಷ್ ಅವರು ನಾನೇ ಕನ್ವರ್ ಲಾಲ್ ಅಂತ ಪ್ರಸಿದ್ಧಿಗೆ ಬಂದರೆ, ಇವರ ಪಾತ್ರವು ನಾನು ಟೋಪಿ ವಾಲಾ ಅನ್ನೋ ರೀತಿಯಲ್ಲಿ ಪ್ರಸಿದ್ಧವಾಯಿತು. ಅದು ಟೋಪಿ ವಾಲಾ ಎನ್ನುವಂಥ ಒಂದು ಪಾತ್ರಕ್ಕೆ ಪ್ರಭಾಕರ್ ಅವರಿಂದ ಒಂದು ರೀತಿಯ ಮತ್ತೊಂದು ಮೆರುಗು ಸಿಕ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ.

ಹೀಗೆ ಪ್ರಭಾಕರ್ ಅವರು ಮೊದಲಿಗೆ ಫೈಟರ್ ಆಗಿ ಚಿತ್ರರಂಗವನ್ನ ಪ್ರಾರಂಭ ಮಾಡ್ತಾರೆ. ಆ ಫೈಟಿಂಗ್ ಅಲ್ಲೂ ಕೂಡ ಹಾಸ್ಯವನ್ನ ನೀಡುವಲ್ಲಿ ಇವರಲ್ಲಂತ ಒಂದು ಆ ಒಂದು ಭಾವನೆಗಳನ್ನ ವ್ಯಕ್ತಪಡಿಸುವಂತ ಆ ಒಂದು ಕಲೆ ಇದೆಯಲ್ಲ, ಅದನ್ನ ವಿಶೇಷವಾಗಿ ಗುರುತಿಸ್ತಾರೆ ಕೆ ಎಸ್ ಎಲ್ ರವಿ ಅವರು. ಇವರು ಅನಂತರ ನಾಯಕನಾಗುವಲ್ಲಿ ಕೆ ಎಸ್ ಎಲ್ ರವಿ ಅವರ ಪಾತ್ರ ಕೂಡ ಇದೆ. ಆನಂತರ ವಿಘ್ನೇಶ್ವರನ ವಾಹನ ಎನ್ನುವಂತಹ ಚಿತ್ರದಲ್ಲಿ ನಾಯಕರಾಗಿ ಅಭಿನಯಿಸಿದ್ದಾರೆ. ಪಿ ಎಸ್ ಪ್ರಕಾಶ್ ಅವರು ಈ ಚಿತ್ರವನ್ನ ನಿರ್ದೇಶಿಸಿದರು. ಹಾಗಿರುವಾಗ ವಿಘ್ನೇಶ್ವರನ ವಾಹನ ಚಿತ್ರದಿಂದ ಈ ಒಂದು ಹಾಡು.

ಹೀಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಅವರೊಂದಿಗೆ ಖಳನಾಯಕನಾಗಿ ಹಾಗೂ ವಿಷ್ಣುವರ್ಧನ್, ರವಿಚಂದ್ರನ್, ಶಂಕರ್ ನಾಗ್, ಅನಂತ್ ನಾಗ್ ಯಾವುದೇ ನಟರ ಜೊತೆ, ಹಾಗೆ ರಜನಿಕಾಂತ್, ಚಿರಂಜೀವಿ ಇವರೆಲ್ಲ ನಟರ ಜೊತೆ ಅಭಿನಯಿಸಿರುವಂತಹ ಪ್ರಭಾಕರ್ ಅವರು ಪೋಷಕ ನಟ, ಹಾಸ್ಯ ನಟನೆಯನ್ನು ಕೂಡ ಅಷ್ಟೇ ಚೆನ್ನಾಗಿ ಮಾಡಿ ಗೆದ್ದರು. ಆನಂತರ ನಾಯಕ ನಟನಾದರು, ಅಣ್ಣನ ಪಾತ್ರದಲ್ಲಿ ಮಿಂಚಿದ್ರು. ಏನೇ ಆದರೂ ಕೂಡ ಜನ ಇವರನ್ನು ಆ ಪ್ರೇಮಲೋಕದ ಪ್ರಿನ್ಸಿಪಲ್ ಆಗಿ ನೆನೆಸ್ತಾರೆ. ಹೌದಾ?

ರೀತಿ ಚಿತ್ರರಂಗದಲ್ಲಿ ಪ್ರಿನ್ಸಿಪಲ್, ಪ್ರೇಮಲೋಕದ ಪ್ರಿನ್ಸಿಪಲ್ ಆದಂತಹ ಆ ಒಂದು ಡೈಲಾಗ್ ತುಂಬಿದಂತಹ ಹಾಡನ್ನ ಕೇಳಿದ್ರೆ, ಇವರು ಕಿಲಾಡಿ ತಾತ ಆದ್ರು. ಆ ನಂತರ 1993 ಮನ ಮುಟ್ಟುವಂತಹ ಕರುಳಿನ ಕೂಗು ಚಿತ್ರದಲ್ಲಿ ಅಭಿನಯಿಸಿದ್ರು. 1991 ಇವರು ಮಾಡಿದಂತಹ ನಿರ್ದೇಶನದ ಪ್ರಯತ್ನ ಕಲಿಯುಗ ಭೀಮ ಬಹಳ ಹಿಟ್ ಆಗತ್ತೆ ಕೂಡ. ಆನಂತರ ಮಹೇಂದ್ರ ವರ್ಮ ಎನ್ನುವಂತಹ ಚಿತ್ರವನ್ನ ನಿರ್ಮಾಣ ಮಾಡಿದ್ರು. ಮೈ ಡಿಯರ್ ಟೈಗರ್ ಎನ್ನುವಂತಹ ಚಿತ್ರವನ್ನ ನಿರ್ಮಾಣ ಮಾಡಿದ್ರು. ಚಿತ್ರರಂಗದ ಜೀವನದಲ್ಲಿ ಏರಿಳಿತಗಳ ಜೀವನವನ್ನ ಇವರು ಕಂಡ್ರು ಹೌದು, ಆದರೂ ಕೂಡ ಪಂಚ ಭಾಷೆಗಳಲ್ಲಿ ಅಭಿನಯಿಸಿ ತಮ್ಮ ಭಾಷೆಯಾಗಿ ಇಡೀ ಭಾರತ ಚಿತ್ರರಂಗದಲ್ಲಿ ಕನ್ನಡದ ಪ್ರಭಾಕರ್ ಆಗಿ ಕನ್ನಡದ ಮನ್ನಣೆಯನ್ನ ಹೆಚ್ಚಿಸಿದ್ರು ಪ್ರಭಾಕರ್ ಅವರು.

ಹಾಡೊಂದನ್ನ ಕೇಳಿದ್ರೆ, ಇದರಲ್ಲಿ ಪ್ರಭಾಕರ್ ಅವರು ನಟಿಸಿದ್ದಾರೆ ವಿನಯ ಪ್ರಸಾದ್ ಅವರ ಜೊತೆಯಾಗಿ. ಬಹಳಷ್ಟು ಜನ ನಮ್ಮ ಕೇಳುಗರು ಕೂಡ ಈ ಒಂದು ಹಾಡಿಗಾಗಿ ಸಂದೇಶವನ್ನ ಕಳಿಸಿದ್ರು ಕೂಡ. ಈ ಒಂದು ಚಿತ್ರ ಆ ಒಂದು ನಾಯಕನ ಪಾತ್ರದಲ್ಲಿ ಒಂದು ಬದಲಾವಣೆಯನ್ನ ತರುವಂತಹ ಚಿತ್ರ. ಇದರಲ್ಲಿ ನಾವು ಅವ್ರನ್ನ ಒಂದು ರೀತಿನಲ್ಲಿ ಒಬ್ಬ ನಾಯಕನ ಪಾತ್ರ ಆದರೂ ಕೂಡ ಮನೆಗೆ ಅಷ್ಟು ಸಹಾಯ ಮಾಡದಂತಹ ನಾಯಕನಾಗಿ ನೋಡ್ತೀವಿ. ಆ ನಂತರ ಬದಲಾಗ್ತಾರೆ, ಬದಲಾದ ನಂತರ ಅಲ್ಲಿ ಹಾಸ್ಯ ಮಿಶ್ರಿತವಾದ ಒಂದು ಸುಂದರ ಕೌಟುಂಬಿಕ ಕಣ್ಣಲ್ಲಿ ನೀರು ತರಿಸುವಂತಹ ಚಿತ್ರಕಥೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಚಿತ್ರದ ಮೂಲಕ ನಮ್ಮೆಲ್ಲರ ಮನಸ್ಸನ್ನ ಗೆದ್ರು ಕಲಿಯುಗ ಭೀಮ ಅವರು. ಈ ರೀತಿ ಪ್ರಭಾಕರ್ ಅವರು ಮೊದಲಿಗೆ ಡೈಲಾಗ್ ಇಲ್ಲದ ಪಾತ್ರ ವಹಿಸಿದವರಾಗಿ ಬಂದರು, ಪೊಲೀಸ್ನ ಖದರ್ ಲುಕ್ನಲ್ಲಿ ಡೈಲಾಗ್ ಕಿಂಗ್ ಆದರು. ನಮ್ಮೆಲ್ಲರ ಮನ ಮುಟ್ಟುವಂತಹ ಹೆಂಗಳೆಯರನ್ನ ಹಾಗೂ ಏನಂತೀರ ಈವನ್ ಮಹಿಳಾ ಚಿತ್ರ ಪ್ರೇಮಿಗಳು ಕೂಡ ಮೆಚ್ಚುವಂತಹ ನಾಯಕರಾದರು, ಮಾರ್ತಾಂಡರಾದರು. ಹೀಗಿರುವಾಗ ನಮ್ಮೆಲ್ಲ ಈ ಒಂದು ಸಾಗುತ್ತಿದ್ದಂತಹ ಜೀವನದಲ್ಲಿ ಬಹಳ ಬೇಗ ಸುಮಾರು 400 ಚಿತ್ರಗಳನ್ನು 32 ವರ್ಷಗಳಲ್ಲಿ ಅಭಿನಯಿಸಿ ತಮ್ಮ ಬೇಗ ಅಂತಲೇ ಹೇಳ್ಬೋದು, ತಮ್ಮ 52ನೇ ವಯಸ್ಸಿನಲ್ಲಿ 2001 ಮಾರ್ಚ್ 25ರಂದು ತಮ್ಮ ಕಾಲಿನ ಆರೋಗ್ಯದ ಸಮಸ್ಯೆಯಿಂದ ನಮ್ಮನ್ನು ಅಗಲಿದ್ರು ಅಂತ ಹೇಳಲಿಕ್ಕೆ ವಿಷಾದ ಅಂತ ಅನಿಸುತ್ತೆ. ಈ ದಿನದಲ್ಲಿ ಈ ಒಂದು ಚಿತ್ರರಂಗದ ಈ ಒಂದು ಸಮಯ ಕಾಲಘಟ್ಟದಲ್ಲಿ ಅವರು ಕೂಡ ನಮ್ಮೊಂದಿಗೆ ಇದ್ದಿದ್ರೆ ಅಂತ ಬಹಳಷ್ಟು ಚಿತ್ರರಸಿಕರು ಅವರ ಅಗಲಿಕೆಯನ್ನು ನೋವಿನಿಂದ ಸ್ವೀಕರಿಸಿದ್ವಿ.

ಘಟಾನುಘಟಿಗಳೊಂದಿಗೆ ಸರಿಸಾಟಿಯಾಗಿ ಅಭಿನಯಿಸಿ ಇಂದಿಗೂ ಕೂಡ ನೆನೆಯುವಂಥ ಇಷ್ಟಪಡುವಂಥ ಚಿತ್ರಗಳನ್ನು ಕೊಟ್ಟಂಥ ಟೈಗರ್ ಪ್ರಭಾಕರ್ ಅವರ ಕುರಿತಾದ ಕಲಾಭಾರತಿ ಕಾರ್ಯಕ್ರಮವನ್ನು ಕೇಳಿದ್ರೆ ಈವರೆಗೆ ಕಲಾಭಾರತಿ ಕಾರ್ಯಕ್ರಮದ ಮೂಲಕ ನಿಮ್ಮೊಡನಿದ್ದಂಥ ನಾನು ಎನ್ ರತ್ನ ರಮೇಶ್. ಸಮಯ 12 ಗಂಟೆ ಆಗ್ತಾ ಇದೆ. ಈ ಹಾಡಿನ ಮೂಲಕ ಕಲಾಭಾರತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ನಿಮ್ಮ ಸಂದೇಶಗಳು ಬಂದಿದೆ, ಕಾರ್ಯಕ್ರಮದ ಮುಂದಿನ ಘಟ್ಟದಲ್ಲಿ ನೋಡ್ತೇವೆ. ಎಂದಿನಂತೆ 12 ಗಂಟೆಗೆ ಸರಿಯಾಗಿ ಕೇಳ್ತೀರಾ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ವಿಶ್ವ ಪರಿಸರ ಆರೋಗ್ಯ ದಿನಾಚರಣೆ. ಪರಿಸರ ಶುದ್ಧವಾಗಿದ್ದರೆ ಜೀವಸಂಕುಲ ಸುಖವಾಗಿರಬಹುದು. ನಿಸರ್ಗದ ಆರೋಗ್ಯವೇ ನಮ್ಮ ಶಕ್ತಿ. ಹಲವೆಡೆ ಯುವಜನ ಜಾಗೃತಿ ಜಾಥಾಗಳು ಆಯೋಜಿತವಾಗಿವೆ. ಶಿವಮೊಗ್ಗ ಜಿಲ್ಲೆ ಸಕ್ರೆಬೈಲು ಆನೆ ಬಿಡಾರಕ್ಕೆ ಇಂದಿನಿಂದ ಸಾರ್ವಜನಿಕರು ಭೇಟಿ ನೀಡಿ ಪಳಗಿಸಿದ ಆನೆಗಳನ್ನು ವೀಕ್ಷಿಸಲು ಅರಣ್ಯ ಇಲಾಖೆ ಅನುಮತಿಸಿದೆ. 19ನೇ ಶತಮಾನದ ಖ್ಯಾತ ಸಮಾಜ ಸುಧಾರಕ, ಶಿಕ್ಷಣ ನೀತಿಜ್ಞ ಹಾಗೂ ಲೇಖಕ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರ ಜನ್ಮದಿನವೆಂದು. ಧಾರವಾಡ ಜಿಲ್ಲೆ ಗ್ರಂಥಾಲಯ ಕ್ಷೇತ್ರದಲ್ಲಿ ದೇಶದಲ್ಲೇ ಹೆಸರು ಮಾಡಿದೆ. ಕೃತಕ ಬುದ್ಧಿಮತ್ತೆ ಆಧಾರಿತ ಗ್ರಂಥಪಾಲನೆ ಮುಂದಿನ ತಲೆಮಾರುಗಳ ಡಿಜಿಟಲ್ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನಕ್ಕೆ ಹೊಸ ದಿಕ್ಕು ತೋರಲಿದೆ ಎಂದು ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ನಿರ್ದೇಶಕ ಡಾ. ಮಹದೇವ ಪ್ರಸನ್ನ ತಿಳಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಆಯೋಜಿಸಿದ್ದ ರಾಜ್ಯ ಗ್ರಂಥಪಾಲಕರ 3ನೇ ಸಮ್ಮೇಳನದಲ್ಲಿ ಅವರು ದಿಕ್ಸೂಚಿ ಭಾಷಣ ಮಾಡಿದರು. ಡಿಜಿಟಲ್ ಕಾರ್ಯಸೂಚಿ ಮತ್ತು ಕೃತಕ ಬುದ್ಧಿಮತ್ತೆ ಎಂಬ ಧ್ಯೇಯದೊಂದಿಗೆ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಪೂರ್ವಭಾವಿಯಾಗಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಹಂಪಿಯ ರಾಣಿ ಸ್ನಾನಗೃಹದಿಂದ ಕಮಲ್ ಮಹಲ್ವರೆಗಿನ ಪಾರಂಪರಿಕ ನಡಿಗೆಗೆ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಚಾಲನೆ ನೀಡಿದರು. ನಾಡಿದ್ದು ಭಾನುವಾರ ವಿಶ್ವ ಪ್ರವಾಸೋದ್ಯಮ ದಿನ. ಆಕ್ಟಿವ್ ಕರ್ನಾಟಕ ರನ್ ರೈಡ್ ಸರ್ಫ್ ಎಕ್ಸ್ಪ್ಲೋರ್ ಯೋಜನೆಗೆ ಚಾಲನೆ ನೀಡಲಾಗುವುದು ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಮ್ಯಾರಥಾನ್, ಸೈಕ್ಲಥಾನ್, ಟ್ರಯಲ್ಥಾನ್ ಸೇರಿದಂತೆ ವಿವಿಧ ಕ್ರೀಡಾಕೂಟಗಳನ್ನು ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಆಯೋಜಿಸಲಾಗುತ್ತಿದೆ ಎಂದರು. ಪ್ರವಾಸೋದ್ಯಮ ಇಲಾಖೆ ಸಹಯೋಗದಲ್ಲಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಬಳಿಯ ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘ

0: ದೇಸಿ ಟ್ರಸ್ಟ್ ಸ್ವದೇಶಿ ಬದುಕಿನ ಹಬ್ಬ ಗಾಂಧಿ ಸಂತೆಯನ್ನು ಇಂದು ಮತ್ತು ನಾಳೆ ಹೊನ್ನೆಸರದ ಚರಕ ಶ್ರಮಜೀವಿಗಳ ಆಶ್ರಮದಲ್ಲಿ ಆಯೋಜಿಸಿವೆ. ಇಂದು ಸಂಜೆ 4:30 ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಚಾಲನೆ ನೀಡಲಿದ್ದಾರೆ. ಶಾಸಕ ಎಚ್ಕೆ ಪಾಟೀಲ್ ವಸ್ತು ಸಂಗ್ರಹಾಲಯಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಚರಕದ ಕಾರ್ಯದರ್ಶಿ ಎನ್ ರಮೇಶ್.
1: ನಾವು ಪ್ರಥಮ ಬಾರಿಗೆ ಹೊನ್ನೆಸರದ ಶ್ರಮಜೀವಿ ಆಶ್ರಮದಲ್ಲಿ ಗಾಂಧಿ ಸಂತೆಯನ್ನು ಆಯೋಜಿಸ್ತಾ ಇದ್ದೇವೆ. ನಮ್ಮ ಸಂಘದ ಸಂಸ್ಥಾಪಕರಾದ ಪ್ರಸನ್ನರವರ ಕಲ್ಪನೆ ಇದು. ಇದೇ ಶನಿವಾರ ಭಾನುವಾರದಂದು ನಾಡಿನ ಬೇರೆ ಬೇರೆ ಭಾಗದ ಕರಕುಶಲ ವಸ್ತುಗಳ ಉತ್ಪಾದಕರು, ಮಾರಾಟಗಾರರು ಹಾಗೂ ಗ್ರಾಹಕರು ಇಲ್ಲಿ ಬರ್ತಾ ಇದ್ದಾರೆ. ನಮ್ಮ ಮಹಿಳೆಯರು ತಾವೇ ನೇಯ್ಗೆ ಮಾಡಿ ವಿನ್ಯಾಸಗೊಳಿಸಿದ ವಸ್ತುಗಳನ್ನು ತಾವೇ ತೊಟ್ಟು ವೇದಿಕೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ. ನಮಸ್ಕಾರ.
0: ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ 17 ತಾರೀಖಿನವರೆಗೆ ದೇಶಾದ್ಯಂತ ಆಯೋಜಿತವಾಗಿದೆ. ಕಾರ್ಮಿಕರಿಗೆ ಕನಿಷ್ಠ ವೇತನ, ಕೈಗಾರಿಕೆ ಸಂಬಂಧಿ ವ್ಯಾವಹಾರಿಕ ಸಂಬಂಧಗಳು, ಸಾಮಾಜಿಕ ಭದ್ರತೆ ಮತ್ತು ಔದ್ಯೋಗಿಕ ಸುರಕ್ಷತೆಯನ್ನು ಒಳಗೊಂಡ 4 ಕಾರ್ಮಿಕ ಸಂಹಿತೆಗಳು 21 ನವೆಂಬರ್ 2025 ಜಾರಿಗೆ ಬಂದವು. ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕಾರ್ಮಿಕರನ್ನು ಮೊದಲ ಬಾರಿಗೆ ಸಾಮಾಜಿಕ ಭದ್ರತೆಯ ಪರಿಧಿಯೊಳಗೆ ಪರಿಗಣಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿ ಮೂಲಕ ದೇಶದ ಜನತೆಯನ್ನುದ್ದೇಶಿಸಿ ಹಂಚಿಕೊಳ್ಳುವ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಇದು ಮನದ ಮಾತಿನ 138ನೇ ಸಂಚಿಕೆಯಾಗಿದೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಸೇರಿದಂತೆ ಇತರೆ ಪ್ರಾದೇಶಿಕ ಭಾಷೆಗಳಲ್ಲಿ ಮನದ ಮಾತು ಪ್ರಸಾರವಾಗಲಿದೆ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಹಗರಿ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿಂಗಾರು ಬೀಜ ದಿನೋತ್ಸವ ಜರುಗಿತು. ಧಾರವಾಡ ಜಿಲ್ಲೆಯ ಸಾರ್ವಜನಿಕರು ಒಣ ಹಾಗೂ ಹಸಿ ಕಸವನ್ನು ವಿಂಗಡಿಸಿ ವಿಲೇವಾರಿ ಕೇಂದ್ರಕ್ಕೆ ನೀಡಲು ವೇಸ್ಟ್ ಕಿಯೋಸ್ಕ್ ಹಾಗೂ ಪ್ರತ್ಯೇಕ ಕಸದ ತೊಟ್ಟಿಗಳನ್ನು ಒದಗಿಸುವಂತೆ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಜಿಲ್ಲಾಡಳಿತದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸ್ವಚ್ಛತೆಯೇ ಸೇವೆ ಹಾಗೂ ಸ್ವಚ್ಛ ಭಾರತ ವಿಕಸಿತ ಭಾರತ ಅಭಿಯಾನಗಳ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಐತಿಹಾಸಿಕ ಐಹೊಳೆ ಗ್ರಾಮದಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನಕ್ಕೆ ಶಾಸಕ ಉಮೇಶ್ ಮೇಟಿ ಚಾಲನೆ ನೀಡಿದರು. ಬಳಿಕ ಸಾರ್ವಜನಿಕರೊಂದಿಗೆ ಸ್ವಚ್ಛತಾ ಶ್ರಮದಾನದಲ್ಲಿ ಪಾಲ್ಗೊಂಡರು. ಮಂಗಳೂರು ವಿಶ್ವವಿದ್ಯಾಲಯ ಯುಐ ಗ್ರೀನ್ ಮೆಟ್ರಿಕ್ ವಿಶ್ವ ಸುಸ್ಥಿರ ವಿಶ್ವವಿದ್ಯಾಲಯ ಶ್ರೇಯಾಂಕ ಪಟ್ಟಿಯಲ್ಲಿ ದೇಶಕ್ಕೆ 2ನೇ ಸ್ಥಾನ ಪಡೆದಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10

ಸ್ನೇಹಿತರೆ, ರೇಡಿಯೋ ಸಮಯವಾಗಿದೆ 12:06:05. ಇಂದಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ಅನೇಕರು ಪ್ರಭಾಕರ್ ಅವ್ರನ್ನ ನೆನೆಸಿ ಸಂದೇಶವನ್ನು ಕಳಿಸಿದ್ದಾರೆ. ಕಲಾಭಾರತಿ ತಾರೆಯಾದಂಥ ಪ್ರಭಾಕರ್ ಅವರು ಎಂದೂ ಮರೆಯಲಾಗದಂತಹ ಚಿತ್ರನಟರು. ಅವರ ಬಗ್ಗೆ ತಿಳಿದದ್ದು ಬಹಳ ಸಂತೋಷ ಆಯಿತು ಅಂತ ಹೇಳ್ತಾ ಇದ್ದಾರೆ ಇಚಲ ಕರಂಜಿಯಿಂದ ಅಶೋಕ್ ಗೋಕಾವಿ ಅವರು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ್ದಾರೆ ಟೈಲರ್ ಮಂಜುನಾಥ್ ಅವರು ಕ್ಯಾತ್ನಳ್ಳಿಯಿಂದ. ಅಷ್ಟೇ ಅಲ್ಲ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ ಕಲಾಭಾರತಿಯ ಹಾಡುಗಳು ಹಾಗೂ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳಿದ್ರೆ ಮೋನಿಕಾ ಅವರು ಹೇಳ್ತಾ ಇದ್ದಾರೆ ಕಾರ್ಯಕ್ರಮ ಸೊಗಸಾಗಿತ್ತು ಅಂತ. ಹಾಗೂ ಸುಭಾನ್ ಕೋರಿಯವರು ಹಂಪಸಾಗರದಿಂದ ಕೂಡ ಅದೇ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಒಂದು ಮೆಸೇಜನ್ನು ಕಳಿಸಿದ್ದಾರೆ ಸೋಮಶೇಖರ್ ತಟ್ಟಿಯವರು ಹಂಪಸಾಗರದಿಂದ. ಹಾಗೆಯೇ ಟೈಗರ್ ಪ್ರಭಾಕರ್ ಅವರು ಅದ್ಭುತವಾದ ಕಲಾವಿದರು, ಅವರನ್ನು ಕಳೆದುಕೊಂಡ ಚಿತ್ರರಂಗ ಬಡವಾಗಿದೆ. ಹೌದು, ಆದೂರು ಪ್ರಕಾಶ್ ಆನೇಕಲ್ ಅವರೇ. ಹಾಗೆಯೇ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನೆಂ ಕರ್ಜಗಿಯವರು ಮುರುಗೋಡ್ನಿಂದ. ಜಯಮಾಲಾ ಪ್ರಭಾಕರ್ ಅವರ ಹೊಸ ಇತಿಹಾಸ ಚಿತ್ರದ ಹಾಡುವನ್ನು ನಾವು ನೆನಪು ಮಾಡ್ಕೊತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮಂಗಳಾ ಅವರು. ಹಾಗೆಯೇ ಪುಷ್ಪ ಶಾನುಭೋಗರ ಕಲಾಭಾರತಿಯಲ್ಲಿ ಪ್ರಭಾಕರ್ ಅವರ ಕುರಿತಾದಂತಹ ಕಾರ್ಯಕ್ರಮ ನಮಗೆ ಇಷ್ಟ ಆಯಿತು, ಮತ್ತೆ ಮತ್ತೆ ಕೇಳುವಂತಹ ಹಾಡುಗಳು ಅವರ ಚಿತ್ರದಲ್ಲಿ ಇವೆ, ಕಿವಿಗೆ ಇಂಪಾಗಿವೆ ಅಂತ ಹೇಳ್ತಾ ಇದ್ದಾರೆ ಸಂಜಯ್ ಅವರು ಕತ್ರಿಗುಪ್ಪೆಯಿಂದ. ಪ್ರಭಾಕರ್ ಅವರ ಎಲ್ಲ ಸಿನಿಮಾಗಳು ಸೂಪರ್ ಡೂಪರ್. ಹಾಗೆ ಅವರು ಬೇರೆ ನಟರ ಜೀವನದಲ್ಲಿ ಕೂಡ ಬಹಳಷ್ಟು ನಮಗೆ ನಾವು ಫೈಟಿಂಗ್ನ ಆ ಒಂದು ಪಂಚ್ಗಳನ್ನ ಹೇಗೆ ಮಾಡೋದು ಅನ್ನೋದನ್ನು ಕಲಿತಿದ್ದು ಅವರಿಂದಾನೇ ಅಂತ ಹೇಳಿ ನಮ್ಮ ಕೇಳುಗರೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹೆಸರನ್ನು ಅವರು ಮೆನ್ಷನ್ ಮಾಡಿಲ್ಲ. ಹಾಗೆ ಪ್ರಭಾಕರ್ ಅವರ ಎಲ್ಲ ಸಿನಿಮಾಗಳು ಸೂಪರ್, ಸೂಪರ್ ವಿಲನ್ ಡೈಲಾಗಿಂಗ್, ಹಾಗೆ ಪಂಚಭಾಷಾ ನಟರು ಅಂತ ನೆನಪು ಮಾಡ್ಕೊತಾ ಇದ್ದಾರೆ ವಿರೂಪಾಕ್ಷಪ್ಪ, ಕಾವ್ಯ ಗೌರಿ ರೇಣುಕಾ ಅವರು ಇಂದ್ರಗಿ ಕೊಪ್ಪಳಿಂದ. ಹಾಗೆ ಸುಮಾರು ಸಂದೇಶ ಬಂದಿದೆ ಮಂಜುರಾಣಿ ಮತ್ತು ಅಮೃತವರ್ಷಿಣಿ ಅವರಿಂದ. ಹಾಗೆ ಗುಂಗುರು ಕೂದಲು, ಅಗಲವಾದ ಸುಂದರವಾದ ಮುಖ, ಖಳನಾಯಕನಲ್ಲೂ ಹಾಸ್ಯ ನಟನ ಪಾತ್ರ, ಪೋಷಕ ಭಾವ ತುಂಬಿದ ನೈಜ ನಟನೆಯ ಟೈಗರ್ ಪ್ರಭಾಕರ್ ಅವರ ಕಲಾಭಾರತಿ ಬಹಳ ಖುಷಿ ಕೊಡ್ತು ಅಂತ ಹೇಳ್ತಾ ಇದ್ದಾರೆ. ಯಾರು ಇವರು? ವರಲಕ್ಷ್ಮಿ ಪೀನಿಯಿಂದ ಸಂದೇಶವನ್ನು ಕಳಿಸಿದ್ರೆ ಹಲಸೂರಿನ ರಾಜೇಶ್ ಕಾರ್ಯಕ್ರಮದ ಜೊತೆಯಾಗಿದ್ದಾರೆ. ಕರುಳಿನ ಕೂಗು ಚಿತ್ರ ಹಾಗೂ ಹಾಡು ನಮಗೆ ಇಷ್ಟ ಅಂತ ಹೇಳ್ತಾ ಇದ್ದಾರೆ ಜೋಗುಪಾಳ್ಯ ಹಲಸೂರು. ಇವ್ರು ಹೇಳ್ತಾ ಇದ್ದಾರೆ ಸೋಮೇಶ್ವರನ ದೇವಸ್ಥಾನದಲ್ಲಿ ಚಿತ್ರೀಕರಣ ಆಯಿತು, ನನ್ನ ತಾಯಿಯ ನೆನಪು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಡು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅವರ ದೇಹದಾರ್ಢ್ಯತೆ, ಖಡಕ್ ಮಾತು ನಮಗಿಷ್ಟ ಅಂತ ಹೇಳ್ತಿದ್ದಾರೆ ಉಮೇಶ ಸಿರಿಗೆರೆ ಅವರು. ಹೀಗೆ ಕೌಸಲ್ಯ ಬನಶಂಕರಿಯಿಂದ ಜಗದಾಂಬಿಕಾ ಹಂಸವೇಣಿ ಅವರು ಹಾಗೂ ಶ್ರೀ ಹೂವಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ಸಂದೇಶವನ್ನು ಕಳಿಸಿ ನಮ್ಮೊಂದಿಗಿದ್ದಾರೆ. ಸಮಯ ಆಗ್ತಾ ಇದೆ, ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ಆರಂಭ ಮಾಡಿ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಹೌದು ಸ್ನೇಹಿತರೆ, ಈ ಒಂದು ಹೊತ್ತಿನಲ್ಲಿ ನೀವು ಕರೆ ಮಾಡಿ ನಮ್ಮೊಂದಿಗೆ ಮಾತಾಡಿ ನಿಮ್ಮಿಷ್ಟದ ಹಾಡುಗಳನ್ನ ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ 0802237788. ಮತ್ತೊಂದು ಸಂಖ್ಯೆ ಹೇಳ್ತಾ ಇದ್ದೇವೆ 0802237789 0802-370-7888. ಹಾಗೆ ಮತ್ತೊಂದು ಸಂಖ್ಯೆ 0802-370-799. ಈ ಒಂದು ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಕೇಳಬಹುದು.

0: ಸ್ನೇಹಿತರೆ, ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ರೆ ನಮ್ಮ ಕರೆಯನ್ನ ಸ್ವೀಕರಿಸೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ. ನಿಮ್ಮ ಹೆಸರು ಹಾಗೂ ಯಾವ ಸ್ಥಳದಿಂದ ಕರೆ ಮಾಡ್ತಾ ಇದ್ದೀರಾ?
1: ನನ್ನ ಹೆಸರು ಶ್ರೀಕಾಂತ್ ಪೂಜಾರಿ ಮೇಡಮ್. ಗದಗ ಜಿಲ್ಲೆ ಮುಂಡ್ರಿಗ್ ತಾಲೂಕ್ ಹೈಕಾಪುರ ಗ್ರಾಮದಿಂದ ಮಾತಾಡ್ತಾ ಇರೋದು ಮೇಡಮ್.
0: ಹೈಕಾಪುರ. ಏನ್ ಮಾಡ್ಕೊಂಡಿದ್ದೀರಾ ಶ್ರೀಕಾಂತ್ ಅವರೇ?
1: ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ ಮೇಡಮ್.
0: ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಾ ಇದ್ದೀರಾ?
1: ಹಾ ಮೇಡಮ್.
0: ಓಕೆ.
1: ಪ್ರೆಸೆಂಟ್ ಟೈಮಲ್ಲೇ ಕೆ ಎಸ್ ಆರ್ ಪಿ ಪೊಲೀಸ್ ಎಕ್ಸಾಮ್ ಬರೀದೀವಿ ಮೇಡಮ್. ಸೆಲೆಕ್ಷನ್ಗೆ ವೇಟಿಂಗ್ ಮಾಡ್ತಾ ಇದ್ದೀವಿ.
0: ನಿಮಗೆ ಒಳ್ಳೆದಾಗ್ಲಿ ಅಂತ ಶುಭಾಶಯ ಹೇಳ್ತೇವೆ.
1: ಥ್ಯಾಂಕ್ ಯು ಮೇಡಮ್.
0: ನೀವು ನಿಮ್ಮ ಊರು ಹೈಕಾಪುರ ಅಂತ ಹೇಳಿದ್ರೆ ನಿಮ್ಮ ಊರಿನ ವಿಶೇಷತೆ ಏನಾದರೂ ಇದೆಯಾ ಶ್ರೀಕಾಂತ್ ಅವರೇ? ಪ್ರತಿ
1: ವಿಶೇಷತೆ ಅಂದ್ರೆ ನಮ್ಮೂರಲ್ಲಿ ಒಂದು ಚಿಕ್ಕ ಹಳ್ಳಿ ಮೇಡಮ್. 500-600 ಜನ ಅಷ್ಟೇ ಇರೋದು ಇಲ್ಲಿ. ಈ ಹಳ್ಳಿಯಲ್ಲಿ ಮ್ಯಾಕ್ಸಿಮಮ್ 50-60 ಜನ ಸೈನಿಕರಿದ್ದಾರೆ. ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಬ್ರದರ್ಸ್ ಎಲ್ಲ ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 3-4 ಜನ. ಅವ್ರ ಹೆಸರು ಹೇಳ್ತೀನಿ ಮೇಡಮ್. ಒಂದ್ ಎರಡು ಇದ್ದಾರೆ ಹೆಸರು. ಹನುಮಂತ್ ಬಾಗೇವಡಿ, ಸಂತೋಷ್ ಬಾಗೇವಡಿ, ಸಂತೋಷ್ ಪೂಜಾರ್. ಮ್ಯಾಕ್ಸಿಮಮ್ 60 ಜನ ಇದ್ದಾರೆ ಮೇಡಮ್.
0: ದೇಶದ ರಕ್ಷಣೆಗಾಗಿ ಬಹಳಷ್ಟು ಜನ ನಿಮ್ಮ ಊರಿಂದ ದುಡಿತಾರೆ ಅಂತ ಹೇಳ್ತಾರೆ. ನಿಮ್ದು ನಿಯೋಜನೆಗೊಂಡಿದ್ದಾರೆ.
1: ಇವಾಗ ಪ್ರೆಸೆಂಟ್ ಆಗಿ 3 ಜನ ಸೆಲೆಕ್ಷನ್ ಆಗಿದ್ದಾರೆ ಮೊನ್ನೆ ಮೇಡಮ್ ಮಂಗಳೂರಲ್ಲಿ.
0: ಹೌದು.
1: ಪ್ರೆಸೆಂಟ್ ಒಂದು ವಾರದಲ್ಲಿ, ಈ ಒಂದ್ ವಾರದಿಂದ ರಿಸಲ್ಟ್ ಬಿಟ್ಟರು. ಫಿಸಿಕಲ್ ಅಲ್ಲಿ 3 ಜನ ಎಕ್ಸಾಮ್ ಪಾಸ್ ಆಗಿಬಿಟ್ಟು 3 ಜನ ಫಿಸಿಕಲ್ ಅಲ್ಲಿ ಪಾಸ್ ಆಗಿದ್ದಾರೆ ಮೇಡಮ್. ನೆಕ್ಸ್ಟ್ ಅವ್ರಿಗೂ ಜಾಯ್ನಿಂಗ್ ಲೆಟರ್ ಬರ್ಬೋದು ಮೇಡಮ್ ನೆಕ್ಸ್ಟ್ ಇನ್ನೊಂದು ತಿಂಗಳಲ್ಲಿ.
0: ಒಳ್ಳೇದಾಗ್ಲಿ. ದೇಶದ ರಕ್ಷಣೆಗಾಗಿ ಶ್ರಮಿಸುವಲ್ಲಿ ಅಂತಹ ಸೈನಿಕರಿಗೆ ನಮ್ಮ ಸಲಾಂ ಯಾವಾಗ್ಲೂ ಇದ್ದೇ ಇರುತ್ತೆ. ನಿಮ್ ಜೊತೆ ಮಾತಾಡಿ ಸಂತೋಷ ಆಯ್ತು. ಯಾವ ಹಾಡನ್ನ ಪ್ರಸಾರ ಮಾಡೋಣ? ಸೈನಿಕ ಚಿತ್ರದ ಹಾಡು
1: ಬೇಕಾ? ಅದನ್ನ
0: ಪ್ರಸಾರ
1: ಮಾಡೋಣ. ಸೈನಿಕರಿಗೋಸ್ಕರ ಮೇಡಮ್ ಇದೆಲ್ಲ ಸಾಂಗ್. ಮತ್ತು ಭಾರತೀಯ ದೇಶವನ್ನು ರಕ್ಷಣೆ ಮಾಡ್ತಂತ ಎಲ್ಲ ಸೈನಿಕರಿಗಾಗಿ ಈ ಸಾಂಗ್ ಮೇಡಮ್.
0: ಸೋಲ್ಜರ್ ಸೋಲ್ಜರ್ ಹಾ ಸಿಕ್ಕಿ ಬಿಡ್ತು. ನಿಮ್ಮ ಹಾಡನ್ನ, ನಿಮಿಷದ ಹಾಡನ್ನ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.
0: ನಮಸ್ಕಾರ. ಸ್ನೇಹಿತರೆ, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆಯನ್ನ ಹೇಳ್ತಾ ಇದ್ದೇವೆ. 0802237 ಮತ್ತೊಮ್ಮೆ 0802-370-788. ಹಾಗೆ ಮತ್ತೊಂದು ಸಂಖ್ಯೆ ಇದೆ, 0802-370-799. 0802-370-799. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸೈನಿಕ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಹರಿಹರನ್ ಹಾಗೂ ಚಿತ್ರ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ದೇವ ಅವರ ಸಂಗೀತವಿದೆ.

0: ಹಲೋ, ನಮಸ್ತೆ. ಹೆಸರು ಸುರೇಶ್ ಕಲಬುರ್ಗಿಯಿಂದ. ಓ, ನಾನು ನಿಮ್ ಇನ್ನೊಮ್ಮೆ ಮಾತಾಡೋಣ ಅಂತ ಹೇಳಬಲ್ಲ ಸುರೇಶ್ ಅವರೇ. ಹಲೋ, ನಮಸ್ತೆ. ಒಂದು ನಿಮಿಷ ಲೈನಲ್ಲಿರಿ. ಸ್ನೇಹಿತರ ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಹಲೋ ಹಲೋ, ನಮಸ್ತೆ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ಮ ಹೆಸರು?
1: ಮೇಡಮ್, ಚಿರತಗುಂಡಿನಿಂದ ಕೂಡ್ಲಿಗೆ ತಾಲೂಕು ಚಿರತಗುಂಡಿನಿಂದ ಎರಳ ನಾಯ್ಕ ಮೇಡಮ್.
0: ಎರಳ ನಾಯ್ಕ ಅವ್ರೆ, ಏನ್ ಮಾಡ್ಕೊಂಡಿದ್ದೀರಾ
1: ಮೇಡಮ್? ರೈತರು ಮೇಡಮ್ ನಾವು.
0: ಹೌದಾ?
1: ಹಾ ಮೇಡಮ್.
0: ಯಾವ ಹಾಡನ್ನ ಪ್ರಸಾರ ಮಾಡೋಣ
1: ಮೇಡಮ್? ತಾಜ್ ಮಹಲ್ ಇಂದ ಖುಷಿಯಾಗಿದೆ ಏಕೋ ಇನ್ನಿಂದಲ್ ಅಂತ.
0: ಇವತ್ತು ಏನ್ ವಿಶೇಷ, ಯಾಕೆ ಅಷ್ಟು ಈ ಹಾಡನ್ನ ಕೇಳುವಷ್ಟು ಖುಷಿ?
1: ಸ್ವಲ್ಪ ಮಟ್ಟಿಗೆ ರೈತರಿಗೆ ಸುಧಾರಿಸ್ಕೊಂಬಕ್ಕ ನಮ್ ಕಡೆ ಸ್ವಲ್ಪ ಮಳೆ ಆಗಿದೆ ಮೇಡಮ್, ಹಂಗ ಬಿಟ್ಟು ಸ್ವಲ್ಪ ಮಟ್ಟಿಗೆ ಖುಷಿ ಇದೆ.
0: ಸೊ ನೀವು ಮಳೆಗೆ ಹೇಳ್ತಾ ಇದ್ದೀರಾ ಖುಷಿಯಾಗಿದೆ ಏಕೋ ನಿನ್ನಿಂದಲೇ
1: ಮೇಡಮ್? ನಮ್ ರೈತರಿಗೆ ಅದೇ ಜೀವಾಳ ಮೇಡಮ್.
0: ಹೌದು, ಪ್ರತಿಯೊಬ್ಬರಿಗೂ ಅಲ್ಲ
1: ಮೇಡಮ್.
0: ಯಾರಿಗೆ ಮಳೆ ಇಲ್ಲದೆ ಯಾರು ಬದುಕಕ್ಕಾಗುತ್ತೆ ಹೇಳಿ? ಮಳೆ ಇಲ್ಲದೆ ಯಾರು ಬದುಕಕ್ಕಾಗುತ್ತೆ?
1: ಹೌದು ಮೇಡಮ್.
0: ಸೊ ಹಾಗಾಗಿ ಈಗ ಅಲ್ಲಿ ಮಳೆ ಆಗಿದೆ ಈ ಸಲದಂತ, ಈ ಮಂತ್ ಅಲ್ಲಿ ಆಗಿದೆಯಾ, ಈ ತಿಂಗಳಲ್ಲಿ?
1: ಹಾ ಮೇಡಮ್.
0: ಹೌದು, ನಮ್ ಬೆಂಗಳೂರಲ್ಲೂ ಕೂಡ ಬಹಳಷ್ಟು ದಿನಗಳ ನಂತರ ಕಳೆದ ವಾರದಿಂದ ಅಲ್ಪ ಸ್ವಲ್ಪ ಮಳೆ ನಾವು ನೋಡ್ತಾ ಇದ್ದೇವೆ.
1: ಹೌದು ಮೇಡಮ್, ಇನ್ನ ಬೇಕು ಮೇಡಮ್, ಸ್ವಲ್ಪ ಮಳೆ, ಹಸಿ ಮಳೆ ಆಗಿದೆ.
0: ಹಸಿ ಮಳೆ, ಹೌದು,
1: ಕೂಡ ನೋಡ್ತೀವ ನೋಡಲ್ಲ ಅನ್ಕೊಂಡ್ವಿ.
0: ಹೌದು,
1: ಇಲ್ಲಿಗೆ ಸ್ವಲ್ಪ ಮಳೆ ಬಂದು ಸ್ವಲ್ಪ ಖುಷಿ ಇದೆ. ಹಂಗಾಗ್ಬಿಟ್ಟು
0: ಈಗ ನೀವ್ ಇದನ್ನ ಹಸಿ ಮಳೆ ಅಂತ ಹೇಳಿದ್ರಲ್ಲ, ನೀವ್ ಮಳೆನ ಹೇಗೆಲ್ಲ ಹೇಳ್ತೀರಾ? ಮಳೆ, ಜೋರ್ ಮಳೆ, ಹಸಿ ಮಳೆ?
1: ಜೋರ್ ಮಳೆ ಅಂದ್ರೆ ಕೆರೆ ಕುಂಟೆ ಎಲ್ಲ ತುಂಬಿದ್ರೆ ವರ್ಷ ಪೂರ್ತಿ ನಮಗೆ ಬೋರ್ವೆಲ್ ಅಲ್ಲಿ ಸಫಿಷಿಯಂಟ್ ಆಗುತ್ತೆ, ಒಂದ್ ಬೆಳೆ ತೆಗಿಯಕ್ ಆಗುತ್ತೆ ಮೇಡಮ್. ತೆಂಗ ಎಲ್ಲ ಬಿತ್ತನೆ ಎಲ್ಲ ಇಲ್ಲಿ ಒಣಗೋಗ್ತಿತ್ತು ಮೇಡಮ್, ಒಂದ್ ತಡಿ ನೀರ್ ಕಟ್ಟದಂಗ ಆಯ್ತು. ಹಂಗಾಗ್ಬಿಟ್ಟು ಖುಷಿ.
0: ಹೌದೌದು, ನಾವು ಕೇಳದ ಹಾಗೆ ಇದು ಮಣ್ಣು ಹಸಿಯಾಗುವಷ್ಟು ಮಳೆ, ಇದು ಕಾವು ಹೆಚ್ಚಿಸೋ ಅಂತ ಮಳೆ ಅಂತ ಎಲ್ಲ ಹೇಳ್ತೀವಲ್ಲ, ಒಂದೊಂದು ಮಳೆಗೆ ಒಂದೊಂದು ರೀತಿನಲ್ಲಿ ವಿಂಗಡಿಸ್ತಾರೆ. ನೀರ್ ಹಿಂಗೋ ಅಂತ ಮಳೆ ಅಂತ ಒಂದು ಬರುತ್ತೆ. ಸೊ ನಿಮ್ ಹತ್ರ ಮಾತಾಡಿ ಸಂತೋಷ ಆಯ್ತು. ಯಾವ ಬೆಳೆಯನ್ನ ಬೆಳೆದಿದ್ದೀರಿ ಈ ಸಲ ನೀವು? ಯಾವ್ದಾದ್ರು
1: ಹಾಕಿದಿರಾ? ನೆಲಗಡ್ಲೆ ಅಂತಾರಲ್ಲ,
0: ಹೌದು
1: ಅದು ಮೇಡಮ್.
0: ಸರಿ, ನಿಮ್ ಇಷ್ಟದ ಹಾಡನ್ನ ಪ್ರಸಾರ ಮಾಡ್ತೀವಿ. ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ಒಳ್ಳೆ ನಾಯ್ಕ ಅವರೇ,
1: ನಮಸ್ತೆ ಮೇಡಮ್.
0: ನಮಸ್ತೆ. ಸ್ನೇಹಿತರ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಬಹುದು. ನಮ್ಮ ಸಂಖ್ಯೆ 0802237778.

0: ಸ್ನೇಹಿತರೆ, ಖುಷಿಯಾಗಿದೆ ಹಾಡನ್ನ ಕೇಳಿದ್ರೆ. ಇದೀಗ ನಮಗೆ ಖುಷಿ ಖುಷಿಯಾಗಿ ನಮ್ಮೊಂದಿಗೆ ಮಾತನಾಡುವಂತಹ ಕೇಳುಗರು ಲೈನಲ್ಲಿ ಯಾರಿದ್ದಾರೆ? ಹಲೋ,
1: ಹಲೋ, ನಮಸ್ಕಾರಗಳು.
0: ನಮಸ್ಕಾರಗಳು. ಯಾರು?
1: ನಾನು ಸತೀಶ್ ಕುಮಾರ್ ಅಂತ ಮೇಡಮ್, ಸಾನಿಗ್ರಾಮ ಉಡುಪಿ.
0: ಉಡುಪಿ?
1: ಹೌದು,
0: ಉಡುಪಿ. ಓಹೋ, ದ್ವೀಪ ಜಿಲ್ಲೆ.
1: ಮುದ್ದು ಕೃಷ್ಣನ ಊರು ಉಡುಪಿ.
0: ಮುದ್ದು ಕೃಷ್ಣನ ಊರು ದ್ವೀಪ ಜಿಲ್ಲೆ, ಸಾಗರದಂಚಿನ ಊರು.
1: ಹೌದ್ರಿ.
0: ಉಡುಪಿ ಹೋಟೆಲ್ ನಲ್ಲಿ ಅಂತ ಒಂದು ಹಾಡಿದೆ, ಗೊತ್ತ ಕೇಳಿದಿರಾ? ಇತ್ತೀಚೆಗೆ ಒಂದು ಚಿತ್ರದಲ್ಲಿ ನಾವು ಇದೆ ಉಡುಪಿ ಹೋಟೆಲ್ ನಲ್ಲಿ ಎನ್ನುವಂತ ಒಂದು ಹಾಡಿದೆ.
1: ಉಡುಪಿ ಹೋಟೆಲ್ ಅಂದ್ರೆ ದೇಶ ವಿದೇಶದಲ್ಲಿ ಒಂದು ಖ್ಯಾತಿ ಇರುವಂತದ್ದಲ್ರಿ.
0: ಹೌದು,
1: ಉಡುಪಿ ಹೋಟೆಲ್ ಅಂದ್ರೆ ಹಾಗಲ್ಲ. ಈಗ ನೋಡಿ, ಬೆಂಗಳೂರು ಎಂ ಟಿ ಆರ್ ಹೋಟೆಲ್, ಅದು ಯಾವ ಕಾಲದಿಂದ ಹೆಸರು ಉಂಟು? ಅದು ನಮ್ಮ ಊರಿನವರದ್ದೇ, ನಮ್ಮ ಊರು ಸಾಲಿಗ್ರಾಮದವರು. ಸದಾನಂದಮಯ್ಯ ಅಂಡ್ ಕೋ.
0: ಹೌದು ಹೌದು. ಅಂದ್ರೆ ಬೆಂಗಳೂರಲ್ಲಿ ಬಹಳಷ್ಟು ಹೋಟೆಲ್ಗಳಿಗೆ ಅದೇ ಹೆಸರು ಇರುತ್ತೆ. ನಮ್ಗೆ ಆ ಹೆಸರು ಇತ್ತು ಅಂದ್ರೆ,
1: ಮಸಾಲ ದೋಸೆ ಎಷ್ಟು ಫೇಮಸ್ ಅಂದ್ರೆ
0: ಅಲ್ಲಿ ಇಡ್ಲಿ ದೋಸೆ.
1: ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಪ್ರೆಸಿಡೆಂಟ್ ವೆಂಕಟ ರಮಣ್ಣ ಎಲ್ಲ ಬಂದು ಮಾಡಿ ಹೋದವರು.
0: ಹೌದು, ಆಗಿನ ಕಾಲದಿಂದ ದೇಶ ವಿದೇಶಗಳಲ್ಲಿ ಮಾಡಿ ಬಡಿಸಿದಂತಹ ಕೈ ಉಡುಪಿದು ಅಂತ
1: ಅಂದ್ರೆ ಇಂದಿಗೂ ಹೆಸರು ಬಾಯಿ ಬಿಡಿ.
0: ಹೌದು ಹೌದು. ಈಗ ನೀವು ನಮ್ಗೆ ಯಾವ ಹಾಡನ್ನ ಕೇಳಿಸ್ತೀರಾ?
1: ನಮಗೆ
0: ನೀವು ಕೇಳಿಸ್ತಾ ಇರೋದು
1: ಇದು ಅದೇ ಕ್ರೇಜಿ ಬಾಯ್ ಫಿಲ್ಮ್, ಇದೊಂದು ಫ್ಯಾನ್ಸಿ ಸಾಂಗ್ ಬೇಕಿತ್ತು.
0: ಕ್ರೇಜಿ ಬಾಯ್ ಚಿತ್ರದ
1: ತೀನ್ ಮಾಡಲಿಲ್ಲ ವದಂತಿಯ ಸಂಗಾತಿಯಲ್ಲ ಪ್ರತಿ ಜನ್ಮಕ್ಕೆ. ಈ ಸಾಂಗ್ ಮೇಡಮ್
0: ತುಂಬಾ ಚೆನ್ನಾಗಿ ಹಾಡಿದ್ರಿ. ನಮ್ಮಿಂದ ನಿಮಗೆ ದೊಡ್ಡ ಚಪ್ಪಾಳೆ.
1: ನೀವು ನೋಡಿ, ನಿಮ್ಮೊಂದಿಗೆ ನಾನು ಯಾವಾಗಲೂ ಕೇಳ್ತಾ ಇದ್ದೆ, ನಿಮ್ಮೊಂದಿಗೆ ಮಾತಾಡಿದ್ದಿಲ್ಲ, ಇವತ್ತೇ ಫಸ್ಟ್ ಮಾತಾಡೋದು.
0: ನಮ್ಮ
1: ಲಾಸ್ಟ್ ಕರೆ ನಾನು ಮಾರ್ಚ್

0: ತಿಂಗಳಲ್ಲಿ ಮಾಡಿದ್ದು. ಮತ್ತೆ ನೀವು ನೋಡಿ, ನಿಮ್ಮ ವಾಯ್ಸ್ ಪ್ರೆಸೆಂಟೇಷನ್ ಈಸ್ ಸೋ ಟಾಪ್ ಕಣ್ರಿ.
1: ವಿವಿಧ ಭಾರತೀಯ
0: ಮಾಡ್ತೀರಿ, ಎಲ್ಲರೊಂದಿಗೆ ಬಹಳ ಸೌಜನ್ಯದಿಂದ ಮಾತಾಡಿಸ್ತೀರಿ, ಅದು ಖುಷಿ ತರ್ತದೆ.
1: ಅದು ವಿವಿಧ ಭಾರತಿ, ಅದು ವಿವಿಧ ಭಾರತೀಯ ನೆಲೆಗಟ್ಟಿನಲ್ಲಿ ಬರುವಂತಹ ರೀತಿ.
0: ಹೌದು,
1: ವಿವಿಧ ಭಾರತಿಗೆ ಕೇಳುಗರೆಲ್ಲರೂ ಈ ಒಂದು ನವಿಲಿನ ಒಂದು ಕಣ್ಣುಗರಿ ಇದೆ ಹಾಗೆ ನಾವು ನಡೆಸಿಕೊಂಡು ಹೋಗುವಂತವರು. ಸೊ ನಿಮ್ಮಂಥ ವಿಭಿನ್ನ ಅಂದರೆ ವಿಶೇಷ ಹಾಗೂ ಪರಿಸರ ಕಾಳಜಿಯಿಂದ ಮತ್ತು ಸಾಮಾಜಿಕ ಕಾಳಜಿಯಿಂದ ನಡೆಸ್ಕೊಂಡು ಹೋಗುವಂತಹ ಕಾರ್ಯಕ್ರಮಗಳ ಜೊತೆಯಾಗಿ ವಿವಿಧ ಭಾರತಿ ಇರುತ್ತೆ.
0: ನಿಮ್ಮಿಷ್ಟದ ವಿವಿಧ ಭಾರತಿ ಕೆ ಬಾತ್ ಸಬ್ಕೆ ಸಾತ್
1: ಅಚ್ಚೆ ಬಾತ್.
0: ಆಯ್ತು, ಬಹಳ ಒಳ್ಳೆ ಚೆನ್ನಾಗಿ ನಡೆಸಿಕೊಡ್ತೀರಿ. ಹೀಗೆ ನಿಮ್ಮ ಬರುವಿಕೆ ಆಗ್ತಾ ಇರ್ಲಿ, ಜನರನ್ನು ಕೇಳುಗರನ್ನು ರಂಜಿಸ್ತಾ ಇರಿ ಅಂತ ನಮ್ಮ ಹಾರೈಕೆ. ಮತ್ತೊಮ್ಮೆ ನಿಮಗೂ ಎಲ್ಲ ಕೇಳುಗರಿಗೂ ವಂದನೆ, ಅಭಿನಂದನೆ.
1: ನಮಸ್ಕಾರ ಸತೀಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಿಷದ ಹಾಡು ಪ್ರಸಾರ ಆಗುತ್ತೆ. ಧನ್ಯವಾದಗಳು. ಸ್ನೇಹಿತರೆ, ಇದೀಗ ಕ್ರೇಜಿ ಬಾಯ್ ಚಿತ್ರದ ಹಾಡೊಂದನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಈ ಒಂದು ಹಾಡನ್ನು ಹಾಡಿದ್ದಾರೆ ಶಾನ್ ಅವರು.

0: ಸ್ನೇಹಿತರೆ, ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಮ್ಮ ಕರೆ, ನಮ್ಮ ಸ್ನೇಹಿತರೊಬ್ರು ಲೈನ್ ಅಲ್ಲಿ ಇದ್ದಾರೆ, ಸ್ವೀಕರಿಸೋಣ. ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು?
1: ರವೀಂದ್ರ ಮೇಡಮ್.
0: ರವೀಂದ್ರ ಅವರೇ, ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಯಾವ ಹಾಡನ್ನ ಪ್ರಸಾರ ಮಾಡಬಹುದು ರವೀಂದ್ರ ಅವರೇ?
1: ಮೇಡಮ್, ಪರಿಸರವಾಗಿ ಸಲುವಾಗಿ ಯಾವ್ದಾದ್ರು ಸರಿ ಮೇಡಮ್, ಯಾವ್ದಾದ್ರು ಒಂದು ಹಾಡನ್ನ ಹಾಕುವಂತದ್ದು. ಒಂದು ಸಣ್ಣ ಮಾಹಿತಿಯನ್ನ ಹೇಳ್ಬಿಡ್ತೇನೆ ಮೇಡಮ್, ಹೇಳಬಹುದಾ?
0: ಹೇಳಿ ಹೇಳಿ, ಯಾವ ವಿಷಯವಾಗಿ ಹೇಳ್ತಾ ಇದ್ದೀರಾ?
1: ಅಂದ್ರೆ ಮೇಡಮ್, ಇವತ್ತಿನ ನಾವು ವಾಟರ್ ಬಾಟಲ್ ಇದೆಯಲ್ಲ, ವಾಟರ್ ಬಾಟಲ್ ನಾವು ಪ್ರತಿ ಇಲ್ಲಂದ್ರೆ ಎಲ್ಲಿ ಅಗ್ಗವಾಗಿ ಯೂಸ್ ಮಾಡ್ತೀವಲ್ವಾ, ಅದ್ರ ಬಗ್ಗೆ ಮೇಡಮ್. ಅಂದ್ರೆ ಇವತ್ತಿನ ವಿಚಾರವಾಗಿ ಏನಂತಂದ್ರೆ, ಪ್ರತಿ ನಿಮಿಷ 1.5 ಕೋಟಿಯಷ್ಟು ಪ್ಲಾಸ್ಟಿಕ್ ನೀರ ಬಾಟ್ಲ ಬಳಸ್ತಾ ಇದೀವಂತೆ. ಪ್ರತಿ ನಿಮಿಷ 1.5 ಕೋಟಿ ವಾಟರ್ ಬಾಟ್ಲ್ನ ಬಳಸ್ತಾ ಇದೀವಿ. ಅದರಲ್ಲಿ ಪ್ರತಿ ವರ್ಷಕ್ಕೆ ನಾವು 3,000 ಕೋಟಿ ಬಾಟಲ್ ಗಳನ್ನ ಆಗಿ ಬಿಸಾಡ್ತಾ ಇದೀವಂತೆ. ಅಂದ್ರೆ ಮರುಬಳಕೆ ಆಗದಲ್ಲೇನೆ 3,000 ಕೋಟಿಯಷ್ಟು ಬಾಟಲ್ನ. ಅಂದ್ರೆ ಅದಕ್ಕೆ ಒಂದು ಸಣ್ಣ ಬದಲಾವಣೆ, ನಾವು ಎಲ್ಲಿ ಹೋದ್ರು ಕೂಡ ಒಂದು ಬಾಟಲ್ ವಾಟರ್ ಬಾಟಲ್ನ ತಗೊಂಡೋಗೋದು, ಇದು ಗೊತ್ತಿರೋವಂತ ವಿಚಾರ. ಆದ್ರೆ ಎಲ್ಲೋ ಒಂದು ಕಡೆ ಸಣ್ಣ ಸೋಮಾರಿತನದಿಂದಾಗಿ ನಾವು ಹಿಂದೆ ಬೀಳ್ತಾ ಇದ್ದೇವೆ ಅಷ್ಟೇನೆ, ಇನ್ನೇನಿಲ್ಲ. ಅದನ್ನ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ದೊಡ್ಡ ಅನುಕೂಲ ಆಗ್ಬಹುದು ಅಂತೇಳಿ.
0: ತುಂಬಾ ಒಳ್ಳೆ ಮಾತನ್ನ ಹೇಳಿದ್ವಿ. ನಾವು ಪರಿಸರ ದಿನ ಅಂತ ಮಾಡ್ತೀವಿ, ಇದು ಇಂದು ಪರಿಸರದ ಆರೋಗ್ಯವನ್ನ ಕಾಯ್ದುಕೊಳ್ಳುವಂತಹ ಜಾಗೃತಿ ಮೂಡಿಸುವಂತಹ ಸಂದೇಶವನ್ನ ಹೇಳಿದಿರಾ. ಅದು ಪ್ಲಾಸ್ಟಿಕ್ ಅನ್ನೋದು ಬಹಳ ಸುಮಾರು 30 ವರ್ಷಗಳಿಂದ ಆಚೆಗೆ ಹರಡಿಕೊಂಡಂತ ಆ ಗಾತ್ರ ಇದೆಯಲ್ಲ, ಬಹಳ ದೊಡ್ಡದಾಯ್ತು. ಅದಕ್ಕೂ ಮುಂಚೆನೂ ಇತ್ತು, ಬಟ್ ಈ ಗಾತ್ರದಲ್ಲಿ ಅದ್ರ ಬಳಕೆ ಅಷ್ಟಿರ್ಲಿಲ್ಲ,
1: ಅದು ಮಿತಿಯಲ್ಲಿತ್ತು. ಇವತ್ತು ಏನಾಗಿದೆ, ಎಲ್ಲಿ ಹೋದ್ರು ಕೂಡ 10 ಪ್ಲಾಸ್ಟಿಕ್ ಯಾರ್ಯಾದ್ರು ಕೊಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಬಂದು ಬಹಳ ಅಗ್ಗವಾಗಿ ಅದನ್ನ ನೋಡಿದ್ದೇವೆ. ಆದ್ರೆ ಅದನ್ನ ಆನಂತರದ ಬೀರುವಂತ ಪರಿಣಾಮದ ಬಗ್ಗೆ ನಾವ್ಯಾರು ಚಿಂತಿಸಲೇ ಇಲ್ಲ.
0: ಅದು ಮಕ್ಕಳಿಗೆ ಹೇಳ್ತಾ ಇದ್ವಿ, ನಮ್ಮ ಕಾಲದಲ್ಲಿ ಹೇಗಿತ್ತು ಅಂದ್ರೆ, ತರಕಾರಿಯನ್ನ ಮಾರೋಕೆ ತರಕಾರಿ ಮಾರೋರು ರಸ್ತೆ ಮೇಲೆ ಮಾರ್ಕೊಂಡ್ ಬರುವಾಗ ನಾವು ನಮ್ಮನೆಯಿಂದಾನೆ ಒಂದು ಪಾತ್ರೆ ಅಥವಾ ಮೊರವನ್ನ ತಗೊಂಡ್ ಹೋಗಿ ಹಾಕಿಸ್ಕೊಂಡ್ ಬರ್ತಿದ್ವಿ.
1: ಹೌದು ಮೇಡಮ್,
0: ಹೂವನ್ನು ಕೂಡ ಹಾಗೆ ನಾವು ಸ್ವೀಕರಿಸ್ತಾ ಇದ್ವಿ. ಹಾಗೂ ಈವನ್ ಏನಂತೀರ, ದ್ರವ ಪದಾರ್ಥದ ವಸ್ತುಗಳು, ಲಿಕ್ವಿಡ್ ಐಟಮ್ಸ್ ಇರುತ್ತಲ್ಲ, ಅದನ್ನು ಕೂಡ ಹಾಗೇನೆ ಏನಾದ್ರೂ ಒಂದು ಎಣ್ಣೆ ಕ್ಯಾನು ಈ ತರ ತಗೊಂಡು ಹಾಕಿಸ್ಕೊಂಡು ಬರ್ತಿದ್ವಿ. ಪ್ಯಾಕ್ಡ್ ಆಗಿ ತಗೊಂತಿದ್ದು ಕಡಿಮೆ
1: ಇತ್ತು. ಈಗ ದ್ರವ ಪದಾರ್ಥ ಅಂದಾಗ ಹೇಳ್ತೀನಿ, ನಾವು ಬೆಂಗಳೂರಲ್ಲಿ ಇದ್ದಾಗ ಮೇಡಮ್, ಒಂದೇ ಹಾಲಿಗೆ ನಾವು ಒಂದು ಬೂತ್ ಇರ್ತಿತ್ತು, 5 ರೂಪಾಯಿ ಕಾಯಿನ ಹಾಕಿದ್ರೆ 1 ಲೀಟರ್ ಹಾಲು ಬರ್ತಿತ್ತು.
0: ಹಾಲಿನ ಪಾತ್ರೆ ಅಂತಾನೆ ಇರ್ತಿತ್ತು ನಮ್ಮ ಮನೆಯಲ್ಲಿ ಹಾಲು ತರೋಕೆ ಅಂತ.
1: ಹೌದು, ಅದ್ ತಗೊಂಡೋಗಿ ಕಾಯಿನ ಹಾಕಿ ಹಾಲನ್ನ ತರೋದು ಒಂದು ಇತ್ತು ಆಯ್ತು. ಬಟ್ ಇವತ್ತಿಗೆ ಯಾಕೆ ಇದನ್ನ ಹೇಳ್ಕೊಂಡೆ ಅಂತಂದ್ರೆ, ನಾವು ನೋಡಿ ನೋಡಿಯಲ್ಲಿ ಅದು ಆಗ್ತದೆ, ಬಹಳ ಬಹಳ ತುಂಬಾ ಈಸಿಯಾಗಿ ತಗೊಂಡ್ಬಿಟ್ಟಿದೀವಿ ನಾವು. ಎಲ್ಲೋ ಒಂದ್ ಕಡೆ ಎಲ್ಲೋ ಮನುಷ್ಯಲ್ಲಿ ಒಂದು ಸಣ್ಣ ಯೋಚನೆಯನ್ನು ಬಿತ್ತಿದೆ ಆಯ್ತು ಅಂದ್ರೆ
0: ಅಂದ್ರೆ ರವೀಂದ್ರ ಅವರೇ, ಪ್ಲಾಸ್ಟಿಕ್ ಅನ್ನೋದು ಬಂದ ದಿನದ ಹೊಸ ಮನೆಗಳಲ್ಲಿ ಹೇಗೆ ಅಂದ್ರೆ, ಕೈಯಲ್ಲಿ ಮುಟ್ಟದೆ ಪ್ಯಾಕ್ ಮಾಡಿ ನಿಮ್ಗೆ ತಲುಪಿಸ್ತೀವಿ, ಸ್ವಚ್ಛವಾಗಿರುತ್ತೆ, ಸುರಕ್ಷಿತವಾಗಿರುತ್ತೆ ಅನ್ನೋದು ಒಂದು ಆ ಒಂದು ರೀತಿಯಲ್ಲಿ ಸ್ವಚ್ಛತೆಯನ್ನ ಕಾಯ್ದುಕೊಳ್ಳಿಕ್ಕೆ ಅಂತ ಪ್ಲಾಸ್ಟಿಕ್ ಪ್ಯಾಕ್ಡ್ ಅಂತ ಬಂತು. ಆದ್ರೆ ನಾವು ಆ ಪ್ಲಾಸ್ಟಿಕ್ ನ ವೇಸ್ಟ್ ಆದಾಗ ಮ್ಯಾನೇಜ್ ಮಾಡೋದ್ರಲ್ಲಿ ಸೋತ್ವಿ. ಹಾಗೂ ಅತಿ ಅಗತ್ಯ ಇದ್ದದಕ್ಕೆ ಮಾತ್ರ ಪ್ಲಾಸ್ಟಿಕ್ ಬಳಸೋದ್ರಲ್ಲಿ ಹೆಚ್ಚು ಅರ್ಥ ಇದೆ. ನಾವು ಎಲ್ಲೆಲ್ಲ ಅಂದ್ರೆ ಕೈ ಚೀಲಗಳನ್ನ ಹಿಡಿದು ಅಂಗಡಿಗೆ ಹೋಗೋದಾಗ್ಲಿ ಅಥವಾ ನಮ್ಮದೇ ಆದ ವಾಟರ್ ಕ್ಯಾನ್ ನೀರಿನ ಬಾಟ್ಲಿ ಬಳಸೋದಾಗ್ಲಿ,
1: ಖಂಡಿತ ಮೇಡಮ್ ಈ ಸಣ್ಣ ಸಣ್ಣ ಬದಲಾವಣೆಗಳನ್ನ ತಂದ್ಕೊಂತಾದ್ರೆ ಪರಿಸರಕ್ಕೆ ನಾವು ಕೊಡುವಂತ ಅತಿ ದೊಡ್ಡ ಕೊಡುಗೆ ಆಗ್ಬಹುದು.
0: ಕೈಯಲ್ಲಿ ನಮ್ಮದೇ ಆದ ಒಂದು ವಾಟರ್ ಬಾಟ್ಲ್ ಸದಾ ನಾವ್ ಇಟ್ಕೊಂಡಿದ್ರೆ ನಮ್ಗೂ ಕ್ಷೇಮ, ಅದಕ್ಕೂ ಕ್ಷೇಮ.
1: ಈ ವಿಚಾರಕ್ಕೆ ಮೇಡಮ್, ಹಿರಿಯರು ನಮ್ಗೆ ಮಾರ್ಗದರ್ಶಿ ಆಗ್ತಾರೆ. ಅವರ ಕಂಕಲಲ್ಲಿ ಯಾವತ್ತೂ ಒಂದು ಬ್ಯಾಗ್ ನೇತಾಡ್ತಾ ಇರುತ್ತೆ, ಅವ್ರಿಗೆ ಬೇಕಾದ ಪದಾರ್ಥ ಅಲ್ಲಿ ಇದ್ದೇ ಇರುತ್ತೆ. ಅದು ವಾಟರ್ ಬಾಟ್ಲ್ ಇರ್ಬೋದು, ಅವರ ಪೆನ್ ಇರ್ಬೋದು, ಒಂದು ಪುಸ್ತಕ ಇರ್ಬೋದು, ಏನಾದ್ರು ಒಂದು ಅವ್ರದೇ ಆದಂತ
0: ಬಾಟಲ್ ಜಾಗದಲ್ಲಿ ಮೊಬೈಲ್ ಇರುತ್ತೆ.
1: ಖಂಡಿತವಾಗಿ ಅದು ಇವತ್ತು ವಾಟರ್ ಬಾಟ್ಲ್ ಕೂಡ ಇರುತ್ತೆ, ಅವ್ರದೇ ಆದಂತ ವಾಟರ್ ಬಾಟ್ಲ್ ಇರುತ್ತೆ, ಮೊಬೈಲ್ ಕೂಡ ಇರುತ್ತೆ ಇವತ್ತು. ಖಂಡಿತ ಖಂಡಿತ, ನಿಜ ನಿಜವಾದ ಮಾತು.
0: ಒಳ್ಳೆ ಮಾತು ಹೇಳಿದ್ರಿ ರವೀಂದ್ರ ಅವರೇ, ನಿಮ್ಮ ಹತ್ರ ಮಾತಾಡಿ ಸಂತೋಷ ಆಯ್ತು. ಪರಿಸರದ ಕುರಿತಾಗಿ ಒಂದು ಹಾಡನ್ನ ಪ್ರಸಾರ ಮಾಡಿ ಅಂದ್ರೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ಮೈಸೂರು
0: ವಿದ್ಯಾರಣ್ಯಪುರದಿಂದ. ನಮ್ಮ ಮೈಸೂರು ಮೈಸೂರಿನಿಂದ ಕರೆ ಮಾಡ್ತಾ ಇದ್ದೀರಾ? ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ. ನಮ್ಮಲ್ಲಿ ಸುಮಾರು ಜಾಣ ಕೇಳುಗರಿದ್ದಾರೆ, ಹಾಗೂ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುವಂತಹ ಕೇಳುಗರಿದ್ದಾರೆ. ಬಹಳಷ್ಟು ಜನ ಇದನ್ನ ಆಲ್ರೆಡಿ ಅಳವಡಿಸಿಕೊಂಡಿದ್ದಾರೆ. ಕೆಲವೊಮ್ಮೆ ಸೋಮಾರಿ ಆಗ್ತೀವಿ, ಅದನ್ನು ಕೂಡ ಕಮ್ಮಿ ಮಾಡೋಣ. ನಮ್ಮ ಮಕ್ಕಳಿಗೆ
1: ಈ ವಿಚಾರದಲ್ಲಿ ಆಕಾಶವಾಣಿ ಕೇಳುಗರು ಯಾರಿದ್ದಾರೆ, ವಿವಿಧ ಭಾರತಿ ಕೇಳುಗರಿದ್ದಾರೆ, ಎಲ್ಲರೂ ಇದನ್ನ ಪಾಲಿಸ್ತಾರೆ. ಆದ್ರೆ ಅವರಿಂದ ಈ ಮಾತು ಮುಂದಕ್ಕೆ ಹೋಗ್ಲಿ ಅಂತೇಳಿ.
0: ಹೌದು ಹೌದು, ನಮ್ಮ ಜವಾಬ್ದಾರಿಯುತ ಜಾಣ ಜಾಣೆ ಕೇಳುಗರು ಇದನ್ನ ಪಾಲಿಸ್ತಾರೆ, ಆದಷ್ಟು ಪಾಲಿಸ್ತಾರೆ, ಮತ್ತೊಬ್ರಿಗೂ ತಿಳಿಸ್ತಾರೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಧನ್ಯವಾದಗಳು. ಧನ್ಯವಾದಗಳು.
0: ನಮಸ್ಕಾರ.

0: ಸ್ನೇಹಿತರೆ, ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನಾವು ಕರೆ ಮಾಡಬೇಕು, ಸಂಖ್ಯೆ ಏನು ಮತ್ತೊಮ್ಮೆ ಹೇಳ್ತೀರಾ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ದೀರಲ್ಲ. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0800-237-0788. ಹೀಗಿರುವಾಗ ನಮಗೆ ಒಬ್ರು ಒಂದು ಕರೆ ಲೈನಲ್ಲಿದೆ, ಸ್ವೀಕರಿಸೋಣ. ನಮಸ್ತೆ
1: ಮೇಡಮ್. ನಮಸ್ತೆ.
0: ನಮಸ್ತೆ ವಿವಿಧ ಭಾರತಿ. ಸ್ವಲ್ಪ ನಿಮ್ಮ ಸುತ್ತಮುತ್ತ ಸ್ವಲ್ಪ ಬೇರೆ ಶಬ್ದ ನಾಯ್ಸ್ ಕೇಳಿಸ್ತಾ ಇದೆ.
1: ಅದೇ ನಾವು ಸೈಡ್ ಅಲ್ಲೇ ಇದೀವಿ ಮೇಡಮ್, ಪಾರ್ಕ್ ಹತ್ರನ.
0: ಹೌದಾ? ಓಕೆ.
1: ಹೇಳಿ ಮೇಡಮ್,
0: ನಿಮ್ ಹೆಸರು ಹೇಳಿ. ಇವ್ರೆ
1: ನವೀನ್ ಅಂತ ಮೇಡಮ್.
0: ನವೀನ್ ಅವರ?
1: ಹೌದು.
0: ನವೀನ್ ಅವರೇ, ಇವತ್ತಿನ ದಿನ ಯಾವ ಹಾಡನ್ನ ಪ್ರಸಾರ ಮಾಡೋಣ ನಿಮ್ಗೆ?
1: ಮೇಡಮ್, ನಮ್ಗೆ ನ್ಯಾಯವೇ ದೇವರು, ಆಕಾಶವೇ ಬೀಳಲಿ ಮೇಲೆ.
0: ಆಕಾಶವೇ ಬೀಳಲಿ ಮೇಲೆ.
1: ಹೌದು ಮೇಡಮ್,
0: ಖಂಡಿತ ಪ್ರಸಾರ ಮಾಡ್ತೀವಿ. ಒಂದು ಜನಪ್ರಿಯ ಗೀತೆ. ಏನ್ ಮಾಡ್ಕೊಂಡಿದ್ದೀರಾ ನವೀನ್?
1: ಮೇಡಮ್, ನಾವು ಚಿಲ್ಡ್ರೆ ಅಂಗಡಿ ಇಟ್ಕೊಂಡಿದೀವಿ ಮೇಡಮ್.
0: ಪ್ರಾವಿಷನ್ ಸ್ಟೋರ್ ನಡೆಸ್ತೀರಾ? ಚಿಲ್ಡ್ರೆ
1: ಅಂಗಡಿ,
0: ಗೃಹೋಪಯೋಗಿ ಬಳಕೆಗೆ ಬೇಕಾದಂತಹ ವಸ್ತುಗಳು. ಈಗ ಮನೆಯಲ್ಲಿ ಯಾರ್ಯಾರಿದ್ದೀರಿ?
1: ನಾವು, ನಮ್ಮ ಮಿಸಸ್, ನಮ್ಮ ಮಗ, ನಮ್ಮ ಸೊಸೆ.
0: ಓಕೆ. ವಿವಿಧ ಭಾರತಿ ದಿನದ ಎಲ್ಲಾ ವೇಳೆಯಲ್ಲೂ ಕೇಳ್ತೀರಾ ನಿಮ್ಮ ಅಂಗಡಿನಲ್ಲಿ?
1: ಕೇಳ್ತಾ ಇರ್ತೀವಿ ಮೇಡಮ್.
0: ಯಾವ ಕಾರ್ಯಕ್ರಮ ನಿಮ್ಗೆ ಹೆಚ್ಚು ಇಷ್ಟ ಆಗತ್ತೆ?
1: ಮೇಡಮ್, ನಮ್ಗೆ ಓಲ್ಡ್ ಈಸ್ ಗೋಲ್ಡ್ ಬಹಳ ಇದಾಗೋಗ್ತಿದೆ ಮೇಡಮ್. ಆಮೇಲೆ ಅದಾದ್ಮೇಲೆ ಹಿಂದಿ ಆಡ್ ಆಗ್ತಿವಿ, ಅದಾದ್ಮೇಲೆ ತಿರ್ಗಾ ವಾಪಸ್ ನಿಮಗ್ ಬರ್ತೀವಿ.
0: ಸಂತೋಷ.
1: ಯಾಕಂದ್ರೆ 10-11 ಓಲ್ಡ್ ಓಲ್ಡ್ ಈಸ್ ಗೋಲ್ಡ್ ಆಗ್ತೀರಾ, ಅದಾದ್ಮೇಲೆ ಹಿಂದಿಗೆ ಹೋಗ್ತೀವಿ, ಅದಾದ್ಮೇಲೆ ತಿರ್ಗಾ ವಾಪಸ್ ನಿಮ್ದು 2 ಗಂಟೆವರೆಗೂ ನಿಮ್ದು
0: ಸ್ಲಾಟ್ ಇಟ್ಟಿದ್ದೀರಾ?
1: ಹೌದು ಮೇಡಮ್.
0: ಸಂತೋಷ ಕರೆ ಮಾಡಿದಕ್ಕೆ. ನಿಮ್ ಇಷ್ಟದ ಹಾಡು ಪ್ರಸಾರ ಮಾಡ್ತೀವಿ.
1: ಓಕೆ, ಥ್ಯಾಂಕ್ ಯು.
0: ನಮಸ್ತೆ ಸರ್. ಸ್ನೇಹಿತರೆ, ಇದೀಗ ನ್ಯಾಯವೇ ದೇವರು ಚಿತ್ರದ ಹಾಡನ್ನ ಕೇಳೋಣ. ಹಾಡಿದ್ದಾರೆ ಪಿ ವಿ ಶ್ರೀನಿವಾಸ್.

0: ಸ್ನೇಹಿತರೆ, ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಮ್ಮ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ ವಿವಿಧ ಭಾರತಿ. ಹಲೋ ವಿವಿಧ ಭಾರತಿ.
1: ಹಲೋ
0: ನಮಸ್ತೆ.
1: ನಮಸ್ತೆ ಮೇಡಮ್.
0: ನಿಮ್ ಹೆಸರು ಹಾಗೂ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ನಮ್ಮ ಹೆಸರು ಬಸವರಾಜ್ ಅಂತ, ಚನ್ನಪಣ್ಣ ತಾಲೂಕ್ ಬೇಡ್ರಳ್ಳಿಯಿಂದ ಫೋನ್ ಮಾಡ್ತಾ ಇದ್ದೀನಿ ಮೇಡಮ್.
0: ಓಕೆ, ನಿಮ್ಮ ಸ್ವಲ್ಪ ರೇಡಿಯೋ ವಾಲ್ಯೂಮ್ ಕಮ್ಮಿ ಇಡಿ.
1: ಏನಳಿ?
0: ರೇಡಿಯೋ ವಾಲ್ಯೂಮ್ ಕಮ್ಮಿ ಇಡಿ.
1: ನನಗೆ ಕಾಮನ ಬಿಲ್ಲು ಫಿಲ್ಮ್ ಇಂದ ಉಳುವ ಯೋಗಿ ನೋಡಲಿ ಅಂತ ರೆಕಾರ್ಡ್ ಇದೆಯಲ್ಲ ಮೇಡಮ್. ಹಳ್ಳಿ ರೈತರ ಮಕ್ಕಳು, ನಮ್ಗೆ ಮಳೆ ಇಲ್ಲ, ಎಲ್ಲ ಬೆಳೆ ಇಲ್ಲ, ಈ ಸಾರಿ ತುಂಬಾ ಕಷ್ಟದಲ್ಲ ಪರಿಸ್ಥಿತಿಯಲ್ಲಿ ಇದ್ದಾರೆ ನಮ್ಮ ರೈತರೆಲ್ಲ.
0: ಹೌದು,
1: ಅದರಿಂದ ಆ ರೆಕಾರ್ಡ್ ಹಾಕಿ.
0: ಯಾರು
1: ಗೊತ್ತಾ ಇದು? ಬರ್ದವ್ರು ಗೊತ್ತಿಲ್ಲ, ಆಡದವ್ರು ಜಿ ಎಸ್ ಅವರು. ನಿಮ್ ಪ್ರೋಗ್ರಾಮ್ ಎಲ್ಲಾ ಚೆನ್ನಾಗಿದೆ ಮೇಡಮ್, ಅದರಲ್ಲೂ ನೀವು ನಡ್ಸ್ಕೊಡ್ತಾ ಇರೋದಂತೂ ಇಷ್ಟ. ಯಾರೋ ಒಬ್ರು ಹೇಳಿದ್ರು ಮೊದ್ಲೇ, ನಿಮ್ದು ನಿಮ್ಮ ಒಂದು ಮುಗ್ಧತೆ ಮತ್ತೆ ನಿಮ್ ಮಾತು ನಡವಳಿಕೆ ಎಲ್ಲ ಒಂಥರ ಸ್ಫೂರ್ತಿದಾಯಕವಾಗಿದೆ ಅಂತ ಹೇಳ್ತಾ ಇದ್ರು. ಅದೇ ರೀತಿ ಇದೆ ಮೇಡಮ್ ನಿಮ್ಮ ವಾಯ್ಸ್.
0: ಅದು ವಿವಿಧ ಭಾರತಿ ನೆಲಗಟ್ಟಿನಲ್ಲಿ ಎಲ್ಲವೂ ಎಲ್ಲರೂ ಹಾಗೆಯೇ. ನಮ್ಮ ಆಕಾಶವಾಣಿಯ ಪ್ರಭೆ.
1: ಹೌದು, ಕೆಲವರು ಫಾಸ್ಟ್ ಆಗಿರ್ತಾರೆ. ನೀವು ಕ್ರಮಬದ್ಧವಾಗಿ ನೋಡಿ, ಒಂದು ಈಗ ನಂಬರ್ ಹೇಳಿದ್ರೆ ಎಷ್ಟು ಕ್ಲೀನ್ ಬರ್ಕೊಂಡ್ವಿ ಅಂದ್ರೆ ಅಷ್ಟು ಚೆನ್ನಾಗಿ ಬರ್ಕೊಂಡ್ವಿ. ಕೆಲವರು ಫಾಸ್ಟ್ ಹೇಳ್ಕೊಂಡು ಹೋಗ್ತಾರೆ, ಕನ್ಫ್ಯೂಸ್ ಆಗ್ಬಿಡುತ್ತೆ ನಮ್ಗೆ.
0: ಕೆಲವೊಮ್ಮೆ ಸಮಯದ ಮಿತಿಯಲ್ಲಿ ಎಲ್ಲರೂ ಕೂಡ ಅಂತ ಹಾಗೆ ಇರ್ಬೇಕಾಗುತ್ತೆ. ನಮ್ಮೆಲ್ಲಾ ಅರ್ಜಿಗಳು ಈ ಒಂದು ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನ ಎಲ್ಲ ಕೇಳುಗರಿಗೆ ತಲುಪಿಸುವಲ್ಲಿ ಅಂತದೇ ಒಂದು ಪ್ರಯತ್ನ ಮಾಡ್ತಾ ಇರ್ತೀವಿ.
1: ನೀವು ಪರಿಸರದ ಬಗ್ಗೆ ಯಾರೋ ಒಬ್ರು ಹೇಳಿದ್ರು ಈಗ ಬಾಟ್ಲುಗಳು ಜಾಸ್ತಿ ಮಾರಾಡ್ಬಾರ್ದು ಅಂತ.
0: ಹೌದು,
1: ಅದನ್ನ ನಾವು ಒಂದ್ ಮಾತು ಹೇಳ್ತೀನಿ ಮೇಡಮ್, ಅದನ್ನ ಬೇಸೈತ ಕಿತ್ತ ಹಾಕ್ಬೇಕು ಮೇಡಮ್.
0: ಅಂದ್ರೆ
1: ಫ್ಯಾಕ್ಟ್ರಿ ತಯಾರು ಮಾಡ್ತಾರಲ್ಲ ಬಾಟ್ಲು, ಅದನ್ನೇ ನಿಲ್ಸ್ಬಿಡ್ಬೇಕು.
0: ಅಂದ್ರೆ ಹೇಗಾಗತ್ತೆ ಅಂತಂದ್ರೆ, ಆಗೆಲ್ಲ ಒಂದು ವಸ್ತು ಬಂದಿದೆ ಅಂದ್ರೆ ಅದರ ಹಿಂದೆ ಒಂದು ಕಾರಣನೂ ಕೂಡ ಇರುತ್ತೆ. ಒಂದ್ ಕಡೆ ಜಯಂತ್ ಕಾಯ್ಕಿಣಿ ಅವರು ಬರೆದಂತಹ ನೀರು ಎನ್ನುವಂತಹ ಒಂದು ಕಥೆಯನ್ನ ಓದಿದ್ವಿ. ಅಂದ್ರೆ ಒಬ್ಬ ಹೇಗೆ ನೀರಿನ ಬಿಸ್ಲರಿ ಅನ್ನೋದು ಬರುತ್ತೆ ಅಂದ್ರೆ, ಇದೊಂದು ಈಗ ಒಂದು ಕಂಪ್ನಿ ಹೆಸರಾಗಿದೆ, ಬಟ್ ಈ ತರ ನೀರಿನ ಬಾಟಲಿಗಳು ಬರುತ್ತೆ ಅನ್ನೋ ಒಂದು ಪರಿಕಲ್ಪನೆ ಬಹಳ ಹಿಂದೆ ಇರ್ಲಿಲ್ಲ. ಆದ್ರೆ ಎಲ್ಲೋ ಹೋಗ್ತಿರ್ತೀರಾ, ಆಗಿನ ಕಾಲದಲ್ಲಿ ಅರವಟ್ಟಿಗೆ ಅಂತ ಇರ್ತಿತ್ತು.
1: ಈಗ
0: ಆ ಒಂದು ಅರವಟ್ಟಿಗೆಗಳನ್ನ ನಾವು ನಡೆಸ್ತೀವ. ಆಗಿನ ಕಾಲದಲ್ಲಿ ಊರಲ್ಲಿ ಒಂದು ಮುಖ್ಯ ದಾರಿನಲ್ಲಿ ಒಂದ್ ಮನೆ ಇದೆ ಅಂದ್ರೆ, ಜನಕ್ಕೆ ನೀರ್ ಕೊಡೋಕೆ ಅಂತಾನೆ ಒಂದ್ ವ್ಯವಸ್ಥೆ ಮಾಡಿ ಇಟ್ಟಿರ್ತಿದ್ರು ಮನೆ ಹತ್ರ, ನಡ್ಕೊಂಡು ಹೋಗೋರು ನೀರ್ ಕುಡ್ದು ಹೋಗ್ಲಿ ಅಂತ. ಬಟ್ ಈಗ ಮನೆಯಲ್ಲಿ ಜನನೇ ಇರಲ್ವಲ್ಲ.
1: ಹೌದೌದು ಮೇಡಮ್, ಯಾರು ಇರಲ್ಲ. ಆಮೇಲೆ ನೀವ್ ಹೇಳದಂಗೆ ಮೊದ್ಲು ತರಕಾರಿ ತರಬೇಕು, ಏನಾದ್ರು ತರಬೇಕು ಅಂತ ನೀವ್ ಹೇಳದಂಗೆ ನಾವು ಒಂದು ಬಟ್ಟೆ ತಗೊಂಡು ಹೋಗ್ತಾ ಇದ್ದೋ. ಆಮೇಲೆ ಒಂದು ಯಾವ್ದಾದ್ರು ಸಿಲ್ವರ್ ಪಾತ್ರೆಗಳು ಎಣ್ಣೆ ಬಿಡಿಸ್ಕೊಬರಕ್ಕೆ ಒಂದ್ ಪಾತ್ರೆಗಳು ತಗೊಂಡು ಹೋಗ್ತಾ ಇದ್ವಿ.
0: ಹಾಗೆ ಇದ್ದದ್ದು ಬದಲಾಯ್ತು,
1: ಬದಲಾಗ್ತಾ ಮೇಡಮ್.
0: ಬಟ್ ಎಲ್ಲವೂ ಕೂಡ ಮತ್ತೆ ಪರಿಸರ ತನ್ನ ತಾನು ಮತ್ತೆ ಸರಿಪಡಿಸ್ಕೊಡುತ್ತೆ ಅಂತ ಹೇಳ್ತಾರೆ. ನಾವು ಅದರಲ್ಲಿ ಇಡುವುದ್ರು ಕೂಡ ಪರಿಸರಕ್ಕೆ ಗೊತ್ತಿದೆ.
1: ಖಂಡಿತ ಮೇಡಮ್, ಖಂಡಿತ ಖಂಡಿತ. ಅದು ನಾವು ಕದೇ ಹೋದ್ರೆ ಪರಿಸರ ಏನು ಮಾಡೋದಿಲ್ಲ ಮೇಡಮ್.
0: ಅದ್ ಹೇಗಾಗ್ಬಿಡತ್ತೆ ಅಂದ್ರೆ, ಸಮಾಧಾನ ಭೇದ ದಂಡ ಅನ್ನೋ ರೀತಿನಲ್ಲಿ ನಾವು ಆ ಒಂದು ಪೆಟ್ಟನ್ನ ಅನುಭವಿಸ್ಬೇಕು.
1: ಖಂಡಿತ ಖಂಡಿತ ಮೇಡಮ್, ಖಂಡಿತ. ಇಲ್ಲಿ ನೋಡೋಣ ಎಂತೂ. ಬೆಂಗಳೂರಲ್ಲಂತೂ ನೋಡಿ, ಪಟಾಕಿ ಹೊಡಿಬೇಡಿ, ಕಲರ್ ಗಣೇಶನ್ ತರಬೇಡಿ ಅಂತ ಹೇಳಿದ್ರು. ಆಮೇಲೆ ಸೌಂಡ್ ಜಾಸ್ತಿ ಕೊಡ್ಬೇಡಿ, ಜನಗಳು ಅಕ್ಕಪಕ್ಕದವ್ರು ಡಿಸ್ಟರ್ಬ್ ಆಯ್ತದೆ ಅಂತೆಲ್ಲ ದೊಡ್ಡ ಭಾಷಣ ಬೆಳೆದ್ರು ಮೇಡಮ್. ಆದ್ರೆ ನಮ್ಮ ಹುಡುಗರು ಅದೇ ಕೆಲಸ ಮಾಡ್ತಾರೆ.

0: ಕಮ್ಮಿ ಆಗಿದೆ ನಮ್ಮ ಅನುಭವದಲ್ಲಿ, ಅಂದ್ರೆ ಒಂದ್ ಹಂತಕ್ಕೆ ಕಮ್ಮಿ ಆಗಿದೆ ಅಂತ, ಯಾಕಂದ್ರೆ ಸುಮಾರು ವರ್ಷದಿಂದ ಬೆಂಗಳೂರು ನೋಡಿದೀವಲ್ಲ, ಒಂದ್ ಹಂತ ಕಮ್ಮಿ ಆಗಿದೆ. ಒಂದಷ್ಟು ಜನ ಒಳ್ಳೆ ದಾರಿಯನ್ನ ಕೂಡ ನಡೆಸ್ತಾರೆ, ಅನುಸರಿಸ್ತಾರೆ.
1: ಕೆಲವರು ಇದ್ರು, ನಾನು ಅಲ್ಲಿಗೆ ಹೋಗಿದ್ದೆ, ನಮ್ ಬ್ರದರ್ ಮತ್ತಿಕರ್ಲಿದ್ದಾರೆ, ಅಲ್ಲಿ ಹೋಗಿದ್ದೆ ಮೇಡಮ್. ನಿಜವಾಗ್ಲೂ ಅದು 20 ಅಡಿ ಗಣೇಶ ಮೇಡಮ್, ಅದು
0: ಹಾಗೆಲ್ಲ ಹೇಳಲಿಕ್ಕೆ ಬರಲ್ಲ. ಬಟ್ ನಿಮ್ ಹಾಡು ಒಂದು ಸಾಲ ಆದ್ರೂ ಪ್ರಸಾರ ಮಾಡುವಂತ ಪ್ರಯತ್ನ ಮಾಡ್ತೀನಿ.
1: ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
0: ನಮಸ್ಕಾರ ಸಿರಾಜ್ ಅವರೇ.
1: ಥ್ಯಾಂಕ್ ಯು ಮೇಡಮ್.

ಸ್ನೇಹಿತರೆ, ಈವರೆಗೆ ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರವಾಯಿತು. ಕರೆ ಮಾಡಿದಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು. ರೇಡಿಯೋ ಸಮಯ ಆಗ್ತಾ ಇದೆ 1:09. ಇದೀಗ ಕೇಳ್ತೀರಾ ಸುದ್ದಿ ಮುಖ್ಯಾಂಶಗಳು.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಹಾಲು ಒಕ್ಕೂಟಗಳ ಅಧ್ಯಕ್ಷರು ಇಂದು ಭೇಟಿ ಮಾಡಲಿದ್ದಾರೆ. ಈ ವೇಳೆ ಹಾಲಿನ ದರ ಲೀಟರ್ಗೆ 10 ರೂಪಾಯಿ ಹೆಚ್ಚಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಿದ್ದಾರೆ. ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಪಾವತಿಯಲ್ಲಿ ವಿಳಂಬ ಮಾಡುತ್ತಿದೆ ಎಂದು ಬಿಜೆಪಿ ಆರೋಪ ಮಾಡಿದೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ನಿಯಮಗಳಿಂದ ಗ್ರಾಮೀಣ ಮಹಿಳೆಯರು ತೊಂದರೆ ಅನುಭವಿಸುವಂತಾಗಿದೆ ಎಂದು ದೂರಿದ್ದಾರೆ.
1: ಬೆಳಗಾವಿಯಲ್ಲಿಂದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ 26ನೇ ಘಟಿಕೋತ್ಸವ ಜರುಗಲಿದೆ. ರಾಜ್ಯಪಾಲರಾದಂತಹ ಥಾವರ್ಚಂದ್ ಗೆಹ್ಲೋಟ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಮೆಟ್ಟೂರು ಅಣೆಕಟ್ಟೆಯಿಂದ ನೀರು ಬಿಡುಗಡೆಯಾಗಿ 25 ದಿನ ಕಳೆದರೂ ಕಾವೇರಿ ಜಲಾನಯನ ಪ್ರದೇಶದ ಅನೇಕ ಕಾಲುವೆಗಳು ಬತ್ತಿ ಹೋಗಿವೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡಿನ ರೈತರು ಸಾಂಬಾ ಭತ್ತದ ಕೃಷಿ ಬೆಳೆಯಲು ಹಿಂದೇಟು ಹಾಕುತ್ತಿದ್ದಾರೆ. ಚಾಮರಾಜನಗರ ತಾಲೂಕಿನ ಬಡಗಲಪುರದಲ್ಲಿ ರೈತ ಬಸವಣ್ಣ ಮೇಲೆ ದಾಳಿ ಮಾಡಿದ್ದ ಹುಲಿಯನ್ನು ಅರಣ್ಯ ಇಲಾಖೆ ನಿರಂತರ ಕಾರ್ಯಾಚರಣೆಯ ಮೂಲಕ ಸುರಕ್ಷಿತವಾಗಿ ಸೆರೆ ಹಿಡಿದು ಮೈಸೂರಿಗೆ ರವಾನಿಸಿದೆ. ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಹಮ್ಮಿಕೊಂಡಿದೆ. ಕೃತಕ ಬುದ್ದಿಮತ್ತೆ, ಪರಿಣಾಮ ಮತ್ತು ಸಂಭವನೀಯ ಅಪಾಯಗಳ ಬಗ್ಗೆ ಗಮನ ಹರಿಸುವ ಅಗತ್ಯ ಇದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಿಕೆಯ ಕುರಿತಂತೆ ಜಾಗತಿಕ ವಿಧಾನದ ಅಗತ್ಯತೆಯನ್ನು ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಪ್ರತಿಪಾದಿಸಿದ್ದಾರೆ. ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಮಹಿಳಾ ತಂಡ 2018ರ ಚಾಂಪಿಯನ್ ಇರಾನ್ ತಂಡವನ್ನು ಸೋಲಿಸಿ 37-34 ಅಂಕಗಳ ಅಂತರದಿಂದ ಸೋಲಿಸಿ ಚಿನ್ನದ ಪದಕ ತನ್ನದಾಗಿಸಿಕೊಂಡಿದೆ. ಮಹಿಳೆಯರ ಸಿಂಗಲ್ಸ್ ಸ್ಕ್ವಾಷ್ ಪಂದ್ಯದಲ್ಲಿ ಭಾರತದ ಅನಾಹತ್ ಸಿಂಗ್ ಜಪಾನ್ನ ಆಟಗಾರ್ತಿ ಸತೋಮಿ ವಟಾನಬೆ ವಿರುದ್ಧ ಗೆಲುವು ದಾಖಲಿಸಿ ಚೊಚ್ಚಲ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:00 ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: 105.2 FM.
1: ಮೊಬೈಲ್ ಚಾರ್ಜ್ ಮಾಡೋಕಿತ್ತು,
2: ಬುದ್ಧಿ ಚಾರ್ಜ್ ಮಾಡೋ.
3: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
2: ನೋಡಿದ್ಯಾ
1: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್.
3: ಈಗೇನ್ ಮಾಡ್ತೀಯಾ?
1: ಫ್ರೀ ವೈಫೈ ಇದೆಯಲ್ಲ
2: ಪೆದ್ದು, ಸುಧಾರಿಸ್ಕೋ.
3: ಪೇಮೆಂಟ್ಸ್ ಗಾಗಿ ನೋ ಓಪನ್ ವೈಫೈ
1: ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ.
3: RBI ಹೇಳುತ್ತೆ,
2: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಸ್ನೇಹಿತರ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಬೆಂಗಳೂರಿಗೆ ಭೇಟಿ ನೀಡಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತುರ್ತು ಸುಧಾರಣೆಗೆ ಭಾರತ ಒತ್ತಾಯ. ಕೃತಕ ಬುದ್ಧಿಮತ್ತೆಯ ಸಂಭವನೀಯ ಅಪಾಯಗಳ ಬಗ್ಗೆ ಗಮನ ಹರಿಸುವುದು ಅಗತ್ಯ, ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ನಾಳೆ ಮಾಸಿಕ 138ನೇ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶವಾಸಿಗಳನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಹಾಗೂ ಏಷ್ಯನ್ ಗೇಮ್ಸ್ ಮಹಿಳಾ ಕಬಡ್ಡಿ ತಂಡಕ್ಕೆ ಚಿನ್ನ, 50 ಮೀಟರ್ ರೈಫಲ್ ಸ್ಪರ್ಧೆಯಲ್ಲಿ ಬೆಳ್ಳಿ. ವಾರ್ತೆಗಳ ವಿವರ. ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಬೆಂಗಳೂರಿಗೆ ಆಗಮಿಸಲಿದ್ದು, ನಗರದ ತಾಜ್ ಹೋಟೆಲ್ನಲ್ಲಿ ಅವರು ಐಐಟಿ ಎಂಎಎ ಸಂಗಮ್ 2026 ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಶಿಕ್ಷಣ, ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ಮತ್ತಿತರ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅಭಿವೃದ್ಧಿಶೀಲ ರಾಷ್ಟಗಳಿಗೆ ಹೆಚ್ಚಿನ ಧ್ವನಿ ಮತ್ತು ಪ್ರಾತಿನಿಧ್ಯ ಖಚಿತಪಡಿಸಿಕೊಳ್ಳಲು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತುರ್ತು ಸುಧಾರಣೆಯ ಅಗತ್ಯವಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ತಿಳಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದಲ್ಲಿ G77 ವಿದೇಶಾಂಗ ಸಚಿವರ 50ನೇ ವಾರ್ಷಿಕ ಸಭೆಯಲ್ಲಿ ಭಾರತದ ಹೇಳಿಕೆಯನ್ನು ಮಂಡಿಸಿದ ಅವರು, ಅಭಿವೃದ್ಧಿ ಕೇಂದ್ರಿತ ಬಹುಪಕ್ಷೀಯತೆಯನ್ನು ಮುನ್ನಡೆಸುವಲ್ಲಿ G77ನ ನಿರಂತರ ಪ್ರಸ್ತುತತೆಯನ್ನು ಒತ್ತಿ ಹೇಳಿದ್ದಾರೆ. ಕೃತಕ ಬುದ್ಧಿಮತ್ತೆ ಪರಿಣಾಮಗಳು ಮತ್ತು ಸಂಭವನೀಯ ಅಪಾಯಗಳ ಬಗ್ಗೆ ಗಮನ ಹರಿಸುವ ಅಗತ್ಯವಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ವಿಶ್ವಸಂಸ್ಥೆಯಲ್ಲಿ ಕೃತಕ ಬುದ್ಧಿಮತ್ತೆ ಹಾಗೂ ಸಾಗರ ವಲಯ ಭದ್ರತೆಯ ಮಹತ್ವ ಕುರಿತು ಮಾತನಾಡಿದ ಅವರು, ಕೃತಕ ಬುದ್ಧಿಮತ್ತೆ ಸಂಪನ್ಮೂಲಗಳು ಎಲ್ಲ ದೇಶಗಳಿಗೆ ಪ್ರಜಾಸತ್ತಾತ್ಮಕವಾಗಿ ದೊರೆಯಬೇಕು. ಸುರಕ್ಷತೆ, ನಂಬಿಕೆ, ಮಾನವನ ಸಾಮರ್ಥ್ಯ ಹಾಗೂ ಸಮಾಜಕ್ಕೆ ಒಳಿತಾಗುವ ಆರ್ಥಿಕ ಬೆಳವಣಿಗೆಗೆ ಕೃತಕ ಬುದ್ಧಿಮತ್ತೆ ಸೂಕ್ತ ರೀತಿಯಲ್ಲಿ ಸಹಕಾರಿಯಾಗಬೇಕು ಎಂದು ಹೇಳಿದರು. ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆ ಕೇಂದ್ರ ಸಚಿವಾಲಯಗಳು ಮತ್ತು ಇಲಾಖೆಗಳ ಕಾರ್ಯಕ್ಷಮತೆಗೆ ಸಂಬಂಧಿಸಿದ ಕೇಂದ್ರೀಕೃತ ಸಾರ್ವಜನಿಕ ಕುಂದುಕೊರತೆ ಪರಿಹಾರ ಹಾಗೂ ಮೇಲ್ವಿಚಾರಣಾ ವ್ಯವಸ್ಥೆಯ 52ನೇ ಮಾಸಿಕ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ವರ್ಷದ ಆಗಸ್ಟ್ ತಿಂಗಳಲ್ಲಿ ಕೇಂದ್ರ ಸಚಿವಾಲಯಗಳು ಮತ್ತು ಇಲಾಖೆಗಳು 2.42 ಲಕ್ಷಕ್ಕೂ ಅಧಿಕ ಕುಂದುಕೊರತೆಗಳನ್ನು ಪರಿಹರಿಸಿದ್ದು, ಇವುಗಳ ಇತ್ಯರ್ಥಕ್ಕೆ ಸರಾಸರಿ 13 ದಿನಗಳ ಸಮಯ ತೆಗೆದುಕೊಂಡಿವೆ. ಶ್ರೇಯಾಂಕ ಪಟ್ಟಿಯಲ್ಲಿ ಅಂಚೆ ಇಲಾಖೆ, ದೂರಸಂಪರ್ಕ ಇಲಾಖೆ ಹಾಗೂ ಹಣಕಾಸು ಸೇವೆಗಳ ಇಲಾಖೆ ವಿಮಾ ವಿಭಾಗ ಎ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆದಿವೆ. ಅದೇ ರೀತಿ ಬಿ ಗುಂಪಿನ ವಿಭಾಗದಲ್ಲಿ ಉಕ್ಕು ಸಚಿವಾಲಯ, ಹಡಗು ಸಾರಿಗೆ ಹಾಗೂ ಈಶಾನ್ಯ ಪ್ರದೇಶ ಅಭಿವೃದ್ಧಿ ಸಚಿವಾಲಯಗಳು ಮುಂಚೂಣಿಯಲ್ಲಿವೆ. ಕಳೆದ ತಿಂಗಳು 1.38 ಲಕ್ಷಕ್ಕೂ ಅಧಿಕ ಹೊಸ ಬಳಕೆದಾರರು ನೋಂದಾಯಿಸಿಕೊಂಡಿದ್ದು, ಪಶ್ಚಿಮ ಬಂಗಾಳದಿಂದ

0: ಗರಿಷ್ಠ ಸಂಖ್ಯೆಯ ನೋಂದಣಿಗಳು ನಡೆದಿವೆ. ಇಲಾಖೆಯು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಿಸಿದ ಕೇಂದ್ರೀಕೃತ ಸಾರ್ವಜನಿಕ ಕುಂದುಕೊರತೆ ಪರಿಹಾರ ಮತ್ತು ಮೇಲ್ವಿಚಾರಣಾ ವ್ಯವಸ್ಥೆಯ 49ನೇ ವರದಿಯನ್ನು ಇದೇ ವೇಳೆ ಬಿಡುಗಡೆ ಮಾಡಿದ್ದು, ಕಳೆದ ತಿಂಗಳು ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಿಂದ 98,000 ಅಧಿಕ ಪ್ರಕರಣಗಳನ್ನು ಸ್ವೀಕರಿಸಿ 79,000 ಹೆಚ್ಚು ಕುಂದುಕೊರತೆಗಳನ್ನು ಪರಿಹರಿಸಿವೆ ಎಂದು ವರದಿ ತಿಳಿಸಿದೆ. ಬೆಂಗಳೂರಿನಲ್ಲಿಂದು ಎನ್ಡಿಎ ಪ್ರಮುಖರ ಸಭೆ ಪ್ರಗತಿಯಲ್ಲಿದೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿರುವ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಜೆಡಿಎಸ್ ನಾಯಕ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದಾರೆ. ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು, ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮತ್ತಿತರರು ಭಾಗವಹಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕಾರ್ಮಿಕ ಸಂಹಿತೆ ಕುರಿತ ಒಂದು ನೋಟ ಇಲ್ಲಿದೆ. 70 ಜಾರಿಯಲ್ಲಿದ್ದ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳು, ನೋಂದಣಿ, ಕಾರ್ಮಿಕ ಪರಿವೀಕ್ಷಕರು, ಉದ್ಯೋಗದಾತರನ್ನು ಒಳಗೊಂಡಿರುವ 4 ಕಾರ್ಮಿಕ ಸಂಹಿತೆಗಳನ್ನು 2025 ನವೆಂಬರ್ 21 ಜಾರಿಗೆ ತರಲಾಗಿದೆ. ಇವು ಕಾರ್ಮಿಕರ ವೇತನ, ಕೈಗಾರಿಕಾ ಬಾಂಧವ್ಯ, ಸಾಮಾಜಿಕ ಭದ್ರತೆ ಮತ್ತು ಕಾರ್ಮಿಕರ ಸುರಕ್ಷತೆಯನ್ನು ಒಳಗೊಂಡಿವೆ. ಕಾರ್ಮಿಕ ಸಂಹಿತೆಗಳ ಮೂಲಕ ನಿಯಮಗಳನ್ನು ಸರಳೀಕರಣಗೊಳಿಸಲಾಗಿದೆ. ರಕ್ಷಣೆಯ ಜೊತೆಗೆ ಕನಿಷ್ಠ ವೇತನವನ್ನು ಪ್ರತಿಯೋರ್ವ ಕಾರ್ಮಿಕನ ಕಾನೂನುಬದ್ಧ ಹಕ್ಕಾಗಿ ಪರಿವರ್ತಿಸಲಾಗಿದೆ. ಇದೇ ಮೊದಲ ಬಾರಿಗೆ ಗಿಗ್ ಮತ್ತು ಪ್ಲಾಟ್ಫಾರಂ ವಲಯದ ಕಾರ್ಮಿಕರನ್ನು ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ತರಲಾಗಿದೆ. 2015 19%ಷ್ಟಿದ್ದ ಕಾರ್ಮಿಕ ಶಕ್ತಿ 2025 ವೇಳೆಗೆ 64%ಕ್ಕೆ ಹೆಚ್ಚಳವಾಗಿರುವುದು ವಿಶೇಷ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11:00 ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 138ನೇ ಸಂಚಿಕೆಯಾಗಿದ್ದು, ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಜಾಲಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಿರಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಇಂದು ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಅವರ ಜನ್ಮದಿನ. ದೇಶದ ಆರ್ಥಿಕ ಬೆಳವಣಿಗೆಗೆ ಮಹತ್ವದ ಕೊಡುಗೆ ನೀಡಿದ ಹಾಗೂ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜಾರಿಗೆ ತಂದ ಡಾ ಮನಮೋಹನ್ ಸಿಂಗ್ ಅವರನ್ನು ದೇಶ ಇಂದು ಸ್ಮರಿಸುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಅವರಿಗೆ ಜನ್ಮದಿನದಂದು ಗೌರವಪೂರ್ವಕ ನಮನಗಳು. ಅವರು ಸಾರ್ವಜನಿಕ ಜೀವನದಲ್ಲಿ ದೀರ್ಘಕಾಲ ಕಳೆದಿದ್ದು ದೇಶಕ್ಕೆ ಸಮರ್ಪಣಾ ಭಾವದಿಂದ ಸೇವೆ ಸಲ್ಲಿಸಿದ್ದಾರೆ ಎಂದು ಸ್ಮರಿಸಿಕೊಂಡಿದ್ದಾರೆ. ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಆಟೋಮೋಟಿವ್ ಟೆಕ್ನಾಲಜಿ ICAT ಭಾರತದಲ್ಲಿ ತನ್ನ ವಾಹನ ಉದ್ಯಮ ಆರಂಭಿಸಿ 20 ಪೂರ್ಣಗೊಂಡ ಹಿನ್ನೆಲೆ ಹರಿಯಾಣದ ಮಾನೇಸರ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ, ಕೈಗಾರಿಕಾ ಖಾತೆ ರಾಜ್ಯ ಸಚಿವ ಭೂಪತಿ ರಾಜು ಶ್ರೀನಿವಾಸ ವರ್ಮ ಪಾಲ್ಗೊಂಡರು. ಇದೇ ವೇಳೆ ಸ್ವಚ್ಛ, ಸುಸ್ಥಿರ ಮತ್ತು ಸ್ವಾವಲಂಬಿ ಸಾರಿಗೆ ವ್ಯವಸ್ಥೆಯತ್ತ ಭಾರತದ ಪರಿವರ್ತನೆಯನ್ನು ವೇಗಗೊಳಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ರೂಪಿಸಲಾದ ಪ್ರಮುಖ ಉಪಕ್ರಮ PM E-Drive ಯೋಜನೆಯ ಕುರಿತು ಉದ್ಯಮ ವಲಯದ ಸಂವಾದ ನಡೆಯಿತು. ಎಚ್ಡಿ ಕುಮಾರಸ್ವಾಮಿ ಅವರು ಇದೇ ಸಂದರ್ಭದಲ್ಲಿ ಕೃಷಿ ಆಧುನೀಕರಣಕ್ಕಾಗಿ ವಿಶ್ವಾಸಾರ್ಹ ಮತ್ತು ಪ್ರಮಾಣೀಕೃತ ಉಪಕರಣಗಳನ್ನು ಒದಗಿಸುವ ಮೂಲಕ ರೈತರಿಗೆ ಬೆಂಬಲ ನೀಡುವ ಗುರಿ ಹೊಂದಿರುವ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಕೃಷಿ ಯಂತ್ರೋಪಕರಣಗಳ ಪರೀಕ್ಷಾ ಸೌಲಭ್ಯವನ್ನು ಉದ್ಘಾಟಿಸಿದರು. ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ಮಹಿಳಾ ಕಬಡ್ಡಿ ತಂಡ 2018 ಚಾಂಪಿಯನ್ ಇರಾನ್ ತಂಡವನ್ನು 37-34 ಅಂಕಗಳ ಅಂತರದಿಂದ ಸೋಲಿಸಿ ಚಿನ್ನದ ಪದಕ ಗೆದ್ದುಕೊಂಡಿದೆ. ಬಳಿಕ ಮಾತನಾಡಿದ ಭಾರತ ಕಬಡ್ಡಿ ತಂಡದ ನಾಯಕಿ ಪುಷ್ಪಾ ರಾಣಾ, ಕಾಮನ್ವೆಲ್ತ್ ಮತ್ತು ಒಲಿಂಪಿಕ್ ಗೇಮ್ಸ್ಗಳಲ್ಲಿ ಕಬಡ್ಡಿ ತಂಡವನ್ನು ಸೇರಿಸುವಂತೆ ಕರೆ ನೀಡಿದ್ದಾರೆ. ಮತ್ತೊಂದು ಪಂದ್ಯದಲ್ಲಿ ಮಹಿಳೆಯರ ಸಿಂಗಲ್ಸ್ ಸ್ಕ್ವಾಷ್ ವಿಭಾಗದಲ್ಲಿ ಭಾರತದ ಅನಾ ಹತ್ಸಿಂಗ್ ಜಪಾನ್ನ ಆಟಗಾರ್ತಿ ಸತೋಮಿ ವಟಾನಬೆ ವಿರುದ್ದ ಗೆಲುವು ಸಾಧಿಸುವ ಮೂಲಕ ಚೊಚ್ಚಲ ಪದಕ ಖಚಿತಪಡಿಸಿಕೊಂಡಿದ್ದಾರೆ. ಮಹಿಳೆಯರ 50 ಮೀಟರ್ ರೈಫಲ್ ಸ್ಪರ್ಧೆಯಲ್ಲಿ ಭಾರತದ ಶೂಟರ್ಗಳು ಬೆಳ್ಳಿ ಪದಕ ಗಳಿಸಿದ್ದಾರೆ. ತಿಲೋತ್ತಮ್ ಸೇನ್, ವಿದರ್ಶಾ ವಿನೋದ್ ಹಾಗೂ ಅಶಿ ಚೌಕ್ಸಿ ತಂಡ 1763 ಅಂಕಗಳನ್ನು ಗಳಿಸಿತು. ಚಿನ್ನದ ಪದಕ ಗೆದ್ದ ಚೀನಾ 1773 ಹಾಗೂ ಕಜಕಿಸ್ತಾನ 1754 ಅಂಕ ಗಳಿಸಿ ಕಂಚಿನ ಪದಕ ಗಳಿಸಿತು. ವೈಯಕ್ತಿಕ ವಿಭಾಗದಲ್ಲಿ ತಿಲೋತ್ತಮ್ ಸೇನ್ 337.3 ಅಂಕ ಗಳಿಸಿ ನಾಲ್ಕನೇ ಸ್ಥಾನ ಪಡೆದು ಕಂಚಿನ ಪದಕದಿಂದ ವಂಚಿತರಾದರು. ವಿದರ್ಶಾ ವಿನೋದ್ 5ನೇ ಸ್ಥಾನ ಪಡೆದರು. ಏಷ್ಯನ್ ಗೇಮ್ಸ್ 2026 ಪುರುಷರ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಸಾವನ್ ಬರ್ವಾಲ್ ಅವರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಈ ಕ್ರೀಡಾಪಟುವಿನ ಅಸಾಧಾರಣ ಸಾಧನೆ, 4 ದಶಕಗಳ ನಂತರ ಏಷ್ಯನ್ ಗೇಮ್ಸ್ ಮ್ಯಾರಥಾನ್ನ ಪದಕ ವೇದಿಕೆಗೆ ಭಾರತದ ಮರಳುವಿಕೆಯನ್ನು ಸೂಚಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಮಹಿಳೆಯರ 50 ಮೀಟರ್ ರೈಫಲ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದಿರುವ ತಿಲೋತ್ತಮ್ ಸೇನ್, ವಿದರ್ಶಾ ವಿನೋದ್ ಹಾಗೂ ಹಶಿ ಚೌಕ್ಸಿ ಅವರನ್ನು ರಾಷ್ಟಪತಿಯವರು ಅಭಿನಂದಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಬೆಂಗಳೂರಿಗೆ ಭೇಟಿ ನೀಡಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತುರ್ತು ಸುಧಾರಣೆಗೆ ಭಾರತ ಒತ್ತಾಯ. ಕೃತಕ ಬುದ್ದಿಮತ್ತೆಯ ಸಂಭವನೀಯ ಅಪಾಯಗಳ ಬಗ್ಗೆ ಗಮನ ಹರಿಸುವುದು ಅಗತ್ಯ, ಸಚಿವ ಡಾ ಎಸ್ ಜೈಶಂಕರ್. ನಾಳೆ ಮಾಸಿಕ 138ನೇ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶವಾಸಿಗಳನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಹಾಗೂ ಏಷ್ಯನ್ ಗೇಮ್ಸ್ ಮಹಿಳಾ ಕಬಡ್ಡಿ ತಂಡಕ್ಕೆ ಚಿನ್ನ, 50 ಮೀಟರ್ ರೈಫಲ್ ಸ್ಪರ್ಧೆಯಲ್ಲಿ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM.

ರೇಡಿಯೋ ಸಮಯವಾಗಿದೆ 1:21. ಇದೀಗ ನೀವೆಲ್ಲರೂ ಕಾದಿರುವಂತಹ ಅದೇ ನಿಮ್ಮಿಷ್ಟದ ಹಾಡುಗಳ ಸಮಯ. ಸಂದೇಶ ನಮಗೆ, ಸಂಗೀತ ನಿಮಗೆ. ಕಾರ್ಯಕ್ರಮದ ಹೆಸರು ಹೇಳ್ತಿದ್ದೆ ತಡ, ಹಾಡುಗಳಿಗೆ ಕೋರಿಕೆಗಳ ಹರಿವಿನ ಸಂದೇಶಗಳು ಆಗಮಿಸ್ತಾ ಇದ್ದೇವೆ. ಹೀಗಿರುವಾಗ ನಾವು ನಿಮಗೆ ಮತ್ತೊಮ್ಮೆ ಹೇಳಬೇಕಲ್ಲ, ನಮ್ಮ ವಾಟ್ಸಪ್ ಸಂಖ್ಯೆ ಯಾವುದು, ನಮ್ಮ ಯಾವ ಒಂದು ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸ್ಬೋದು, ನಿಮ್ಮಿಷ್ಟದ ಹಾಡಿಗಾಗಿ ಕೋರಿಕೆಯನ್ನು ಸಲ್ಲಿಸ್ಬೋದು ಅಂತ ಬರೆದಿಟ್ಕೊಳ್ಳಿ. ನಮ್ಮ ವಾಟ್ಸಪ್ ಸಂದೇಶದ ಸಂಖ್ಯೆ ಹೀಗಿದೆ: 9483091029. 9483091029. ಮತ್ತೊಮ್ಮೆ ಹೇಳ್ತಾ ಇದ್ದೇವೆ, 9483091029. ಈ ಒಂದು ಸಂಖ್ಯೆಗೆ ವಾಟ್ಸಪ್ ಸಂದೇಶ ಕಳಿಸುವ ಮೂಲಕ ನಿಮ್ಮಿಷ್ಟದ ಹಾಡುಗಳನ್ನ ಕೇಳ್ಬೋದು. ಹಾಗಿದ್ರೆ ಸಂದೇಶ ಕಳಿಸುವಲ್ಲಿ ಒಂದು ಫಾರ್ಮ್ಯಾಟ್ನ ಫಾಲೋ ಮಾಡಿ, ದಯಮಾಡಿ. ಹೀಗೆ ಹೇಳ್ತಾ ಇದ್ದಾವೆ: ನಿಮ್ಮಿಷ್ಟದ ಚಿತ್ರದ ಹೆಸರು, ಆ ಒಂದು ಹಾಡಿನ ಹೆಸರು, ಇದನ್ನೆರಡನ್ನ ಟೈಪ್ ಮಾಡಿ, ನಿಮ್ಮ ಹೆಸರು ಹಾಗೂ ಸ್ಥಳವನ್ನ ಟೈಪ್ ಮಾಡಿ ಕಳಿಸಿ. ನಿಮ್ಮಿಷ್ಟದ ಹಾಡುಗಳನ್ನ ವಿವಿಧ ಭಾರತಿಯಲ್ಲಿ ನಮ್ಮೆಲ್ಲರೊಂದಿಗೆ ಆಲಿಸಿ.

ಕೇಳ್ತಾ ಇದ್ದೀರಾ ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮ. ಇದೀಗ ಊರಿಗೆ ಉಪಕಾರಿ ಚಿತ್ರದ ಹಾಡೊಂದನ್ನು ಕೇಳಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸತ್ಯಮೂರ ಸಂಗೀತವಿತ್ತು. ಈ ಒಂದು ಹಾಡಿಗೆಯನ್ನು ನಮಗಾಗಿ ಪ್ರಸಾರಿಸಿ ಅಂತ ಕೇಳಿದರು ಸುರೇಶ್ ಅವರು, ಅವರಿಗಾಗಿ ಈ ಹಾಡನ್ನ ಪ್ರಸಾರ ಮಾಡಲಾಯಿತು.

ಹೊಂಬಿಸಿಲು ಚಿತ್ರದ ಹಾಡಿಗಾಗಿ ಸಂದೇಶವನ್ನು ಕಳಿಸಿದ್ದಾರೆ. ನೇತ್ರಾವತಿ ಬೆಂಗಳೂರಿನಿಂದ ಹಾಗೂ ಮಾದನ ಇಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು ಇವರಿಗಾಗಿ ಹೊಂಬಿಸಿಲು ಚಿತ್ರದ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದಾವೆ.

ಸ್ನೇಹಿತರೆ, ಸಂದೇಶ ನಮಗೆ, ಸಂಗೀತ ನಿಮಗೆ, ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತಾ ಇದ್ದಾವೆ, 9408309129. 9483091029 ಈ ಸಂಖ್ಯೆಗೆ ಸಂದೇಶವನ್ನು ಕಳಿಸಿ ನಿಮ್ಮ ಇಷ್ಟದ ಹಾಡುಗಳನ್ನ ಕೇಳಬಹುದು. ಇದೀಗ ಅವಳೇ ನನ್ನ ಹೆಂಡತಿ ಚಿತ್ರದ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದಾವೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿದೆ.

ಇದೀಗ ಕೇಳಿದ ಹಾಡನ್ನ ಹಾಡಿಗಾಗಿ ಸಂದೇಶವನ್ನ ಕಳಿಸಿದವರು ವಿ ನಾರಾಯಣಪ್ಪ ರಾಧಾ ಹೊಸೂರು ತಮಿಳುನಾಡಿನಿಂದ. ಇದೀಗ ಕೇಳ್ತೀರಾ ಆಕಸ್ಮಿಕ ಚಿತ್ರದ ಹಾಡೊಂದನ್ನು.

ಸ್ನೇಹಿತರೆ, ಇದೀಗ ಆಕಸ್ಮಿಕ ಚಿತ್ರದ ಒಂದು ಸೂಪರ್ ಹಿಟ್ ಹಾಡನ್ನು ಕೇಳಿದ್ರೆ ಅಲ್ಲ, ಈ ಹಾಡಿಗಾಗಿ ಸಂದೇಶವನ್ನು ಕಳಿಸ್ತವರು ಶ್ರೀಧರ ಪುಲಸ್ಕರ್ ಅವರು ಬೆಳಗಾವಿಯಿಂದ. ಮುಂದಿನ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೇವೆ ಒಂದೇ ಗುರಿ ಚಿತ್ರದಿಂದ.

ಭಾವಗೀತೆ ನಿನಗಾಗಿ ಹಾಡಿದೆ. ಈ ಒಂದು ಹಾಡಿಗೆ ರಾಜನ್ ನಾಗೇಂದ್ರ ಅವರ ಅತ್ಯದ್ಭುತ ಸ್ವರ ಕಲ್ಪನೆಯಲ್ಲಿ ಈ ಹಾಡನ್ನು ಕೇಳಿದ್ರೆ ಜಯಶಂಕರ್ ಅವರು ಬರೆದಿರುವಂತಹ ಹಾಡನ್ನು ಹಾಡಿದವರು ಎಸ್ ವಿ ಬಾಲಸುಬ್ರಹ್ಮಣ್ಯಂ. ಈ ಹಾಡನ್ನು ನಮಗಾಗಿ ಪ್ರಸಾರಿಸಿ ಅಂತ ಸಂದೇಶ ಕಳಿಸಿದವರು ದಿಲೀಪ್ ಕುಮಾರ್ ನಾಗಸಂದ್ರದಿಂದ. ಇವರಿಗಾಗಿ ಈ ಒಂದು ಹಾಡನ್ನು ಪ್ರಸಾರ ಮಾಡಲಾಯಿತು. ಇನ್ನು ಮುಂದೆ ಪ್ರಸಾರ ಮಾಡ್ತಾ ಇದ್ದೀವಿ ಭೂಪತಿ ರಂಗ ಚಿತ್ರದ ಹಾಡನ್ನು. ಈ ಹಾಡಿಗಾಗಿ ಸಂದೇಶವನ್ನು ಈ ಒಂದು ಹಾಡನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಅವರು. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ಶಬ್ದವೇದಿ ಚಿತ್ರದ ಹಾಡನ್ನ ಕೇಳ್ತಾ ಇದ್ರ. ಈ ಹಾಡನ್ನ ನಮಗಾಗಿ ಪ್ರಸಾರಿಸಿ ಅಂತ ಸಂದೇಶವನ್ನ ಕಳಿಸಿದವರು ಗೋಪಾಲ ಲಟ್ಟಿ ಅವರು, ಉದಗಟ್ಟಿ ಗ್ರಾಮದಿಂದ ಬೆಳಗಾವಿ ಇದ್ದ. ನೀವು ಕೇಳ್ತಾ ಇರುವಂತಹ ಹಾಡನ್ನ ಹಾಡಿರುವವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿದೆ.

ಸ್ನೇಹಿತರೆ, ಸಂದೇಶ ನಿಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇದೀಗ ನಮಗೆ ಬಹಳಷ್ಟು ಸಂದೇಶಗಳು ಬಂದಿವೆ. ಹಿತೇಂದ್ರ ದಾಸ್ ಅವರು ಅಸ್ಸಾಂನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮೀರಾ ಸುಭಾಷ್ ಕುಲಕರ್ಣಿ, ಸೌಭಾಗ್ಯ ರಾಜನ್ ಕುಂಟೆಯಿಂದ, ಹಾಗೆ ಸಹಕಾರ ನಗರದಿಂದ ವಿಶಾಲ ಹಿರೇಮಠ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಚಂದ್ರಶೇಖರ ಸಿರಿವಂತೆ ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಾಂಗಲ್ಯಂ ತಂತು ನಾನಿನ ಚಿತ್ರದಿಂದ ಆಯ್ದ ಹಾಡೊಂದನ್ನು ಪ್ರಸಾರಿಸಿ ಅಂತ ಹೇಳ್ತಾ ಇದ್ದಾವೆ. ಅವರಿಗಾಗಿ, ಅವರೆಲ್ಲರಿಗಾಗಿ ಈ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದಾವೆ. ಕಾಲದ ಮಿತಿ ಇರುವುದರಿಂದ ಎಲ್ಲರ ಹಾಡುಗಳನ್ನ ಪ್ರಸಾರ ಮಾಡಲಿಕ್ಕೆ ಅಷ್ಟು ಸಾಧ್ಯ ಆಗ್ತಾ ಇಲ್ಲ. ಆದರೂ ಪ್ರಸಾರವಾಗುತ್ತಿರುವ ಹಾಡುಗಳು ನಿಮಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀವಿ.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ರೇಡಿಯೋ ಸಮೀಪವಾಗಿದೆ. 2:16:27 ಯಾವಾಗಲೂ ಹೇಳ್ತಾ ಇರ್ತೀವಿ, ನಮ್ಮ ಜೊತೆ ನೀವಿದ್ದೀರಾ, ನಿಮ್ಮ ಜೊತೆ ನಾವಿದ್ದೇವೆ, ನಾವು ವಿವಿಧ ಭಾರತೀಯ ಮಾಹಿತಿ ಮನರಂಜನೆಯ ಹೋರಣ ಅಂತ ಹೇಳಿ. ಹೀಗಿರುವಾಗ ಆ ಜೊತೆ ಎನ್ನುವಂಥ ಒಂದು ಪದ ಇದೆಯಲ್ಲ, ಅದು ಸಾಗಿ ಬರುವಂತಹ ರೀತಿಗೆ ಒಂದು ಉಪಮಾನ, ಉಪಮೇಯ. ಜೊತೆಗಿದ್ದೀನಿ, ಜೊತೆಗಿದ್ದಾರೆ, ನಾವು ವಿಶ್ವಾಸವಿಡುವಂತಹ ವ್ಯಕ್ತಿ, ನಮ್ಮ ಶಕ್ತಿಯಾಗಿರುವಂತಹ ಓರ್ವ ವ್ಯಕ್ತಿ ನಮ್ಮ ಜೊತೆ ನಿಂತಿದ್ದಾರೆ ಎನ್ನುವಂಥ ಆ ಒಂದು ಸಂದರ್ಭದಲ್ಲಿ ಮೂಡುವಂತಹ ಸಂತೋಷ, ಸಂಭ್ರಮ ಬೆಲೆ ಕಟ್ಟಲಾಗದಂಥದ್ದು. ಇಂತಹ ಮಾತೇ ಒಂದು ಧೈರ್ಯ. ಹಾಗಿರುವಾಗ ನಿನ್ನ ಜೊತೆ ನಾನಿದ್ದೇನೆ, ಜೊತೆ ಜೊತೆಯಾಗಿ ಸಾಗೋಣ, ಜೊತೆ ಜೊತೆಯಲ್ಲಿ ಇನ್ನು ಎನ್ನುವಂತಹ ಸಾಲುಗಳನ್ನು, ಪದಗಳನ್ನು ಇಟ್ಕೊಂಡು ಹಿಟ್, ಸೂಪರ್ ಹಿಟ್ ಆದಂತಹ ಹಾಡುಗಳು ಅದೆಷ್ಟೋ. ಈ ರೀತಿ ಜೊತೆ ಜೊತೆಯಲ್ಲಿ, ಜೊತೆ ಜೊತೆಯಾಗಿ, ಜೊತೆಯಾಗಿ ಹಿತವಾಗಿ ಬಂದಂತಹ ಹಾಡುಗಳನ್ನ ಇಂದಿನ ವೀಕೆಂಡ್ ಸ್ಪೆಷಲ್ ಸಾಂಗ್ಸ್ ಅಲ್ಲಿ ಕೇಳೋರಿದ್ದೀರಾ. ಮತ್ತೊಮ್ಮೆ ವಿವಿಧ ಭಾರತಿ ಕಾರ್ಯಕ್ರಮಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿದ್ದೇನೆ ನಿಮ್ಮ ಜೊತೆ ಎನ್ ರತ್ನ ರಮೇಶ್.

ಹೌದು, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಜೊತೆ ಗೀತಾ ಚಿತ್ರದ ಹಾಡೊಂದನ್ನ ಕೇಳಿದ್ರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದಂತಹ ಗೀತೆಗೆ ಜಿ ಉದಯಶಂಕರ್ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತವಿದೆ. ವೀಕೆಂಡ್ ಸ್ಪೆಷಲ್ ಸಾಂಗ್ಸ್ನ ಮುಂದಿನ ಹಾಡು ಗುಣ ನೋಡಿ ಹೆಣ್ಣು ಕೊಡು ಚಿತ್ರದಿಂದ ಪ್ರಸಾರ ಮಾಡ್ತಾ ಇದ್ದಾವೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತವಿದೆ.

ರಥ ಸಪ್ತಮಿ ಚಿತ್ರದ ಹಾಡೊಂದನ್ನು ಕೇಳ್ತಾ ಇದ್ದೀರಾ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಸಂಗಡಿಗರ ಧ್ವನಿಯಲ್ಲಿ ಚಿವುದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ಜೊತೆಯಾಗಿ ಹಿತವಾಗಿ

ಆಗ್ಬೇಕಾಗಿದೆಯಾ? ಹಾಗಿದ್ರೆ ಶಿಸ್ತಿನಿಂದ ಒಂಟಿಯಾಗಿ ಒಬ್ಬರೇ ಸಾಗಬೇಕೇನೋ, ಆದರೆ ಆ ಒಂದು ಸಾಗುವ ದೂರ ಸಂತೋಷಕರವಾಗಿಯೂ ಕೂಡ ಇರಬೇಕಿದೆಯಾ? ಹಾಗಿದ್ರೆ ಜೊತೆಯಾಗಿ ಸಾಗೋಣ ಅಂತ. ವಿವಿಧ ಭಾರತೀಯ ಜೊತೆ, ನಿಮ್ಮ ಜೊತೆ ನಮ್ಮ ಮಾತುಕತೆ ಸದಾ ಇದ್ದೇ ಇರುತ್ತೆ. ಆದರೆ ಸಮಯ ಹೇಳ್ತಾ ಇದೆ 2:30 ಆಗಿದೆ ಅಂತ. 2:30 ಸರಿಯಾಗಿ ನೀವು ವಾರ್ತಾ ಪ್ರಸಾರ ಕೇಳೋರಿದ್ದೀರಾ, ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಐಐಟಿ ಎಂಎಎ ಸಂಗಮ್ ಸಮಾವೇಶ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿ. ಹಾಲಿನ ದರ ಏರಿಕೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪ್ರಸ್ತಾವನೆ ಸಲ್ಲಿಸಿದ ಹಾಲು ಒಕ್ಕೂಟ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ. ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣ ತಕ್ಷಣವೇ ಬಿಡುಗಡೆ ಮಾಡುವಂತೆ ಬಿಜೆಪಿ ಆಗ್ರಹ. ಚಾಮರಾಜನಗರದ ಬಡಗಲಪುರದಲ್ಲಿ ಅರಣ್ಯ ಇಲಾಖೆ ಕಾರ್ಯಾಚರಣೆ, ರೈತನ ಬಲಿ ಪಡೆದ ಹುಲಿ ಸೆರೆ. ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಬೆಂಗಳೂರಿಗೆ ಆಗಮಿಸಿದ್ದು, ನಗರದ ತಾಜ್ ಹೋಟೆಲ್ನಲ್ಲಿ ಅವರು ಐಐಟಿ ಎಂಎಎ ಸಂಗಮ್ 2026 ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಶಿಕ್ಷಣ, ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಮತ್ತಿತರ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಬೆಂಗಳೂರಿನಲ್ಲಿಂದು ಹಾಲು ಒಕ್ಕೂಟಗಳ ಅಧ್ಯಕ್ಷರು ಭೇಟಿ ಮಾಡಿ ಹಾಲಿನ ದರ ಏರಿಕೆ ಕುರಿತಂತೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ನಿನ್ನೆ ನಡೆದ ಹಾಲು ಒಕ್ಕೂಟಗಳ ಸಭೆಯಲ್ಲಿ ಲೀಟರ್ಗೆ 10 ರೂಪಾಯಿ ಹೆಚ್ಚಿಸುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ನಿರ್ಧರಿಸಲಾಗಿತ್ತು. ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್, ಬಳ್ಳಾರಿ ಹಾಲು ಒಕ್ಕೂಟದ ಅಧ್ಯಕ್ಷ ರಾಘವೇಂದ್ರ ಹಿಟ್ನಾಳ್, ಕೋಲಾರ ಹಾಲು ಒಕ್ಕೂಟದ ಕೆವೈ ನಂಜೇಗೌಡ ಸೇರಿದಂತೆ ಎಲ್ಲಾ ಒಕ್ಕೂಟದ ಅಧ್ಯಕ್ಷರು ಹಾಗೂ ಕೆಎಂಎಫ್ ವ್ಯವಸ್ಥಾಪಕ ನಿರ್ದೇಶಕ ಡಾ ಎಸ್ಟಿ ಸುರೇಶ್, ಆಡಳಿತಾಧಿಕಾರಿ ಎಂವಿ ವೆಂಕಟೇಶ್ ಉಪಸ್ಥಿತರಿದ್ದರು. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವರು ಸೇರಿದಂತೆ ಹಲವು ನಾಯಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಆಯೋಗದ ಸ್ವಾಯತ್ತತೆ ರಕ್ಷಿಸಲು ಮುಖ್ಯ ಚುನಾವಣಾ ಆಯುಕ್ತರನ್ನು ವಜಾಗೊಳಿಸಿ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಆಗ್ರಹಿಸಿದರು. ಚುನಾವಣಾ ಆಯೋಗ ಸಂವಿಧಾನಕ್ಕೆ ನಿಷ್ಠವಾಗಿರಬೇಕೇ ಹೊರತು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿರಬಾರದು ಎಂದು ತಿಳಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಪಾವತಿಯಲ್ಲಿ ಸರ್ಕಾರ ವಿಳಂಬ ಮಾಡುತ್ತಿದೆ ಎಂದು ಬಿಜೆಪಿ ಆರೋಪಿಸಿದೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಸರ್ಕಾರದ ನಿಯಮಗಳಿಂದ ಗ್ರಾಮೀಣ ಮಹಿಳೆಯರು ತೊಂದರೆ ಅನುಭವಿಸುವಂತಾಗಿದೆ ಎಂದು ದೂರಿದ್ದಾರೆ. ಕೂಡಲೇ ಗೃಹಲಕ್ಷ್ಮಿ ಯೋಜನೆಗಿರುವ ಜಟಿಲ ನಿಯಮಗಳನ್ನು ಕೈಬಿಟ್ಟು ವಿಳಂಬ ನೀತಿಯನ್ನು ನಿಲ್ಲಿಸುವಂತೆ ಒತ್ತಾಯಿಸಿದ್ದಾರೆ. ರಾಜ್ಯದ ಪ್ರತಿಯೊಬ್ಬ ಅರ್ಹ ಗೃಹಲಕ್ಷ್ಮಿಗೆ ಬಾಕಿ ಇರುವ ಸಂಪೂರ್ಣ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 138ನೇ ಸಂಚಿಕೆಯಾಗಿದ್ದು, ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಜಾಲಗಳಲ್ಲಿ, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮದ ನೇರ ಪ್ರಸಾರವಿರಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬೆಳಗಾವಿಯಲ್ಲಿಂದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಜ್ಞಾನ ಸಂಗಮ ಆವರಣದಲ್ಲಿ 26ನೇ ಘಟಿಕೋತ್ಸವ ಹಾಗೂ ಪದವಿ ಪ್ರದಾನ ಸಮಾರಂಭ ನಡೆಯಿತು. ಸಮಾರಂಭದಲ್ಲಿ ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭಾಗವಹಿಸಿದ್ದರು. ಸಮಾರಂಭದಲ್ಲಿ ಸಿಎಂಆರ್ ಜ್ಞಾನಧಾರ ಟ್ರಸ್ಟ್ನ ಅಧ್ಯಕ್ಷರಾದ ಡಾ ಸಬಿತಾ ರಾಮಮೂರ್ತಿ, ಆರ್ವಿ ಶಿಕ್ಷಣ ಸಮಿತಿ ಟ್ರಸ್ಟ್ ಅಧ್ಯಕ್ಷ ಡಾ ಎಂಪಿ ಶ್ಯಾಮ್, ಎಐಸಿಟಿಇ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ಟಿಜಿ ಸೀತಾರಾಮ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಅಭಿನಂದಿಸಲಾಯಿತು. ಚಾಮರಾಜನಗರ ತಾಲೂಕು ಬಡಗಲಪುರದಲ್ಲಿ ರೈತ ಬಸವಣ್ಣ ಎಂಬುವರ ಮೇಲೆ ದಾಳಿ ಮಾಡಿದ್ದ ಹುಲಿಯನ್ನು ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸಿ ಸುರಕ್ಷಿತವಾಗಿ ಸೆರೆ ಹಿಡಿದಿದೆ. ಚಾಮರಾಜನಗರ ತಾಲೂಕು ತಾವರೆಕಟ್ಟೆ ಮೋಳೆ ಗ್ರಾಮದ ಮರಗದಕೆರೆ ಬಳಿ ಸಾಕಾನೆಗಳಾದ ಕಂಜನ್ ಮತ್ತು ಈಶ್ವರ್ ಸಹಾಯದಿಂದ ಅರವಳಿಕೆ ಚುಚ್ಚುಮದ್ದು ನೀಡಿ ಹುಲಿಯನ್ನು ಸೆರೆ ಹಿಡಿಯಲಾಗಿದೆ. ಸೆರೆ ಹಿಡಿದ ವ್ಯಾಘ್ರವು ಗಂಡಾಗಿದ್ದು

0: ಆರರಿಂದ ಏಳು ವರ್ಷದ್ದು ಎಂದು ಅಂದಾಜಿಸಲಾಗಿದೆ. ಎರಡು ದ್ರೋಣ್, ಶ್ವಾನದಳ ಮತ್ತು ಹುಲಿ ಜಾಡು ಪತ್ತೆ ಹಚ್ಚುವ ನುರಿತ ಗಿರಿಜನರು ಸೇರಿದಂತೆ 65ಕ್ಕೂ ಅಧಿಕ ಮಂದಿ ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಮೈಸೂರಿನ ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರಕ್ಕೆ ಹುಲಿಯನ್ನು ರವಾನಿಸಲಾಗಿದೆ ಎಂದು ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಬಿಎಸ್ ಶ್ರೀಪತಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತುಂಗಭದ್ರಾ ಜಲಾಶಯದಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ನೀರಿನ ಸಂಗ್ರಹ 4 TMCಯಷ್ಟು ಕಡಿಮೆ ಇದೆ. ನವೆಂಬರ್ ಬಳಿಕ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗಬಹುದೆಂದು ಬಳ್ಳಾರಿ ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಅಭಿಪ್ರಾಯಪಟ್ಟಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನವೆಂಬರ್ ನಂತರ ನೀರಿನ ಲಭ್ಯತೆ ಕಡಿಮೆಯಾಗಲಿದ್ದು ಜನವರಿ ಹಾಗೂ ಫೆಬ್ರವರಿ ತಿಂಗಳಲ್ಲಿ ಕುಡಿಯುವ ನೀರಿನ ಬೇಡಿಕೆ ತೀವ್ರಗೊಳ್ಳಲಿದೆ. ಹೀಗಾಗಿ ಕುಡಿಯುವ ನೀರಿಗಾಗಿ ಕಾಲುವೆಗೆ ನೀರು ಹರಿಸಲು ಯೋಜನೆ ರೂಪಿಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಮುಂದಿನ ವರ್ಷ July 15ರವರೆಗಿನ ನೀರಿನ ಅವಶ್ಯಕತೆಯ ಸಂಪೂರ್ಣ ನೀಲನಕ್ಷೆಯನ್ನು ಸಿದ್ದಪಡಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪ್ರಸ್ತುತ ನಾಟಿ ಮಾಡಿರುವ ಮೊದಲ ಬೆಳೆಗೆ ಬಹುತೇಕ ನೀರು ಲಭ್ಯವಾಗಲಿದೆ. ಮಳೆಯಾಗದಿದ್ದರೆ ಎರಡನೇ ಬೆಳೆಗೆ ನೀರು ದೊರೆಯುವ ಸಂಭವ ಕಡಿಮೆಯಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕಾರ್ಮಿಕ ಸಂಹಿತೆ ಯೋಜನೆಯ ಕುರಿತು ಒಂದು ನೋಟ ಇಲ್ಲಿದೆ. 70 ವರ್ಷಗಳಿಂದ ಜಾರಿಯಲ್ಲಿದ್ದ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳು, ನೋಂದಣಿ, ಕಾರ್ಮಿಕ ಪರಿವೀಕ್ಷಕರು, ಉದ್ಯೋಗದಾತರನ್ನು ಒಳಗೊಂಡಿರುವ 4 ಕಾರ್ಮಿಕ ಸಂಹಿತೆಗಳನ್ನು 2025ರ November 21ರಿಂದ ಜಾರಿಗೆ ತರಲಾಗಿದೆ. ಇದರಲ್ಲಿ ವೇತನ ಸಂಹಿತೆ, ಕೈಗಾರಿಕೆಗಳ ಸಂಬಂಧಗಳ ಸಂಹಿತೆ, ಸಾಮಾಜಿಕ ಭದ್ರತಾ ಸಂಹಿತೆ ಹಾಗೂ ವೃತ್ತಿಪರ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆಯೂ ಸೇರಿದೆ. ಈ ಸಂಹಿತೆಯಲ್ಲಿ ಮೂಲ ವೇತನ ಒಟ್ಟು ಗಳಿಕೆಯ ಕನಿಷ್ಠ %50 ಇರಬೇಕು. ಎಲ್ಲಾ ನೌಕರರಿಗೂ ಕಡ್ಡಾಯವಾಗಿ ನೇಮಕಾತಿ ಪತ್ರ ನೀಡಬೇಕು ಹಾಗೂ ಎಲ್ಲಾ ಕ್ಷೇತ್ರಗಳಲ್ಲಿ ಮತ್ತು ರಾತ್ರಿ ಪಾಳಿಯಲ್ಲಿ ಮಹಿಳೆಯರು ಕೆಲಸ ಮಾಡಲು ಸುರಕ್ಷತಾ ಕ್ರಮಗಳೊಂದಿಗೆ ಅನುಮತಿ ನೀಡಲಾಗಿದೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ ಅರ್ಥಶಾಸ್ತ್ರ ವಿಭಾಗದ ವತಿಯಿಂದ ಸೆಂಟ್ರಲ್ ಕಾಲೇಜಿನ ಆವರಣದಲ್ಲಿರುವ ಜ್ಞಾನಜ್ಯೋತಿ ಸಭಾಂಗಣದಲ್ಲಿಂದು ಮಾಜಿ ಪ್ರಧಾನಿ ದಿವಂಗತ ಡಾ ಮನಮೋಹನ್ ಸಿಂಗ್ ಅವರ 94ನೇ ಜನ್ಮದಿನವನ್ನು ಆಚರಿಸಲಾಯಿತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಭಾರತೀಯ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಸಂಸ್ಥೆ ಐಸೆಕ್ನ ಹಿರಿಯ ಪ್ರಾಧ್ಯಾಪಕ ಪ್ರೊಫೆಸರ್ ಕೃಷ್ಣರಾಜ್ ಮಾತನಾಡಿ, ಗಂಭೀರ ಆರ್ಥಿಕ ಬಿಕ್ಕಟ್ಟಿನಲ್ಲಿ ಮುಳುಗಿದ್ದ ಭಾರತ ದೇಶವನ್ನು ಕ್ರಾಂತಿಕಾರಕ ಸುಧಾರಣೆಯ ಮೂಲಕ ಅಗಾಧ ಪ್ರಗತಿಯ ಮುನ್ನಡೆಸಿದ ಡಾ ಮನಮೋಹನ್ ಸಿಂಗ್ ಅವರಿಗೆ ಮರಣೋತ್ತರ ಭಾರತ ರತ್ನ ಗೌರವ ನೀಡಬೇಕೆಂದು ಪ್ರತಿಪಾದಿಸಿದರು. ಕೇಂದ್ರ ಹಣಕಾಸು ಸಚಿವರಾಗಿ ಅವರು 1991ರಲ್ಲಿ ಜಾರಿಗೊಳಿಸಿದ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದ ನೀತಿಯ ಫಲವಾಗಿ ಭಾರತ ಇಂದು ಜಗತ್ತಿನಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಬಲಿಷ್ಠ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಎಂದು ವಿಶ್ಲೇಷಿಸಿದರು. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ, ಶಿಕ್ಷಣ ಹಕ್ಕು, ಮಾಹಿತಿ ಹಕ್ಕು ಮುಂತಾದ ಅನೇಕ ಮಹತ್ವದ ಶಾಸನಗಳ ಮೂಲಕ ಡಾ ಮನಮೋಹನ್ ಸಿಂಗ್ ದೇಶದ ಸುಸ್ಥಿರ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕಿದ್ದರು ಎಂದು ಸ್ಮರಿಸಿದರು. ಕೊಡಗು ಜಿಲ್ಲೆ ವಿರಾಜಪೇಟೆಯಲ್ಲಿ ಕಳೆದ ರಾತ್ರಿ ಗೌರಿ ಗಣೇಶ ಉತ್ಸವ ಮೂರ್ತಿಗಳ ವಿಸರ್ಜನೆ ಮೆರವಣಿಗೆಯಲ್ಲಿ ವಿದ್ಯುತ್ ಸ್ಪರ್ಶದಿಂದಾಗಿ 6 ಗಾಯಗೊಂಡಿದ್ದಾರೆ. ಮಧ್ಯರಾತ್ರಿ ಮಂಟಪಗಳ ಮೆರವಣಿಗೆ ಸಾಗುತ್ತಿದ್ದ ವೇಳೆ ಮಂಟಪದ ಮೇಲೆ ಕುಳಿತಿದ್ದ ಧಾರವಾಡ ಮೂಲದ ಕಾರ್ಮಿಕರಿಗೆ ವಿದ್ಯುತ್ ತಂತಿ ಸ್ಪರ್ಶಗೊಂಡಿತ್ತು. ಘಟನೆಯಲ್ಲಿ ಇಬ್ಬರಿಗೆ ಗಂಭೀರ ಗಾಯಗಳಾಗಿದ್ದು ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. 4 ಮಡಿಕೇರಿಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆ ಸಂಬಂಧ ತನಿಖೆ ಕೈಗೊಳ್ಳಲಾಗಿದೆ ಎಂದು ಕೊಡಗು ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ಮಾಹಿತಿ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬರಗಾಲದಿಂದ ತತ್ತರಿಸಿರುವ ರೈತರಿಂದ ಬ್ಯಾಂಕುಗಳು ಯಾವುದೇ ಕಾರಣಕ್ಕೂ ಬಲವಂತದ ಅಥವಾ ಕಠಿಣ ಸಾಲ ವಸೂಲಾತಿ ಕ್ರಮಗಳನ್ನು ಕೈಗೊಳ್ಳುವಂತಿಲ್ಲ ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಬ್ಯಾಂಕ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಂತೃಪ್ತಿಗಿಂತ ಶ್ರೇಷ್ಠವಾದ ಸಂಪತ್ತು ಮತ್ತೊಂದಿಲ್ಲ ಎಂದು ರಾಮನಗರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಎಂಎಚ್ ಅಣ್ಣಯ್ಯನವರ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಯಾವುದೇ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡರೂ ಸಮಾಜಕ್ಕೆ ನ್ಯಾಯ ಮತ್ತು ಸೇವೆ ಒದಗಿಸುವ ರೀತಿಯಲ್ಲಿ ಕೆಲಸ ಮಾಡಬೇಕು ಎಂದು ಕರೆ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಐಐಟಿ ಎಂಎಎ ಸಂಗಮ್ ಸಮಾವೇಶ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿ. ಹಾಲಿನ ದರ ಏರಿಕೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪ್ರಸ್ತಾವನೆ ಸಲ್ಲಿಸಿದ ಹಾಲು ಒಕ್ಕೂಟ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ. ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣ ತಕ್ಷಣವೇ ಬಿಡುಗಡೆ ಮಾಡುವಂತೆ ಬಿಜೆಪಿ ಆಗ್ರಹ. ಚಾಮರಾಜನಗರದ ಬಡಗಲಪುರದಲ್ಲಿ ಅರಣ್ಯ ಇಲಾಖೆ ಕಾರ್ಯಾಚರಣೆ, ರೈತನ ಬಲಿ ಪಡೆದ ಹುಲಿ ಸೆರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
4: ವಿವಿಧ ಭಾರತಿ 102.9.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ,
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನಿಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.
5: ಸ್ನೇಹಿತರೆ, ಹೌದು, ಇಂದಿನ ಚಿತ್ರತಾನ ಕಾರ್ಯಕ್ರಮಕ್ಕೂ ಹಾಗೂ ಈ ಮಹಿಳೆಯ ಆ ಒಂದು ಮಾತಿಗೂ ಕೂಡ ಸಂಬಂಧ ಇದೆ. ಇಂದು ಚಿತ್ರತಾನ ಕಾರ್ಯಕ್ರಮದಲ್ಲಿ ನೀವು ಮಹಿಳೆಯರ ಒಂದು ಸಾಮಾಜಿಕ ಸಮಸ್ಯೆ ಕುರಿತಾಗಿ ತೆರೆ ಕಂಡಂತಹ ಚಿತ್ರ ಗೆಜ್ಜೆ ಪೂಜೆ ಚಿತ್ರದ ಹಾಡುಗಳನ್ನು ಕೇಳಲಿದ್ದೀರಾ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ರೇಡಿಯೋ. ಸಮಯ 2:41:42. ನಿಮ್ಮೊಂದಿಗಿದ್ದೇನೆ ನಿಮ್ಮ ರೇಡಿಯೋ ಗೆಳತಿ ಎನ್ ರತ್ನಾ ರಮೇಶ್. ಕೇಳುಗರೆ, 1969 ಗೆಜ್ಜೆ ಪೂಜೆ ಚಲನಚಿತ್ರ ತೆರೆ ಕಂಡಿತು. ಎಂ ಕೆ ಇಂದಿರಾ ಅವರ ಕಾದಂಬರಿ ಆಧರಿಸಿದ ಚಿತ್ರವನ್ನು ನಿರ್ದೇಶಿಸಿದವರು ಪುಟ್ಟಣ್ಣ ಕಣಗಾಲ್ ಅವರು. ಮುಖ್ಯ ತಾರಾಬಳಗದಲ್ಲಿ ಕಲ್ಪನಾ, ಗಂಗಾಧರ್, ಲೀಲಾವತಿ, ಆರತಿ, ಲೋಕನಾಥ್ ಹಾಗೂ ಇತರರನ್ನು ನಾವು ಕಾಣ್ತೇವೆ. ಸಾಮಾಜಿಕ ಕಳಕಳಿಯೊಂದಿಗೆ ತಯಾರಿಸಲಾದಂತಹ ಈ ಒಂದು ಚಲನಚಿತ್ರಕ್ಕೆ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಎನ್ನುವಂತಹ ರಾಜ್ಯ ಪ್ರಶಸ್ತಿ, ಪೋಷಕ ನಟಿಯಾಗಿ ಲೀಲಾವತಿಯವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ, ಅತ್ಯುತ್ತಮ ಚಿತ್ರಕಥೆಗಾಗಿ ಪುಟ್ಟಣ್ಣ ಕಣಗಾಲ್ ಅವರಿಗೆ ಪ್ರಶಸ್ತಿ, ಅತ್ಯುತ್ತಮ ಸಂಭಾಷಣೆಗೆ ನವರತ್ನ ರಾಮ್ ಅವರಿಗೆ ಪ್ರಶಸ್ತಿ ಸಂದಿದೆ, ಹಾಗೂ ಅತ್ಯುತ್ತಮ ಛಾಯಾಗ್ರಹಣಕ್ಕಾಗಿ ಎಸ್ ವಿ ಶ್ರೀಕಾಂತ್ ಅವರು ಕೂಡ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಈ ಚಿತ್ರದ ಹಾಡುಗಳೆಲ್ಲರೂ ಹಿಟ್ ಸೂಪರ್ ಹಿಟ್ ಆಗಿದ್ರೆ ಈ ಚಿತ್ರಕ್ಕೆ ಸಂಗೀತವನ್ನು ನೀಡಿದವರು ವಿಜಯ ಭಾಸ್ಕರ್ ಅವರು. ಆರ್ ಎನ್ ಜಯಗೋಪಾಲ್, ಚಿ ಉದಯ್ ಶಂಕರ್ ಹಾಗೂ ವಿಜಯ ನರಸಿಂಹ ಅವರು ಬರೆದಿರುವ ಹಾಡುಗಳನ್ನು ಹಾಡಿರುವವರು ಎಸ್ ಜಾನಕಿ, ಬಿ ಕೆ ಸುಮಿತ್ರ ಹಾಗೂ ಪಿ ವಿ ಶ್ರೀನಿವಾಸ್ ಅವರು. ಬನ್ನಿ ಕೇಳೋಣ ಗೆಜ್ಜೆ ಪೂಜೆ ಚಿತ್ರದ ಹಾಡುಗಳನ್ನು ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ.

ಸ್ನೇಹಿತರೆ, ಚಿತ್ರತಾನ ಕಾರ್ಯಕ್ರಮದಲ್ಲಿ ಗೆಜ್ಜೆ ಪೂಜೆ ಚಿತ್ರದ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಈ ಚಿತ್ರದ ಹಾಡುಗಳು ನಮಗೂ ಇಷ್ಟ ಆಯಿತು, ಎಲ್ಲ ಹಾಡುಗಳನ್ನ ಒಟ್ಟಾಗಿ ಕೇಳಿ ಸಂತೋಷ ಆಯಿತು ಅಂತ ಹೇಳ್ತಿದ್ರೆ ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ. ಹಾಗೆ ನಿರ್ಮಲಾ ಅವರು ಎಲ್ಲ ಹಾಡುಗಳು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೂ ಹರೀಶ್ ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇದೀಗ ಆ ಮತ್ತೊಂದು ಸುಮಧುರ ಗೀತೆ, ಒಂದು ದಿನ ಎಲ್ಲಿಂದಲೋ, ಒಂದು ದಿನ

ಒಂದು ಸಂಕೀರ್ಣ ಸಾಮಾಜಿಕ ಸಮಸ್ಯೆಯೊಂದನ್ನು ತಿಳಿದಿಡುವಂತಹ ಚಿತ್ರ ಗೆಜ್ಜೆ ಪೂಜೆ. ಆ ಒಂದು ಚಿತ್ರದಲ್ಲಿ ಬಿ ಕೆ ಸುಮಿತ್ರಾ ಅವರು ಹಾಡಿರುವಂಥ ಈ ಹಾಡು ಕಾರ್ಯಕ್ರಮದ ನಾಯಕಿ ಓದಿನತ್ತ ಆಕರ್ಷಿತವಾಗುವತ್ತ ಇರುವಂತಹ ಎಣೆದಿರುವಂತಹ ಒಂದು ಹಾಡು. ಹಾಗೆ ಓದಿನ ಎಷ್ಟು ಶ್ರದ್ಧೆಯಿಂದ ಕಲಿಕೆಯನ್ನು ಆರಂಭಿಸ್ತಾಳೆ, ಕಲಿತಾ ಹೋಗ್ತಾಳೆ ಅನ್ನೋದನ್ನು ಪ್ರತಿನಿಧಿಸುತ್ತೆ. ಈ ರೀತಿಯಾಗಿ ಎಂ ಕೆ ಇಂದಿರಾ ಅವರ ಕಾದಂಬರಿ ಆಧರಿಸಿ ಪುಟ್ಟಣ್ಣ ಕಣಗಾಲ್ ಅವರು ಹೆಣೆದಂತಹ ಚಿತ್ರಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಆರ್ ಎನ್ ಜಯಗೋಪಾಲ್ ಅವರು, ಚಿ ಉದಯಶಂಕರ್ ಅವರು ಹಾಗೂ ವಿಜಯ ನಾರಸಿಂಹ ಅವರು ಬರೆದ ಹಾಡುಗಳನ್ನ ಎಸ್ ಜಾನಕಿ, ಪಿ ಬಿ ಶ್ರೀನಿವಾಸ್ ಹಾಗೂ ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಸಮಯ 3 ಗಂಟೆ ಆಗ್ತಾ ಇದೆ ಸ್ನೇಹಿತರೆ. ಇಲ್ಲಿಗೆ ಇಂದಿನ ಚಿತ್ರತಾನ ಕಾರ್ಯಕ್ರಮವನ್ನು ಮುಗಿಸಲೇಬೇಕಾದಂತಹ ಅನಿವಾರ್ಯತೆ ನಮಗಿದೆ. ಹಾಗಾಗಿ ಮತ್ತೆ ನಾವು ನಿಮ್ಮನ್ನು ಭೇಟಿಯಾಗ್ತೇವೆ ಪರಿಮಳ ಕಾರ್ಯಕ್ರಮದಲ್ಲಿ 4 ಗಂಟೆಗೆ. ಇದೀಗ ನೀವು ಕೇಳ್ತೀರಾ ಹಿಂದಿ ಕಾರ್ಯಕ್ರಮಗಳನ್ನು.

0: 90.9 FM. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ರೇಡಿಯೋ. ಸಮಯ 4:28.
1: ಹನಿ ಹನಿ ನೀರಿಗೂ ಬೆಲೆ ಇದೆ. ನೀರನ್ನು ಮಿತವಾಗಿ ಬಳಸಿ ಜೀವ ಸಂಕುಲಗಳ ಉಳಿವಿಗೆ ನೆರವಾಗಿ. ನೀರನ್ನು ವ್ಯರ್ಥ ಪೋಲು ಮಾಡದಿರಿ, ಬಾಯಾರಿದ ಜೀವಗಳ ದಾಹ ನೀಗಿಸಿರಿ.

ಕೇಳುಗರೆ, ರೇಡಿಯೋ ಸಮಯ 4 ಗಂಟೆ ಆಗ್ತಿದ್ದ ಹಾಗೆ ನೀವೆಲ್ಲರೂ ಅನ್ಕೊಂಡಿರ್ತೀರಾ. ಇದೀಗ ಮುಡಿ ಬರಲಿರುವ ಕಾರ್ಯಕ್ರಮ ಪರಿಮಳ ಅಂತ. ಹೌದು, ಪರಿಮಳ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ.

ಹಾಗಿದ್ರೆ ಇಂದಿನ ಪರಿಮಳ ಕಾರ್ಯಕ್ರಮದ ವಿಶೇಷ ಏನು ಅನ್ನೋದಾದ್ರೆ, ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ನೀವು ತ್ರಿಕೋನ ಪ್ರೇಮ ಕಥೆಯುಳ್ಳಂತಹ ಚಿತ್ರಗಳಿಂದ ಆಯ್ದ ಹಾಡುಗಳನ್ನು ಕೇಳೋರಿದ್ದೀರಾ. ಕನ್ನಡದಲ್ಲಿ ಬಹಳಷ್ಟು ತ್ರಿಕೋನ ಪ್ರೇಮ ಕಥೆಯುಳ್ಳಂತಹ ಸರಣಿ ಚಿತ್ರಗಳಿವೆ, ಸೂಪರ್ ಹಿಟ್ ಚಿತ್ರಗಳಿವೆ, ವಿಭಿನ್ನ ಕಲಾವಿದರು ವಿಭಿನ್ನ ನಟರು ಅಭಿನಯಿಸಿರುವಂತಹ ಚಿತ್ರಗಳಿವೆ. ಈ ಎಲ್ಲದವನ್ನ ಒಂದು ಆ ಎಲ್ಲ ಹಾಡುಗಳ ಒಂದು ಮಾಲಿಕೆ ಇಂದಿನ ಪರಿಮಳ. ಕಾರ್ಯಕ್ರಮದ ಮೊದಲ ಹಾಡಾಗಿ ಕೇಳಲಿದ್ದೀರಿ ಹುಲಿಯ ಹಾಲಿನ ಮೇವು ಚಿತ್ರದ ಹಾಡು. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ಶಿವದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

0: ಬಂಧನ ಚಿತ್ರದ ಸುಮಧುರವಾದ ಹಾಡೊಂದನ್ನು ಕೇಳಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಅವರು ರಚಿಸಿದ ಹಾಡಿಗೆ ಎಂ ರಂಗರಾವ್ ಅವರ ಸಂಗೀತವಿದೆ.
1: ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನಾನು ನಿಮ್ಮ ಕೆ ಕಲ್ಯಾಣ್. ನಾನು ಯಾವಾಗಲೂ ವಿವಿಧ ಭಾರತೀಯನ ಕೇಳ್ತಾ ಇರ್ತೀನಿ. ಯಾವುದೇ ಒಂದು ಹಾಡಿನ ಹಿಂದೆ ಶ್ರಮಿಸಿದಂಥ ಪ್ರತಿಯೊಬ್ಬರ ಹೆಸರನ್ನ ಉಲ್ಲೇಖಿಸಿ ಅವರಿಗೆ ಕೊಡೋ ಗೌರವವನ್ನು ಕೊಟ್ಟು ಈ ಹಾಡನ್ನು ಜನಗಳ ಮನಸ್ಸಿಗೆ ಮುಟ್ಟಿಸುವಂತ ತುಂಬಾ ಒಂದು ಪ್ರೀತಿಯ ಕಾರ್ಯಕಲ್ಪವನ್ನು ಮಾಡ್ತಾ ಇರುವಂತಹ ವಿವಿಧ ಭಾರತಿಗೆ ಸದಾಕಾಲ ನಾವೆಲ್ಲರೂ ಋಣಿಯಾಗಿರ್ತೀವಿ. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ನೀವು ಕೇಳಿ ವಿವಿಧ ಭಾರತಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸ್ನೇಹಿತರೆ, ತ್ರಿಕೋನ ಪ್ರೇಮ ಕಥೆಗಳಿಂದ ಆಧಾರಿತ ಚಿತ್ರಗಳಿಂದ ಆಯ್ದ ಹಾಡುಗಳನ್ನು ಪರಿಮಳ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಾ. ಇದೀಗ ಕೇಳಿದಂಥ ಕೆ ಕಲ್ಯಾಣ್ ಅವರು ಆ ಒಂದು ಪ್ರೇಮ ಪಲ್ಲಕ್ಕಿಲಿ ಅಂದ ತಕ್ಷಣ ನಮಗೆ ನೆನಪಾಗೋದು ಚಂದ್ರಮುಖಿ ಪ್ರಾಣಸಖಿ ಚಿತ್ರ ಕೂಡ. ಹೌದು, ಹಾಗಿರುವಾಗ ನಾವು ಇದೀಗ ನಿಮಗೆ ಮುಂದಕ್ಕೆ ಕ್ಯೂ ಮಾಡಿರುವಂತಹ ಹಾಡು ಪಾವನಗಂಗಾ ಚಿತ್ರದಿಂದ ಮೂಡಿ ಬರ್ತಾ ಇದೆ. ಎಸ್ ಜಾನಕಿ ಅವರು ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಶ್ರೀನಾಥ್, ಆರತಿ, ಬಿವಿರಾದ ಇವರ ಪ್ರೇಮ ಕಥೆ ಉಳ್ಳದಂತಹ, ತ್ರಿಕೋನ ಪ್ರೇಮ ಕಥೆ ಉಳ್ಳಂತಹ ಚಿತ್ರ ಪಾವನಗಂಗಾ.

ಕೇಳ್ತಾ ಇದ್ದೀರಾ ಪರಿಮಳ ಕಾರ್ಯಕ್ರಮ ರೇಡಿಯೋ ಸಮಯವಾಗಿದೆ. 4:17:37. ಸ್ನೇಹಿತರೆ, ಮುಂದಿನ ಗೀತೆಯಾಗಿ ಕೇಳಲಿದ್ದೀರಿ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಯನ್ನು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿದ್ದಾರೆ. ಎಂ ಎಸ್ ಪಾಟೀಲ್ ಅವರ ಸಾಹಿತ್ಯಕ್ಕೆ ಇಳಯರಾಜ ಅವರ ಸಂಗೀತವಿದೆ.

ಸ್ನೇಹಿತರೆ, ಇದೀಗ ಸುನೀಲ್ ಕುಮಾರ್ ದೇಸಾಯಿ ಅವರು ಉತ್ತರ ಕನ್ನಡ ಜಿಲ್ಲೆಯ ಆ ಹಸಿರು ಸಿರಿಯ ಮಧ್ಯೆ ಚಿತ್ರೀಕರಿಸಿದಂತಹ ಚಿತ್ರ ನಮ್ಮೂರ ಮಂದಾರ ಹೂವೆ ಚಿತ್ರದಿಂದ ಆಯ್ದಂತಹ ಹಾಡನ್ನ ಕೇಳಿದ್ರಿ. ಇಬ್ಬರು ಒಂದೇ ಕನಸನ್ನು ಕಂಡು ಒಬ್ಬರಿಗೆ ಮಾತ್ರ ನನಸಾಗುವಂತಹ ಪರಿಯ ಕಥಾವಸ್ತು ಉಳ್ಳಂತಹ ಶೈಲಿ ತ್ರಿಕೋನ ಪ್ರೇಮ ಕಥಾ ಚಿತ್ರಗಳು. ಹೀಗಿರುವಾಗ ಅರಸು ಈ ನಿಟ್ಟಿನಲ್ಲಿ ಮತ್ತೊಂದು ರೀತಿಯಲ್ಲೇ ತನ್ನ ಒಂದು ತಾರ್ಕಿಕ ಚಿತ್ರದ ಅಂತ್ಯವನ್ನು ಕಾಣುತ್ತೆ. ಹಾಗಿರುವಾಗ ಅರಸು ಚಿತ್ರದ ಹಾಡೊಂದನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಚಿತ್ರ ಹಾಗೂ ಕಾರ್ತಿಕ್ ಅವರು ಹಾಡಿದ್ದಾರೆ, ಹಂಸಲೇಖ ಅವರ ಸಾಹಿತ್ಯವಿದೆ.

ಸ್ನೇಹಿತರೆ, ಅರಸು ಚಿತ್ರದ ಹಾಡೊಂದನ್ನು ಕೇಳಿದ ನಂತರ ತ್ರಿಕೋನ ಪ್ರೇಮ ಕಥೆ ಉಳ್ಳಂತಹ ಮತ್ತೊಂದು ಹಾಡು ಸೋಲಿಲ್ಲದ ಸರದಾರ ಚಿತ್ರದಿಂದ ಪ್ರಸಾರ ಮಾಡ್ತಾ ಇದ್ದೇವೆ. ಈ ಚಿತ್ರದಲ್ಲಿ ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ಜೊತೆಯಾಗಿ ಕನಸಿನ ರಾಣಿ ಮಾಲಾಶ್ರೀ ಅವರು ಒಂದೆಡೆ ಆದರೆ ಭವ್ಯ ಅವರು ಕೂಡ ನಟಿಸಿದ್ದಾರೆ. ಈಗ ನೀವು ಕೇಳುತ್ತಿರುವಂತಹ ಹಾಡು ಯಾರಿಗಾಗಿ ಹೇಳೆ ನಿನ್ನ ಪ್ರೇಮ ಪೂಜೆ. ಹಾಡಿದ್ದಾರೆ ಚಿತ್ರ ಹಾಗೂ ಮಂಜುಳಾ ಗುರುರಾಜ್. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿದೆ.

ಒಂದು ಸುಂದರ ಹಾಡೊಂದನ್ನು ಕೇಳ್ಕೊಬಂದ್ರಿ, ಸೋಲಿಲ್ಲದ ಸರದಾರ ಚಿತ್ರದಿಂದ. ಇನ್ನು ಮುಂದೆ ಮತ್ತೊಂದು ಹಾಡು ಪ್ರಸಾರ ಮಾಡುತ್ತಾ ಇದ್ದೇವೆ, ಎಕ್ಸ್ಕ್ಯೂಸ್ ಮೀ ಚಿತ್ರದಿಂದ. ಎಕ್ಸ್ಕ್ಯೂಸ್ ಮೀ ಚಿತ್ರ 2003 ತೆರೆ ಕಂಡಂತಹ ಚಿತ್ರ. ಪ್ರೇಮವರು ಈ ಚಿತ್ರದ ನಿರ್ದೇಶನ ಮಾಡಿದ್ರು. ಸುನಿಲ್ ರಾವ್, ರಮ್ಯಾ ಹಾಗೂ ಅಜಯ್ ಅವರನ್ನ ಈ ಒಂದು ತ್ರಿಕೋನ ಪ್ರೇಮ ಕಥಾ ಪ್ರಮುಖ ತಾರಾ ಬಳಗದಲ್ಲಿ ನೋಡ್ತೇವೆ. ಇದೀಗ ಕೇಳಿಸ್ತಿರುವಂತಹ ಹಾಡನ್ನ ಹಾಡಿರೋರು ಬಾಂಬೆ ಎಸ್ ಜಯಶ್ರೀ ಅವರು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಆರ್ ಪಿ ಪಟ್ನಾಯಕ್ ಅವರ ಸಂಗೀತವಿದೆ.

ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಪರಿಮಳ ಕಾರ್ಯಕ್ರಮ. ನಾವು ಸುಲಭವಾಗಿ ಹೇಳ್ಬಿಟ್ವಿ, ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ತ್ರಿಕೋನ ಪ್ರೇಮಕಥೆ ಉಳ್ಳಂತಹ ಚಿತ್ರಗಳಿಂದ ಆಯ್ದ ಹಾಡುಗಳನ್ನು ಪ್ರಸಾರ ಮಾಡ್ತೀವಿ ಅಂತ. ಬಹಳಷ್ಟು ಚಿತ್ರಗಳು ಒಂದು ಎಳೆ ಅದೇ ಆದರೂ ಕೂಡ ತುಂಬ ವಿಭಿನ್ನ ರೀತಿಗಳಲ್ಲಿ ಚಿತ್ರವನ್ನು ಕಟ್ಟಿಕೊಟ್ಟಂತಹ ಆ ಒಂದು ಹೆಗ್ಗಳಿಕೆ ನಿರ್ದೇಶಕರಿಗೆ, ಕಥಾವಸ್ತು ನೀಡಿದವರಿಗೆ, ಚಿತ್ರಕಥೆ ಮಾಡಿದವರಿಗೆ, ಹಾಡುಗಳನ್ನು ನೀಡಿದವರಿಗೆ ಸಲ್ಲಿಸುತ್ತೆ, ನಟಿಸಿದವರಿಗೆ ಸಲ್ಲುತ್ತೆ. ಹಾಗಿರುವಾಗ ಒಮ್ಮೆ ನಾವು ಹಿಂತಿರುಗಿ ನೋಡಿದಾಗ ಹುಲಿಯ ಹಾಲಿನ ಮೇವು ಚಲನಚಿತ್ರ ಒಬ್ಬ ಸೈನಿಕನ ಜೀವನವನ್ನು ತೆರೆದಿಡುತ್ತೆ.

ಬಿಡುತ್ತೆ. ಬಂಧನ ಓರ್ವ ವೈದ್ಯನ ವೃತ್ತಿ ನಿಷ್ಠೆಯನ್ನ ತ್ಯಾಗವನ್ನ ಅನಾವರಣಗೊಳಿಸುತ್ತೆ. ಈ ಒಂದು ಪ್ರೀತ್ಸೆ ಎಕ್ಸ್ಕ್ಯೂಸ್ ಮೀ ಚಿತ್ರಗಳಲ್ಲಿ ಆತಂಕಗೊಂಡಂತಹ ಭಾವನೆಗಳನ್ನ ನಮಗೆ ಬಡಿಸಿದ್ರೂ ಕೂಡ ನಮ್ಮೂರ ಮಂದಾರ ಹೂವೆ ಸ್ನೇಹದ ಹೂರಣವನ್ನ ಬಡಿಸುತ್ತೆ. ಅಮೆರಿಕ ಅಮೆರಿಕ ಆ ಸ್ನೇಹವನ್ನ ಸಹಾಯವನ್ನಾಗಿ ಮಾಡುತ್ತೆ. ಹೀಗಿರುವಾಗ ಮತ್ತೊಂದು ಕಾಣದೇ ಇರುವಂತಹ ಅಭಿಮಾನಿಯ ತ್ರಿಕೋನ ಪ್ರೇಮಕಥೆ ಇದೆ, ಅದು ಯಾರೇನಿ ಅಭಿಮಾನಿ. ಇದೀಗ ಆ ಚಿತ್ರದ ಹಾಡು ನಿಮಗಾಗಿ.

ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತದಲ್ಲಿ ಶ್ರೀನಿವಾಸ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಯಾರೇನೇ ಅಭಿಮಾನಿ ಟೈಟಲ್ ಟ್ರ್ಯಾಕ್ ಕೇಳಿದ್ರೆ ಮತ್ತೊಂದು ಹಾಡು ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತದಲ್ಲಿ ಹಾಡಿದ್ದಾರೆ ಹರಿಹರನ್ ಹಾಗೂ ಅನುರಾಧ ಪೌದ್ವಾಲ್, ಚಿತ್ರ ಪ್ರೀತ್ಸೆ.

ಕೇಳುವರೆ ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ರೇಡಿಯೋ ಸಮಯ 4:52 ಆಗ್ತಾ ಇದ್ದೇನೆ ಅಂತ ಹೇಳ್ತಾ ಇದೆ. ಹೀಗಿರುವಾಗ ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಕೇಳಿ ಬಂದಂಥ ಹಾಡುಗಳು, ಮೂಡಿ ಬಂದಂಥ ಹಾಡುಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇವೆ. ಶಾಂತಾಚಾರ ಬಡಿಗೇರವರು ಕೊಕ್ಕನೂರು ಹರಿಹರದಿಂದ ಹೇಳ್ತಾ ಇದ್ದಾರೆ, ಪರಿಮಳ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ನಿರೂಪಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ತ್ರಿಕೋನ ಪ್ರೇಮ ಆಧಾರಿತ ಚಿತ್ರಗಳು, ಅವುಗಳಿಗೆ ಸಂಬಂಧಿಸಿದ ಮಾಹಿತಿ, ಅನಿಸಿಕೆ, ಅಭಿಪ್ರಾಯ ಬಹಳ ಇಷ್ಟ ಆಯಿತು, ಆಸಕ್ತಿದಾಯಕವಾಗಿದ್ವು. ಮನರಂಜನೆ ಜೊತೆಗೆ ಈ ಒಂದು ಚಿತ್ರಗಳನ್ನು ಮೆಲುಕು ಹಾಕುವಂತಿತ್ತು ಅಂತ ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ತೀರ್ಥೇಶ್ ಚನ್ನಪಟ್ಟಣ ಅವರು ಸಂದೇಶವನ್ನು ಕಳಿಸಿದ್ದಾರೆ, ನಿರ್ಮಲಾ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ಪರಿಮಳ ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ ಅಂತ ನಮಗೆ ಹೇಳಿದರು. ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಪತ್ತಾರ ಅವರು, ಇವರೆಲ್ಲರಿಗೂ ಧನ್ಯವಾದ. ಹಾಗೂ ಸ್ನೇಹಿತರೆ, ಆಗಲೇ ಅರಸು ಹಾಡನ್ನು ಕೇಳುವಾಗ ಅನ್ನಿಸ್ತು, ಎರಡು ಕಂಗಳ ಒಂದೇ ಕನಸು ಅಂತ. ಈ ರೀತಿಯಾಗಿ ಜೀವನದ ಬಹಳಷ್ಟು ಸಮಯಗಳಲ್ಲಿ ವಸ್ತುಗಾಗಿ ವ್ಯಕ್ತಿಗಾಗಿ ಕನಸು ಕಾಣ್ತಾ ಹೋಗ್ತೀವಿ. ಕೆಲವೊಮ್ಮೆ ಕೆಲವೊಂದು ದಕ್ಕುತ್ತೆ, ಕೆಲವೊಂದು ಮುಂದಕ್ಕೆ ಹೋಗುತ್ತೆ, ಕೆಲವೊಂದು ದಕ್ಕಲಾರದ್ದೇ ಒಳ್ಳೇದಾಯಿತು ಅನ್ನೋ ಥರನೂ ಜೀವನ ಸಾಗ್ತಾ ಹೋಗುತ್ತೆ. ಯಾವಾಗ ಯಾವುದು ನಮಗೆ ಹಿತವೋ ಅಹಿತವೋ ನಮಗೆ ಗೊತ್ತಿರಲಿಕ್ಕಿಲ್ಲ. ಹೀಗಿರುವಾಗ ನಾವು ಮತ್ತೊಂದು ಕನಸಿನ ಬೆನ್ನತ್ತಿ ಹೋದರೆ ನಾವೇ ಮತ್ತೊಬ್ಬರ ಕನಸಾಗಿರ್ತೀವಿ. ಏನಂತೀರಾ? ಇದೇ ನಿಟ್ಟಿನಲ್ಲಿ ಸ್ನೇಹಿತರೆ, ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ತ್ರಿಕೋನ ಪ್ರೇಮ ಕಥಾ ಎಳೆಯುಳ್ಳಂಥ ಚಿತ್ರಗಳಿಂದ ಆಯ್ದಂಥ ಹಾಡುಗಳನ್ನು ನಿಮಗೆ ಕೇಳಿಸಿದ್ವಿ. ಇದೀಗ ನಿಮಗಾಗಿ ನಾನು ಕಾದಿರಿಸಿರುವಂತಹ ಮತ್ತೊಂದು ಹಾಡು ಹೃದಯ ಹಾಡಿತು ಚಿತ್ರದಿಂದ ಆಯ್ದುಕೊಳ್ಳಲಾಗಿದೆ. ಈ ದಿನ ಈ ಒಂದು ಹಾಡನ್ನು ಹಾಡಿರುವವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಕೇಳುಗರೆ, ಈವರೆಗೆ ಪರಿಮಳ ಕಾರ್ಯಕ್ರಮದಲ್ಲಿ ತ್ರಿಕೋನ ಪ್ರೇಮ ಕಥ ಆಧಾರಿತ ಚಿತ್ರಗಳಿಂದ ಆಯ್ದ ಹಾಡುಗಳನ್ನು ಕೇಳಿದ್ರಿ. ಈ ದಿನ ಬೆಳಿಗ್ಗೆ 11 ಗಂಟೆಯಿಂದ ಈವರೆಗೆ ನಿಮ್ಮೊಡನಿದ್ದಂತಹ ನಾನು ಎನ್ ರತ್ನ ರಮೇಶ್ ಬೀಳ್ಕೊಡ್ತಾ ಇದ್ದೇನೆ. ನಿಮ್ಮ ಸಂಜೆಯ ರೇಡಿಯೋ ಧ್ವನಿಯಾಗಿ ನಿಮ್ಮಿಷ್ಟದ ಸುಮತಿ ಮೇಡಮ್ ಅವರು ಆಗಮಿಸಿದ್ದಾರೆ. ನಾ ಬೀಳ್ಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೇವೆ, ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ನಮಸ್ಕಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಹಾಲಿನ ದರ ಹೆಚ್ಚಳದ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತಂತ್ರಜ್ಞಾನವು ಸೃಜನಶೀಲವಾಗಿದೆ ಎಂದು ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ಐಐಟಿ ಎಂಎಎ ಸಂಗಮ್ 2026 ಸಮಾವೇಶದಲ್ಲಿ ಮಾತನಾಡಿದ ಅವರು, ಆತ್ಮನಿರ್ಭರ್ ಮೂಲಕ ಭಾರತ ಇಂದು ಪ್ರಗತಿ ಸಾಧಿಸಿದೆ ಎಂದು ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ 4 ಸ್ಥಾನಗಳಿಗೆ ನಡೆಯಲಿರುವ ಚುನಾವಣೆಯಲ್ಲಿ ಜಂಟಿಯಾಗಿ ಸ್ಪರ್ಧಿಸಲು ಬಿಜೆಪಿ ಮತ್ತು ಜೆಡಿಎಸ್ ನಿರ್ಧರಿಸಿವೆ. ಬೆಂಗಳೂರಿನಲ್ಲಿ ಇಂದು ನಡೆದ ಎನ್ಡಿಎ ಸಭೆಯಲ್ಲಿ ಉಭಯ ಪಕ್ಷಗಳ ನಾಯಕರು ಒಟ್ಟಾಗಿ ಚುನಾವಣೆ ಎದುರಿಸುವ ಕುರಿತು ಒಮ್ಮತಕ್ಕೆ ಬಂದಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಐಎಎಸ್ ಅಧಿಕಾರಿ ಮೇಜರ್ ಮಣಿವಣ್ಣನ್ ಅವರಿಗೆ ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ ಪ್ರಶಂಸಾ ಪತ್ರವನ್ನು ನೀಡಿ ಗೌರವಿಸಿದ್ದಾರೆ. ಮಕ್ಕಳು ಮಾದಕ ವಸ್ತು ಬಳಕೆ ಮಾಡುತ್ತಿರುವುದನ್ನು ಕೇವಲ ಸಾರ್ವಜನಿಕ ಆರೋಗ್ಯದ ವಿಷಯವಾಗಿ ಮಾತ್ರವಲ್ಲದೆ ಮಕ್ಕಳ ರಕ್ಷಣೆಗೆ ಸಂಬಂಧಿಸಿದ ವಿಷಯವಾಗಿಯೂ ಪರಿಗಣಿಸುವಂತೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅಭಿಪ್ರಾಯಪಟ್ಟಿದ್ದಾರೆ. ಹೊರ್ಮುಸ್ ಜಲಸಂಧಿಯನ್ನು ಮತ್ತೆ ತೆರೆಯುವ ಹಾಗೂ ಈ ಪ್ರದೇಶದಲ್ಲಿನ ಯುದ್ದವನ್ನು ಕೊನೆಗೊಳಿಸುವ ಇರಾನ್ ಪ್ರಸ್ತಾಪವನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿರಸ್ಕರಿಸಿದ್ದಾರೆ ಎಂದು ಅಮೆರಿಕದ ಪತ್ರಿಕೆಯೊಂದು ವರದಿ ಮಾಡಿದೆ. ದಕ್ಷಿಣ ಆಫ್ರಿಕಾದಲ್ಲಿ ನಡೆಯಲಿರುವ 2027 ಐಸಿಸಿ ವಿಶ್ವಕಪ್ ತಮ್ಮ ಕೊನೆಯ ಏಕದಿನ ವಿಶ್ವಕಪ್ ಆಗಿರಲಿದೆ ಎಂದು ಭಾರತದ ಬ್ಯಾಟರ್ ವಿರಾಟ್ ಕೊಹ್ಲಿ ತಿಳಿಸಿದ್ದಾರೆ. ಈ ಪ್ರಶಸ್ತಿ ಗೆಲ್ಲಲು ತಾವು ಸಿದ್ದವಿರುವುದಾಗಿ ಹೇಳಿದ್ದಾರೆ. 2026 ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ಕಬಡ್ಡಿಯಲ್ಲಿ ಒಂದೇ ದಿನ 2 ಚಿನ್ನದ ಪದಕಗಳನ್ನು ಗೆಲ್ಲುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದೆ. ಭಾರತದ ಮಹಿಳಾ ತಂಡ ಇರಾನ್ ಅನ್ನು ಸೋಲಿಸಿ ಸ್ವರ್ಣ ಗೆದ್ದರೆ ಪುರುಷರ ತಂಡ 40-34 ಅಂಕಗಳಿಂದ ಇರಾನ್ ತಂಡವನ್ನು ಮಣಿಸಿ ಚಿನ್ನ ಗೆದ್ದಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 6 ಗಂಟೆಗೆ.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ವಿವಿಧ ಭಾರತಿ 102.9 ಎಫ್ಎಂ.
0: ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೇಗಿವೆ? ಇದೀಗ ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. 6 ಗಂಟೆಗೆ ಸೇಫ್ ಡ್ರೈವ್ ಗಾನಭಜನ. 5:15 ಈ ದಿನ ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ ಕೇಳುತ್ತೀರಿ. 6:55 ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:22 ಕಗ್ಗದ ಸಿರಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ. ಈ ರಾತ್ರಿ 8:02 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಪ್ರಸಾರವಾಗಲಿದೆ. ಈ ದಿನ ನೀವು ಕೇಳಲಿರುವ ಧ್ವನಿವಾಹಿನಿ ಚಿತ್ರದ್ದು. 9:15 ಹಿಂದಿ ಚಿತ್ರಗೀತೆಗಳು. 10:02 ಪ್ರೇಮ ನಿನಾದ, ಪ್ರಣಯ ಗೀತೆಗಳ ಕಾರ್ಯಕ್ರಮ.

ಇನ್ನು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಎಂದಿನಂತೆ 6:05 ನಾದೋಪಾಸನೆ, ಬೆಳಿಗ್ಗೆ 7:15 ಶುಭೋದಯ ಕರ್ನಾಟಕ, 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, ನಾಳೆ 10:55 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮನ್ ಕಿ ಬಾತ್ ಪ್ರಸಾರವಾಗುವುದು. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಮನ್ ಕಿ ಬಾತ್, ಇದರ ಕನ್ನಡ ಅನುವಾದ ಹಿಂದಿ ಕಾರ್ಯಕ್ರಮದ ನಂತರ ಬೆಳಿಗ್ಗೆ ಮೂಡಿಬರುವುದು, ರಾತ್ರಿ 8:00 ಮರುಪ್ರಸಾರವಾಗುವುದು. 12:05 ಮಧ್ಯಾಹ್ನ ಕರೆಗೊಂದು ಹಾಡು, 1:20 ಸಂದೇಶ ನಮಗೆ, ಸಂಗೀತ ನಿಮಗೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಚಿತ್ರತಾಣ, ಒಂದೇ ಚಿತ್ರದ ಹಾಡುಗಳು. ಸಾಯಂಕಾಲ 4:00 ಪರಿಮಳ ಪ್ರಸಾರವಾಗುವುದು. 5:05 ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರ

ಗೀತೆಗಳು 5-15 ಸ್ಪೈಸ್, ಆಮೇಲೆ ಎಂದಿನಂತೆ ಗಾನ ಭಜನ ಸೇಫ್ ಡ್ರೈವ್ನಲ್ಲಿ ಮುಂದುವರಿಯುವುದು. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಕಗ್ಗದ ಸಿರಿ 7:22. ಈಗಾಗಲೇ ಹೇಳಿದ ಹಾಗೆ ರಾತ್ರಿ 8 ಗಂಟೆಗೆ ಮನ್ ಕಿ ಬಾತ್ನ ಮರುಪ್ರಸಾರ ಆಗುವುದು. ಕನ್ನಡ ಅವತರಣಿಕೆಯ ಮರುಪ್ರಸಾರವನ್ನು ಮತ್ತೆ ಕೇಳಬಹುದು 8 ಗಂಟೆಗೆ. 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ನಮ್ಮ ನಿಲಯದಿಂದ ಇಂದು ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು.

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರದ ಗೀತೆ ಕೇಳಿದಿರಿ. ಗೀತೆಯನ್ನು ಬರೆದವರು ಚಿ ಉದಯಶಂಕರ್, ಸಂಗೀತ ನೀಡಿದವರು ಜಿ ಕೆ ವೆಂಕಟೇಶ್. ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ.

ಕೆವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಅಣ್ಣ ಅತ್ತಿಗೆ ಚಿತ್ರದ ಗೀತೆ ಕೇಳಿದಿರಿ. ಕುರು ಸೀತಾರಾಮ ಶಾಸ್ತ್ರಿಗಳ ರಚನೆಗೆ ಸಂಗೀತ ನೀಡಿದವರು ಜಿ ಕೆ ವೆಂಕಟೇಶ್. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಮುಂದುವರಿಯಲಿದೆ. ಸಮಯ 5:15 ಆಗಿದೆ. ಈಗ ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ ಕೇಳೋಣ. ಇದರ ಅವಧಿ 9:00. ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮದ ನಂತರ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಯಲಿದೆ. ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.

ಎಲ್ಲರೂ ಸೇರಬೇಕು, ನಕ್ಕು ನಲಿಯಬೇಕು, ಸಂತೋಷವಾಗಿರಬೇಕು. ಕೇಳ್ತಾ ಇದ್ದೀರಿ ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು. ಕಳ್ಳಕುಳ್ಳ ಚಿತ್ರದ ಗೀತೆಯನ್ನು ಕೇಳಿದಿರಿ. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ, ಬರೆದವರು ಜಿ ಉದಯಶಂಕರ್.

ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ರಚನೆ ಕೇಳಿದಿರಿ. ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದಲ್ಲಿ ಗೀತೆಗೆ ದನಿಯಾದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸ್ಪಂದನ ಚಿತ್ರದಿಂದ ಈ ಗೀತೆಯನ್ನು ಆರಿಸಲಾಗಿತ್ತು.

ನಮ್ಮ ಮಕ್ಕಳು ಚಿತ್ರಕ್ಕೆಂದು ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ಗೀತೆಯನ್ನು ಬರೆದವರು ಆರ್ ಎನ್ ಜಯಗೋಪಾಲ್.

ದಾರಿ ತಪ್ಪಿದ ಮಗ ಚಿತ್ರಕ್ಕೆಂದು ಪಿ ವಿ ಶ್ರೀನಿವಾಸ್ ಅವರು ಹಾಡಿದ ಗೀತೆ ಕೇಳಿದಿರಿ. ಜಿ ಉದಯಶಂಕರ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಜಿ ಕೆ ವೆಂಕಟೇಶ್.

ಬೇಬಿ ಶ್ರೀನಿವಾಸ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಯುಗಳ ಧ್ವನಿಗಳಲ್ಲಿ ಶಂಕರ್ ಗುರು ಚಿತ್ರದ ಗೀತೆ ಕೇಳಿದಿರಿ. ಚೇವುದಿಯ ಶಂಕರ್ ಅವರ ಸಾಹಿತ್ಯ ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್.

0: ಕಮಾಲ್ ನಾನೇ ಕನ್ವರ್ಲಾಲ್ ನನ್ನ ಹೆಸರಲ್ಲೇ ಕಮಾಲ್ ನಾನೇ ಕನ್ವರ್ಲಾಲ್
1: ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ನಾನೇ ಕನ್ವರ್ ಲಾಲ್ ಅಂತ ಚಿತ್ರದ ಗೀತೆ ಕೇಳಿದಿರಿ. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಕುದುರೆ ಮುಖ ಚಿತ್ರದ ಗೀತೆ ಕೇಳಿದಿರಿ. ಟಿಜೆ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇತ್ತು. ಬರೆದವರು ಆರ್ ಎನ್ ಜಯಗೋಪಾಲ್.

ಪಿ ಸುಶೀಲ ಅವರು ಹಾಡಿದ ಗೀತೆ ಕೇಳಿದಿರಿ. ಈ ಗೀತೆಯನ್ನು ಮಣ್ಣಿನ ಮಗಳು ಚಿತ್ರದಿಂದ ಆರಿಸಿದ್ದು ಚಿ ಉದಯಶಂಕರ್ ಅವರು ಬರೆದ ಗೀತೆ ಇದು. ರಾಗ ಸಂಯೋಜನೆ ಮಾಡಿದವರು ಎಸ್ ರಾಜೇಶ್ವರ ರಾವ್.

ಪರಸಂಗದ ಗೆಂಡಿತಿಮ್ಮ ಚಿತ್ರಕ್ಕೆಂದು ಎಸ್ ಜಾನಕಿ ಅವರು ಹಾಡಿದ ದೊಡ್ಡರಂಗೇಗೌಡರ ರಚನೆ ಕೇಳಿದಿರಿ. ಸಂಗೀತ ನೀಡಿದವರು ರಾಜನ್ನಾಗೇಂದ್ರ. ಈ ಗೀತೆಯೊಂದಿಗೆ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸೋಣ. ಸಮಯ 6 ಗಂಟೆಯಾಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿಮುಖ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಚುನಾವಣಾ ಆಯೋಗ ಕೇಂದ್ರದ ಕೈಗೊಂಬೆಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ನಡೆದ ಪ್ರತಿಭಟನಾ ಸಮಾವೇಶದಲ್ಲಿ ಮಾತನಾಡಿದ ಅವರು, ಚುನಾವಣಾ ಆಯೋಗ ವಿಸರ್ಜಿಸುವಂತೆ ರಾಷ್ಟಪತಿಯವರನ್ನು ಒತ್ತಾಯಿಸಿದ್ದಾರೆ. ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ 26ನೇ ಘಟಿಕೋತ್ಸವಕ್ಕೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಚಾಲನೆ ನೀಡಿದರು. ಸಮಾರಂಭದಲ್ಲಿ 74,763 ವಿದ್ಯಾರ್ಥಿಗಳಿಗೆ ಪದವಿ, 329 ಪಿಎಚ್ಡಿ ವಿದ್ಯಾರ್ಥಿಗಳಿಗೆ ಪದವಿ, 45 ವಿದ್ಯಾರ್ಥಿಗಳಿಗೆ ಗೌರವ, 94 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಹಾಗೂ 300 ವಿದ್ಯಾರ್ಥಿಗಳಿಗೆ ಗೌರವ ಪದಕ ಪ್ರದಾನ ಮಾಡಲಾಯಿತು. ಮೊದಲ ಹಂತದ ಬರ ಪರಿಹಾರ ಕಾರ್ಯವನ್ನು ತಕ್ಷಣದಿಂದಲೇ ಆರಂಭಿಸಲಾಗುವುದು ಎಂದು ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಹಂತ

ಹಂತವಾಗಿ ವರದಿ ಸಲ್ಲಿಸಲಾಗುವುದು ಎಂದು ಹೇಳಿದ್ದಾರೆ. ಆಧುನಿಕ ವೈದ್ಯಕೀಯ ರಂಗದಲ್ಲಿ ರೋಗ ಪತ್ತೆ ಮತ್ತು ನಿಖರ ಚಿಕಿತ್ಸೆಯಲ್ಲಿ ರೇಡಿಯಾಲಜಿ ವಿಭಾಗದ ಪಾತ್ರ ಅತ್ಯಂತ ನಿರ್ಣಾಯಕವಾಗಿದೆ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ನಿರ್ದೇಶಕರಾದ ಡಾ ರಜನಿ ಎಂ ರಾಯಚೂರಿನಲ್ಲಿ ತಿಳಿಸಿದ್ದಾರೆ. ಭಾರತ ಮತ್ತು ಐರೋಪ್ಯ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಸಮಾನ ಗೌರವ ಹಾಗೂ ಪರಸ್ಪರ ಹಿತಾಸಕ್ತಿಯ ತತ್ವಗಳ ಆಧಾರದ ಮೇಲೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ಕೇಂದ್ರ ಸಚಿವ ಜಿತಿನ್ ಪ್ರಸಾದ್ ತಿಳಿಸಿದ್ದಾರೆ. ಉತ್ತರ ಪ್ರದೇಶ ಅಂತಾರಾಷ್ಟೀಯ ವ್ಯಾಪಾರ ಮೇಳವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ನಾಗಾಲ್ಯಾಂಡ್ನ ಮೊಕೊಕ್ಚುಂಗ್ ಮತ್ತು ತುವೆನ್ಸಾಂಗ್ ಜಿಲ್ಲೆಗಳಲ್ಲಿ ಕಳೆದೆರಡು ದಿನಗಳಲ್ಲಿ ಕಲುಷಿತ ಮದ್ಯ ಸೇವಿಸಿ ಕನಿಷ್ಠ 19 ಜನರು ಮೃತಪಟ್ಟಿದ್ದು ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು 19 ಜನರನ್ನು ಬಂಧಿಸಿದ್ದಾರೆ. ಅಕ್ರಮ ಮದ್ಯದ ಮೂಲ ಹಾಗೂ ಪೂರೈಕೆ ಜಾಲವನ್ನು ಭೇದಿಸಲು ವಿಶೇಷ ತನಿಖಾ ತಂಡ ರಚಿಸಲಾಗಿದೆ. ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ಪದಕಗಳ ಬೇಟೆ ಮುಂದುವರೆಸಿದೆ. ಸ್ಕ್ವಾಶ್ ಮಿಶ್ರ ಡಬಲ್ಸ್ ಪಂದ್ಯದಲ್ಲಿ ಭಾರತದ ಜೋಶ್ನಾ ಚಿನ್ನಪ್ಪ ಮತ್ತು ವೇಲವನ್ ಸೆಂಥಿಲ್ ಕುಮಾರ್ ಕಂಚಿನ ಪದಕ ಗೆದ್ದಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

ಸುಮಾರು ಜನ ಸಂದೇಶಗಳನ್ನು ಕಳಿಸಿದ್ದೀರಿ, ಕೇಳ್ತಾ ಇದ್ದೀವಿ. ವಿವಿಧ ಭಾರತಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಗೀತೆಗಳು ಚೆನ್ನಾಗಿತ್ತು ಹೀಗೆಲ್ಲ ಹೇಳಿದ್ದೀರಿ. ನಾಗರತ್ನ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದೀರಿ. ಕೆ ತಿಪ್ಪೇಸ್ವಾಮಿ ಹರಿಹರದಿಂದ, ಹಳೆಯ ಹಾಡುಗಳ ಪ್ರಸಾರದ ಸಮಯವನ್ನು ನಾವು ಒಂದು ಸೆಕೆಂಡ್ ಸಹ ತಪ್ಪಿಸಿಕೊಳ್ಳೋದಿಲ್ಲ, ಹಾಗೆ ಕೇಳ್ತೀವಿ ಅಂತ ಹೇಳಿದ್ದೀರಿ. ಬಂಗಾರದಂತಹ ಗೀತೆಗಳು ಅಂತಾರೆ ರಮೇಶ್ ಅವರು ಹೆಬ್ಬಾಳದಿಂದ. ಸಾವಿತ್ರಿ ಉಮೇಶ್ ಅವರು ದಾವಣಗೆರೆಯಿಂದ, ಬೀದರ್ ಗಣೇಶ್, ಮುದ್ದ ಮಹೇಶ್ ಮತ್ತು ಮನೆಯವರು ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ. ಗಾಡಿ ನಿಲ್ಲಿಸಿ ಸ್ವಲ್ಪ ಹೊತ್ತು ಹಾಡು ಕೇಳಿ ಮುಂದೆ ಸಾಗೋಣ ಅಂತ ಅನ್ನಿಸ್ತಾ ಇದೆ ಅಂತಾರೆ. ಕಲಬುರಗಿಯ ರಾಮಣ್ಣ ಮತ್ತೆ ಮನೆಯವರು, ಕಲಬುರಗಿಯ ಕಡಗಂಚಿ ಧರ್ಮಣ್ಣ ಅವರು ಕೂಡ ಇಳಿ ಹೊತ್ತಿನಲ್ಲಿ ಮನಸ್ಸಿಗೆ ಮುದ ನೀಡ್ತಾ ಇವೆ ಈ ಗೀತೆಗಳು ಅಂತ ಹೇಳಿದಿರಿ. ಮುಸಂಜೆಯ ಈ ಕಾರ್ಯಕ್ರಮ ಸೊಗಸಾಗಿದೆ ಅಂತಾರೆ ಅರುಣ ಮೈತ್ರಿ ಜೆಸಿನಗರದಿಂದ. ಹಳೆ ಹಾಡುಗಳು ಅಂದರೆ ನಮಗೆ ತುಂಬ ಇಷ್ಟ, ಅದರಲ್ಲೂ ಕೆಲವು ಸಲ ಕೆಲವು ಆಯ್ದ ಗೀತೆಗಳು ತುಂಬ ಸಂತೋಷ ಕೊಡುತ್ತೆ ಅಂತಾರೆ ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದಿಂದ. ಜಗದೀಶ್ವರ ಆಚಾರ್ ಅವರು ಮಹಾಲಕ್ಷ್ಮಿ ಲೇಔಟ್ನಿಂದ, ಇಂಡಿ ತಾಲೂಕಿನ ಚಿದಾನಂದ ಪತ್ತಾರ್ ಮತ್ತು ಮನೆಯವರು ಹೋಬಳಿ ಲಕ್ಷ್ಮೀ ಚಂದ್ರಶೇಖರ್. ನಾ ಬೆಂಕಿಯಂತೆ ನಾ ಗಾಳಿಯಂತೆ ಹಾಡನ್ನು ಕೇಳಿ ತುಂಬ ಖುಷಿಯಾಯಿತು ಅಂತಾರೆ. ಇಳಗಲ್ ತಾಲೂಕು ಕೊಂಡಗಲ್ ಗ್ರಾಮದಿಂದ ಶ್ಯಾಮಮೂರ್ತಿ ಮತ್ತು ಮನೆಯವರು, ಹನುಮಂತಪ್ಪ ಹುಲಗಮ್ಮನವರ್, ಹರೀಶ್ ಮಲ್ಲೇಶ್ವರದಿಂದ, ಬಾಗಲಕೋಟೆ ಬನಹಟ್ಟಿಯ ಅಂಕುಶ್ ದೀಪ ಮತ್ತು ಮನೆಯವರು, ಸ್ವರೂಪ್ ಲೋಕೇಶ್ ಮತ್ತು ಮನೆಯವರು, ಶಾಂತಾಚಾರ್ ಬಡಿಗೇರವರು, ಇನ್ನು ಸುಮಾರು ಮಂದಿ ಸಂದೇಶಗಳನ್ನು ಕಳಿಸಿದ್ದೀರಿ. ಇನ್ನು ಕೆಲವರು ಕೇಳ್ತೀರಿ, ನಾವು ಕಾಯ್ತಾ ಇರ್ತೀವಿ ನೀವು ಬಂದಾಗ, ನಮಗೆ ಸಮೀಕ್ಷೆ ಬೇಕು. ಸಮೀಕ್ಷೆಯ ವಿಷಯ ಏನು, ಎಲ್ಲಿ ಕಳೆದು ಹೋಗಿದೆ ಸಮೀಕ್ಷೆಯ ವಿಷಯ ಅಂತ ಕೇಳ್ತಾರೆ ಕೌಸಲ್ಯ ಬನಶಂಕರಿಯಿಂದ. ಸಮೀಕ್ಷೆಯ ವಿಷಯ ಕಳೆದು ಹೋಗಲು ಸಾಧ್ಯವೇ ಕೌಸಲ್ಯ ಅವರೇ? ಖಂಡಿತ. ಇವತ್ತು ಯಾವ ಸಮೀಕ್ಷೆ, ಏನು ಸಮೀಕ್ಷೆ ಮಾಡೋಣ ಅಂತ ನೀವು ಯೋಚಿಸ್ತಾ ಇದ್ದೀರೋ, ನಿಮ್ಮ ಮನಸ್ಸಲ್ಲಿ ಏನು ಸಾಕ್ತಾ ಇದೆಯೋ ಹಾಗೆ ಅದೇ ದಿಕ್ಕಿನಲ್ಲೇ ನಾವು ಮಾತಾಡ್ತಾ ಸಾಗೋಣ. ಸಮೀಕ್ಷೆಯ ವಿಷಯ ಏನು ಅಂತ ಹೇಳೋಣ. ಮೊದಲು ಗೀತೆ ಕೇಳೋಣ, ಆಮೇಲೆ ಇವತ್ತಿನ ಸಮೀಕ್ಷೆಯ ವಿಷಯ. ಈಗ ಸೇಫ್ ಡ್ರೈವ್ ಗಾನ ಭಜನಾ.

ಶ್ರೀಚಂದ್ರು ಅವರು ಬರೆದ ಗೀತೆ ಕೇಳಿದಿರಿ. ಶಿವಮಾಯ ಅವರ ಸಂಗೀತ ನಿರ್ದೇಶನವಿತ್ತು. ಆಂಧ್ರ ಹೆಂಡತಿ ಚಿತ್ರದ ಗೀತೆ ಇದು. ಹಾಡಿದವರು ರಾಜೇಶ್ ಹಾಗೂ ಸುಜಾತಾ ದತ್. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಸೇಫ್ ಡ್ರೈವ್ ಗಾನ ಬಜಾನ. ಸಮಯ ಆಯಿತು 6:10 ಆಯಿತು. ಇವತ್ತಿನ ವಿಷಯ ಹೇಳಿ, ಇವತ್ತಿನ ಗಾನ ಭಜನ ವಿಭಾಗ ಸಮೀಕ್ಷೆ ಏನು ಅಂತ ಕೇಳ್ತಾ ಇದ್ದೀರಲ್ಲ, ಕೇಳಿಸ್ಕೊಳ್ಳಿ. ಈಗ ಥಿಯೇಟ್ರಿಗೆ ಹೋಗಿ ನಾವು ಚಿತ್ರ ನೋಡೋದೇ ಇಲ್ಲ, ಒಳ್ಳೆ ಚಿತ್ರಗಳು ಬರ್ತಾ ಇದೆಯೋ ಇಲ್ಲವೋ ಗೊತ್ತೇ ಆಗಲ್ಲ, ಅಥವಾ ಅಯ್ಯೋ ಈಗ ಅಷ್ಟೊಂದು ಆಸಕ್ತಿ ಇಲ್ಲ ಅಂತ ಕೆಲವರು ಹೇಳ್ಬೋದು. ಯಂಗ್ಸ್ಟರ್ಸು ನಮಗೇನು ಓ ಟಿ ಟಿನಲ್ಲಿ ಒಂದೋ ಎರಡೋ ತಿಂಗಳಲ್ಲಿ ಮತ್ತೆ ಆ ಚಿತ್ರ ಬಂದೇ ಬರುತ್ತೆ. ನಾವು ಬೇಕಾದಷ್ಟು ರೀತಿಯ ಚಿತ್ರಗಳನ್ನು ನೋಡ್ತೀವಿ. ಅದನ್ನು ಮನೇಲೇ ಕೂತು ನೋಡಬೇಕು, ನೋಡಬಹುದು ಅನ್ನೋದಾದರೆ ನಾವು ಹೊರಗೆ ಹೋಗಿ ಒದ್ದಾಡಿಕೊಂಡು ಟೈಮ್ ಯಾಕೆ ವೇಸ್ಟ್ ಮಾಡಬೇಕು ಅನ್ನುವಂತಹ ಮಾತುಗಳನ್ನು ಕೇಳ್ತೀವಿ. ಇಷ್ಟರ ನಡುವೆ ಕೂಡ ಏನೋ ಬೇಜಾರಾದಾಗ ಹಾಗೆ ಮಾಲ್ಗಳಲ್ಲಿ ಸುತ್ತಾಡಿಕೊಂಡು ಅಥವಾ ಇನ್ನೆಲ್ಲೋ ಊರಿಂದ ಊರಿಗೆ ಹೋಗಿ ಚಿತ್ರಗಳನ್ನು ನೋಡಿ ಬರೋದು ಕೆಲವರಿಗೆ ಅದೊಂದು ಹವ್ಯಾಸ. ನಮ್ಮ ನೆಚ್ಚಿನ ನಟ ನಟಿಯರನ್ನು ದೊಡ್ಡ ಪರದೆಯ ಮೇಲೆ ನೋಡಿದಾಗ ಅದೊಂದು ಬೇರೆಯೇ ಖುಷಿ ಅಂತ ಹೇಳೋರನ್ನು ನಾವು ನೋಡ್ತೀವಿ. ಸರಿ, ಈಗ 25 ದಿನ ಚಿತ್ರ ಓಡಿದರೆ ಅದೇ ಯಶಸ್ವಿ. 3 ದಿನ ಚಿತ್ರಮಂದಿರಗಳಲ್ಲಿ ಚಿತ್ರ ಇದ್ದು ಬಿಟ್ಟರೆ ಸಾಕು, ಆಮೇಲೆ ನಿಧಾನವಾಗಿ ಅದು ಲಾಭದತ್ತ ನಡೆಯುತ್ತೆ ಅನ್ನೋ ಮಾತನ್ನು ಕೂಡ ನಾವು ಕೇಳ್ತೀವಿ. 3 ದಿನ ವಿಶೇಷವಾಗಿ ಚಿತ್ರ ಬಿಡುಗಡೆಯಾದ ಮೊದಲ 3 ದಿನ ಚಿತ್ರಮಂದಿರಗಳಿಂದ ಚಿತ್ರ ಎತ್ತಂಗಡಿ ಆಗದೇ ಇದ್ದರೆ ಸಾಕು ಅಂತ ನಿರ್ಮಾಪಕರು ತಾವೇ ಟಿಕೆಟ್ ಖರೀದಿಸಿ ಸ್ಪಾನ್ಸರ್ ಮಾಡೋದು ಕೂಡ ಉಂಟು. ಇನ್ನೂ ಮೈಕ್ ಹಿಡಿದು ಬರ್ತಾರೆ, ಚಿತ್ರ ಹೇಗಿದೆ ಅಂತ ಚಿತ್ರಮಂದಿರದಿಂದ ಹೊರಗೆ ಬರ್ತಾ ಇರುವ ಜನಗಳನ್ನು ಕೇಳ್ತಾರೆ. ಒಬ್ಬೊಬ್ಬರು ಕೂಡ ಓ ಬೊಂಬಾಟ್, ಸೂಪರ್, ತುಂಬ ಚೆನ್ನಾಗಿದೆ, ಅಲ್ಟಿಮೇಟ್, ಭಾಳ ಚೆನ್ನಾಗಿದೆ ಅಂತ ಒಬ್ಬೊಬ್ಬರಾಗಿ ಹೇಳ್ತಾ ಹೊರಗೆ ಬರೋದು, ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಪ್ರತಿ ಚಿತ್ರಕ್ಕೂ ಈ ರೀತಿಯ ರೀಲ್ಗಳು, ಮಾತುಗಳು ಇವೆಲ್ಲವನ್ನು ನಾವು ನೋಡ್ತಾ ಇರ್ತೀವಿ. ಇಷ್ಟು ಹೇಳ್ತಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಇವತ್ತಿನ ಸಮೀಕ್ಷೆಯ ವಿಷಯ ಏನು ಅಂತ. ಇನ್ನೂ ನಿರ್ಮಾಪಕರು, ನಿರ್ದೇಶಕರು, ನಟ ನಟಿಯರು ಅಂತೂ ಗಂಟೆ ಗಟ್ಟಲೆ ಮಾತನಾಡ್ತಾ ಹಿಂದೆ ಯಾರೂ ಮಾಡಿರದ ಚಿತ್ರ ಇದು, ತುಂಬ ವಿಭಿನ್ನ ಅಂತ ಪ್ರತಿ ಚಿತ್ರಕ್ಕೂ ಹೇಳ್ತಾನೇ ಇರ್ತಾರೆ. ಇದನ್ನು ನಾವೆಲ್ಲ ಕೇಳ್ತಾನೇ ಇದ್ದೀವಿ ಕಳೆದ ಅನೇಕ ದಿನಗಳಿಂದ. ಆಯಿತು, ಹಾಗೂ ಹೀಗೂ ಮನಸ್ಸು ಮಾಡಿ ಇದೆಲ್ಲವನ್ನು ನೋಡಿ ಆಯ್ತಪ್ಪ ಇವತ್ತು ಹೊರಗೆ ಹೋಗ್ತೀನಿ, ಒಂದು ಸಿನಿಮಾ ನೋಡ್ಕೊಂಡು ಬರ್ತೀನಿ ಅಂತ ನಿರ್ಧಾರ ಮಾಡಿದರೆ ಯಾವ ಸಿನಿಮಾಗೆ ಹೋಗೋದು? ಅದೇ ನೋಡಿ ತುಂಬ ತುಂಬ ಕಷ್ಟದ ಕೆಲಸ. ಆಯ್ಕೆ ಮಾಡೋದಾದರೂ ಹೇಗಪ್ಪ? ಸಿನಿಮಾಗೆ ಬಂದಿರೋ ರೇಟಿಂಗ್ ನೋಡ್ತೀರಾ? ಅಥವಾ ಪತ್ರಿಕಾ ವಿಮರ್ಶೆಗಳನ್ನು ನೋಡ್ತೀರಾ? ಅಥವಾ ನಂಬಿಕಸ್ಥರು, ಸಂಬಂಧಿಕರು ಯಾರಾದರೂ ಹೇಳಿದ್ರೆ, ಅಥವಾ ಗ್ರೂಪ್ಗಳು, ಜಾಲತಾಣಗಳಲ್ಲಿ ಏನಾದರೂ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರೋದು ಈ ಸಿನಿಮಾದಲ್ಲಿ ಇದೆ ಅಂತ ಕಂಡ್ರೆ, ಹೆಚ್ಚು ಪ್ರಚಾರ ಪಡೆದ್ರೆ ಅಂಥ ಚಿತ್ರಗಳನ್ನು ನೋಡೋದಾ? ಆಯ್ಕೆ ಹೇಗೆ ಮಾಡೋದು? ಇದು ತುಂಬ ತುಂಬ ಕಷ್ಟದ ಕೆಲಸ. ನೀವು ಆಯ್ಕೆ ಹೇಗೆ ಮಾಡ್ತೀರಿ? ಸಿನಿಮಾಗೆ ಬಂದಿರುವ ರೇಟಿಂಗ್ ಅಥವಾ ಪತ್ರಿಕಾ ವಿಮರ್ಶೆಗಳನ್ನು ನೋಡಿ ನಾನು ಇವತ್ತು ಈ ಸಿನಿಮಾ ನೋಡ್ತೀನಿ ಅಂತ ನೀವು ಡಿಸೈಡ್ ಮಾಡ್ತೀರಾ? ಅಥವಾ ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ಹೆಸರು ಕೇಳಿನೋ ಅಥವಾ ಎಲ್ಲೋ ನೋಡೋಣ ಅಂತನೋ, ನಮ್ಮ ನಟನಟಿಯರು, ನಮ್ಮ ಪ್ರೀತಿಯ ನಟನಟಿಯರು ಇದ್ದಾರೆ ಅಂತನೋ, ನನ್ನ ನಿರ್ದೇಶಕ ಅಂತನೋ, ಕತೆ ಇಷ್ಟ ಆಯಿತು ಅಂತನೋ, ಸುಮ್ಮನೆ ನಿಮ್ಮದೇ ಆದ ಕಾರಣಗಳಿಗೆ ನೀವು ಸಿನಿಮಾ ನೋಡ್ತೀರೋ, ಅಥವಾ ರೇಟಿಂಗ್ ಅಥವಾ ಪತ್ರಿಕಾ ವಿಮರ್ಶೆಯನ್ನು ನೋಡಿ ನಾವು ಸಿನಿಮಾಗೆ ಹೋಗ್ತೀವೋ ಅನ್ನೋದು ಇವತ್ತಿನ ನಮ್ಮ ವಿಭಾಗ ಸಮೀಕ್ಷೆಯ ವಿಷಯ. ಅಂದರೆ ಇದರ ಸುತ್ತ ಹಾಗೆ ನಾವು ಚಿಂತನ ಮಂಥನ ಮಾಡಬಹುದು ಅಂತ ಈ ಪ್ರಶ್ನೆನ ಕೇಳಿಕೊಂಡಾಗ ಹೇಳಿ, ಥಿಯೇಟ್ರಿಗೆ ಹೋಗೋದಾದರೆ ಅಥವಾ ಇಂಥ ಸಿನಿಮಾನ ನಾನು ನೋಡ್ತೀನಿ ಅಂತ ಆಯ್ಕೆ ಮಾಡೋದಾದರೆ ರೇಟಿಂಗ್ಸ್ ಅಥವಾ ಪತ್ರಿಕಾ ವಿಮರ್ಶೆಯನ್ನು ನೀವು ನೋಡ್ತೀರಾ? ಅದರ ಮೇಲೆ ನೀವು ಆಧಾರ ಪಟ್ಟಿದ್ದೀರಾ ಅಥವಾ ಇಲ್ವಾ? ಹೌದಾದರೆ ಹೌದು, ನಮಗೆ ರೇಟಿಂಗ್ ಮುಖ್ಯ ಅಂತ ಹೇಳಿ, ಇಲ್ಲವಾದರೆ ಇಲ್ಲ, ನಮ್ಮ ಪಾಡಿಗೆ ನಾವು ನಮ್ಮದೇ ಕಾರಣಗಳಿಗೆ ಸಿನಿಮಾ ನೋಡ್ತೀವಿ ಹೊರತು ರೇಟಿಂಗ್ ನೋಡಿ ದೇವರಾಣೆ ಸಿನಿಮಾಗೆ ಹೋಗೋಲ್ಲ ಅಂತ ಹೇಳ್ತಿರೋ. ನೀವು ಏನು ಬೇಕಾದರೂ ಹೇಳ್ಬೋದು, ನಿಮ್ಮ ಇಷ್ಟ, ನಿಮ್ಮ ಮಾತು, ನಿಮ್ಮ ಚಿಂತನ ಮಂಥನ ಇದು. ನಮಗೆ 9483091019 ಈ ಸಂಖ್ಯೆಗೆ ವಾಟ್ಸಪ್ ಸಂದೇಶ ಮಾಡಿ. ಯಾರು ಏನು ಹೇಳಿದ್ರು, ಯಾರು ರೇಟಿಂಗ್ ನೋಡ್ಕೊಂಡು ಸಿನಿಮಾಗೆ ಹೋಗ್ತಾರೆ, ಯಾರು ರೇಟಿಂಗ್ ನೋಡದೇನೆ ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ಸಿನಿಮಾಗೆ ಹೋಗ್ತಾರೆ, ರೇಟಿಂಗ್ ಮೇಲೆ ಯಾರು ಅವಲಂಬಿಸಿದ್ದಾರೆ, ಯಾರು ಅವಲಂಬಿಸಿಲ್ಲ ಅನ್ನೋದನ್ನು ನೋಡೋಣ.
7:50 ನಂತರ. ಎಂದಿನಂತೆ ಇವತ್ತು ನಾವು 6:55 ರತ್ನಭಂಡಾರದ ಮರುಪ್ರಸಾರ ಕೇಳಬೇಕು. 6:40 ಪ್ರದೇಶ ಸಮಾಚಾರ, 7:22 ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ಕಗ್ಗದ ಸಿರಿ ಪ್ರಸಾರವಾಗುತ್ತೆ. 7:35 ಕನ್ನಡ ವಾರ್ತೆ ಇದೆ. ಆಮೇಲೆ ಮಧ್ಯ ಮಧ್ಯೆ ಹಾಡುಗಳನ್ನು ಕೇಳ್ತಾ ಮಾತಾಡ್ತಾ ಈ ಚಿಂತನ ಮಂಥನವನ್ನು ಹಾಗೆ ಮುಂದುವರೆಸ್ತಾ ಪ್ರಶ್ನೆಗೆ ಯಾರೆಲ್ಲ ಏನೆಲ್ಲ ಉತ್ತರ ಕೊಡ್ತೀರಿ, ಯಾವುದಕ್ಕೆ ಎಷ್ಟು ಮಾರ್ಕ್ಸ್ ಬಂತು, ರೇಟಿಂಗ್ ಅವಲಂಬಿತರು ಯಾರು, ರೇಟಿಂಗ್ ಅವಲಂಬಿತರು ಯಾರಲ್ಲ ಅನ್ನೋದನ್ನು 7:50 ಸುಮಾರಿಗೆ ನೋಡೋಣ. ಕೇಳ್ತಾ ಇರಿ, ನಮ್ಮ ಜೊತೆ ಇರಿ, ಸಂದೇಶ ಕಳಿಸಿ, ನಿಮ್ಮ ಮಾತನ್ನು ಒಂದೇ ಒಂದು ವಾಕ್ಯದಲ್ಲಿ ನಮಗೆ ತಿಳಿಸಿ. ಸೇಫ್ ಡ್ರೈವ್, ಗಾನ ಬಜಾನ

ಗಾಜನೂರ ಗಂಡು ಚಿತ್ರಕ್ಕೆಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರು ಹಾಡಿದ ಗೀತೆಯನ್ನ ಕೇಳಿದಿರಿ. ಆ ಗೀತೆ ಆದ ಮೇಲೆ ಈಗ ನೀವು ಕೇಳಿದ ಗೀತೆ ಸ್ಪರ್ಶ ಚಿತ್ರದ್ದು. ಪಂಕಜ್ ಉದಾಸ್ ಅವರ ಧ್ವನಿಯಲ್ಲಿತ್ತು ಈ ಗೀತೆ. ಇಟಗಿ ಈರಣ್ಣ ಅವರ ರಚನೆ, ಸಂಗೀತ ನೀಡಿದವರು ಹಂಸಲೇಖ. ಸೇಫ್ ಡ್ರೈವ್ ಗಾನಭಜನ ವಿಭಾಗ ಸಮೀಕ್ಷೆ ಕೇಳ್ತಾ ಇದ್ದೀರಿ ಗೀತೆಗಳ ಜೊತೆ. ಸಮಯ ಆಗಿದೆ 6:27. ಇವತ್ತಿನ ಸಮೀಕ್ಷೆಯ ವಿಷಯ ಏನು? ನಾವು ಥಿಯೇಟ್ರಿಗೆ ಹೋಗೋದೇ ಕಡಿಮೆ ಅಂತ ಕೆಲವರು ಹೇಳಿದರೂ ಕೂಡ ಆಗಾಗ ಕೊನೆ ಪಕ್ಷ ವರ್ಷದಲ್ಲಿ ಒಂದು 4 ಚಿತ್ರ ಅಥವಾ 3-4 ಚಿತ್ರ ಅಥವಾ ಹೀಗೆ ಏನೋ ಹೋಗಬೇಕು ಅನ್ನಿಸ್ದಾಗ ಹೋಗ್ತೀವಿ ಅಂತ ಹೇಳೋರು ಇದ್ದಾರೆ. ಥಿಯೇಟರ್ ಎಕ್ಸ್ಪೀರಿಯೆನ್ಸೇ ಬೇರೆ. ಅಲ್ಲಿ ಹೋಗಿ ಕುಳಿತಾಗ ನಮಗೆ ಆ 3 ಗಂಟೆ ಒಂದು ವಿಭಿನ್ನ ವಾತಾವರಣದಲ್ಲಿ ನಾವು ಒಂದು ಕಲೆಯನ್ನು ಆಸ್ವಾದಿಸ್ತೀವಿ, ಆನಂದಿಸ್ತೀವಿ. ಹಾಗಾಗಿ ನಾವು ಸಿನಿಮಾಗೆ ಹೋಗ್ತೀವಿ ಅಂತ ಸುಮಾರು ಜನ ಹೇಳೋದನ್ನು ನಾವು ಕೇಳ್ತೀವಿ. ಆಮೇಲೆ ಆ ಟೆಕ್ನಿಕ್ಯಾಲಿಟೀಸ್, ತಾಂತ್ರಿಕ ಅಂಶಗಳೇನಿದೆಯಲ್ಲ, ಇದನ್ನು ನಾವು ಸಂಪೂರ್ಣವಾಗಿ ಸವಿಯಬೇಕಾದರೆ ಥಿಯೇಟರ್ಗೆ ಹೋಗಿ ನೋಡಿದ್ರೇ ಚೆಂದ. ಮನೆಯಲ್ಲಿ ಏನೋ ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ನೋಡಿಕೊಂಡು, ಫೋನ್ ಬಂದರೆ ತೊಗೊಂಡು, ಯಾರೋ ಬಂದರೆ ಬಾಗಿಲು ಚಿಲ್ಕ ತೆಗೀತಾ, ಹೀಗೆಲ್ಲ ಅನೇಕ ಡಿಸ್ಟರ್ಬೆನ್ಸ್ಗಳ ನಡುವೆ ಸಿನಿಮಾ ನೋಡಿದ್ರೆ ಸಿನಿಮಾ ನೋಡಿದಾಗೆ ಆಗಲ್ಲ. ಹಾಗಾಗಿ ಥಿಯೇಟರ್ಗೆ ಹೋಗ್ತೀವಿ ಅನ್ನೋರು ಕೂಡ ಇದ್ದಾರೆ. ಹಾಗೆ ಥಿಯೇಟರ್ಗೆ ಹೋಗಿ ನಾವು ಸಿನಿಮಾ ನೋಡೋದೇ ಆದ ಪಕ್ಷದಲ್ಲಿ ಹೇಗೆ ಆಯ್ಕೆ ಮಾಡ್ಕೊಳ್ಳೋದು? ಆ ಆಯ್ಕೆ ಇದೆಯಲ್ಲ, ಅದು ತುಂಬ ಕಷ್ಟ. ಕೆಲವರು ಚೆನ್ನಾಗಿದೆ ಅಂದರೆ ಯಾವುದೋ ಒಂದು ಚಿತ್ರ ಸುಮ್ಮನೆ ಹಾಗೆ ಯಾರೋ ಹೇಳಿದ್ರು ಅಂತ ಹೋಗಬಹುದು. ಇನ್ನು ಕೆಲವರು ರೇಟಿಂಗ್ನ ನೋಡಿ ಹೋಗಬಹುದು. ಇನ್ನು ಕೆಲವರು ಯಾವುದಾದ್ರೂ ನಟನಟಿಯರು, ನನ್ನ ಪ್ರೀತಿಯ ನಟನಟಿಯರು ಇದ್ದಾರೆ ಅಂತ ಹೋಗಬಹುದು. ಕಥೆ ಏನೋ ಚೆನ್ನಾಗಿರೋ ಹಾಗಿದೆ ಅಂತ ಹೋಗಬಹುದು. ಪ್ರಶಸ್ತಿ ವಿಜೇತ ಚಿತ್ರ ಇದು ಅಂತ ಹೋಗಬಹುದು. ಹೀಗೆ 100 ಕಾರಣಗಳಿಗೆ ನಾವು ಸಿನಿಮಾಗಳಿಗೆ ಹೋಗ್ತೀವಿ. ಆದರೆ ಇತ್ತೀಚೆಗೆ ಒಂದು ಟ್ರೆಂಡಿಂಗ್ ಏನಪ್ಪ ಅಂದರೆ ರಿವ್ಯೂಸ್. ಹಾಗಾಗಿಯೇ ಪೇಯ್ಡ್ ರಿವ್ಯೂಸ್ ಕೂಡ ಈಗ ಬರೋದನ್ನು ನಾವು ನೋಡ್ತೇವೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇರಬಹುದು ಅಥವಾ ರೀಲ್ಸ್ಗಳನ್ನು ಮಾಡಿ ಒಂದು ಚಿತ್ರದ ಬಗ್ಗೆ ಹೆಚ್ಚು ಹೆಚ್ಚು ಹೆಚ್ಚು ಹೆಚ್ಚು ಪ್ರಚಾರ ಕೊಡೋದಿರಬಹುದು. ಹಾಗೆ ಮೈಕ್ ಹಿಡಿದು ಚಿತ್ರ ಹೇಗಿತ್ತು ಅಂದರೆ ಓ ಸೂಪರ್, ಓ ಬಂಬಾಟ್ ಅಂತ ಆಚೆ ಬರೋರು ಒಂದೊಂದೇ ಮಾತನ್ನು ಹೇಳ್ತಾ ಹೊರಗಡೆ ಬರೋದನ್ನು ನಾವು ನೋಡುವಂಥದ್ದಿರಬಹುದು. ಎಲ್ಲ ಚಿತ್ರಗಳಿಗೂ ಹೀಗೆ ಆಗೋದಾಗ ನಾವು ಈ ಚಿತ್ರಕ್ಕೆ ಹೋಗಬೇಕು ಅಂತ ಆಯ್ಕೆ ಮಾಡೋದಾದರೂ ಹೇಗೆ? ನಮ್ಮ ಅಭಿರುಚಿಗೆ ತಕ್ಕ ಸಿನಿಮಾ ಇದು ಇರಬಹುದು ಅಂತ ನಮಗೆ ಅನಿಸೋದು ಯಾವಾಗ? ಇದೆಲ್ಲ ಹೀಗೆ ಪ್ರಶ್ನೆಗಳಾಗಿ ನಮ್ಮನ್ನು ಕಾಡುವ ಸಂದರ್ಭದಲ್ಲಿ ಒಂದಷ್ಟು ಚಿಂತನ ಮಂಥನ. ನಾವು ಸಿನಿಮಾಗೆ ಹೋಗೋದೇ ಆದರೆ ಹೇಗೆ ಆಯ್ಕೆ ಮಾಡ್ಕೋತೀವಿ? ನಾವು ರೇಟಿಂಗ್ಸ್ ಮೇಲೆ ಅಂದರೆ ಪತ್ರಿಕೆಯ ವಿಮರ್ಶೆ ಮೇಲೆ ಅಥವಾ ಯಾರೋ ಹೇಳಿದ ಮಾತಿನ ಮೇಲೆ ನಾವು ಎಷ್ಟು ಅವಲಂಬಿತರು ಅನ್ನೋದು ಇವತ್ತಿನ ನಮ್ಮ ಸಮೀಕ್ಷೆಯ ವಿಷಯ. ಸುಮ್ಮನೆ ಮುಕ್ತ ಮನಸ್ಸಿನಿಂದ ನೋಡೋಣ ಈ ಸಿನಿಮಾ ಅಂತ ಶೀರ್ಷಿಕೆ ನೋಡಿ ಹಾಗೆ ಸಿನಿಮಾಗೆ ಹೊರಟು ಹೋಗೋದಾ, ಅಥವಾ ರೇಟಿಂಗ್ಸ್ನ ನೋಡಿ ಈ ಸಿನಿಮಾ ಚೆನ್ನಾಗಿರಬಹುದು ಅಂತ ಏನಾದರೂ ಅಂದುಕೊಂಡು ಆ ಸಿನಿಮಾಗೆ ಹೋಗೋದಾ? ಹೇಗೆ ಆಯ್ಕೆ ಮಾಡ್ತೀರಿ? ನಾವು ಸಿನಿಮಾಗಳನ್ನು ನೋಡಲು ಥಿಯೇಟರ್ಗೆ ಹೋಗೋದು ಅನ್ನೋದಾದರೆ ನಮ್ಮ ಆಯ್ಕೆ ರೇಟಿಂಗ್ಸ್ ಮೇಲೆ ಅವಲಂಬಿತ ಆಗಿದೆಯಾ ಆಗಿಲ್ವಾ? ಆಗಿದೆ ಅಂದರೆ ಆಗಿದೆ ಅಂತ ನೀವು ಸಂದೇಶ ಕಳಿಸಬಹುದು. ಆಗಿಲ್ಲ ಅನ್ನೋದಾದರೆ ಇಲ್ಲ, ನನ್ನ ಪಾಡಿಗೆ ನಾನು ಶೀರ್ಷಿಕೆ, ಕಥೆ, ನಟ ನಟಿಯರು ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಹೋಗ್ತೀನಿ, ಯಾವುದೇ ಏನೂ ಅಪೇಕ್ಷೆ ಇಲ್ಲದೆ, ಅದರಿಂದ ಏನೂ ಏನು ಬಯಸದೆ ಸುಮ್ಮನೆ ಸಿನಿಮಾನ ಸಿನಿಮಾ ಆಗಿ ನೋಡಲಿಕ್ಕೆ ಹೋಗ್ತೀನಿ ಅಂತಿರೋ, ರೇಟಿಂಗ್ಸ್ನ ನೋಡಿಕೊಂಡು ಏನೋ ಒಂದು ಹೀಗಿರಬಹುದು ಅಂತ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಸಿನಿಮಾಗೆ ಹೋಗುವುದು, ಹೇಗೆ ಹೋಗೋದು ಅನ್ನೋದು ಇವತ್ತಿನ ನಮ್ಮ ಚಿಂತನ ಮಂಥನದ ಸಮೀಕ್ಷೆಯ

0: ರವಿಚಂದ್ರನ್ ಅವರು ಬರೆದು ಸಂಗೀತ ನೀಡಿದ ಗೀತೆ ಕೇಳಿದಿರಿ. ಓ ನನ್ನ ನಲ್ಲಿ ಚಿತ್ರದ ಗೀತೆ ಇದು, ಹಾಡಿದವರು ಚಿತ್ರ. ಕೇಳ್ತಾ ಇದ್ರಿ ವಿಭಾಗ ಗಾನ ಭಜನ ಸಮೀಕ್ಷೆ. ಈಗ ಸಮಯ 6:40, ಪ್ರದೇಶ ಸಮಾಚಾರ ಕೇಳೋಣ, ನಂತರ ಕಾರ್ಯಕ್ರಮ ಮುಂದುವರಿಸೋಣ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಹಾಲಿನ ದರ ಏರಿಕೆ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬರ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಹಂತ ಹಂತವಾಗಿ ವರದಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಐಐಟಿ ಮದ್ರಾಸ್ ಯೂನಿಕಾರ್ನ್ ವೆಂಚರ್ ಫಂಡ್ಗೆ ಬೆಂಗಳೂರಿನಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ಎಸ್ಐಆರ್ನಲ್ಲಿ ನೋಟಿಸು ಪಡೆದ ವ್ಯಕ್ತಿಗಳ ಮನೆಗೆ ಬಿಎಲ್ಒಗಳು ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವಂತೆ ಆಯೋಗ ಸೂಚನೆ. ರಾಜ್ಯದಲ್ಲಿ ಮೇಲ್ಮನೆ ಚುನಾವಣೆಯನ್ನು ಒಟ್ಟಾಗಿ ಎದುರಿಸಲು ಬಿಜೆಪಿ ಜೆಡಿಎಸ್ ನಿರ್ಧಾರ. ಆಕಾಶವಾಣಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮರದ ಮಾತು. ಹಾಲಿನ ದರ ಹೆಚ್ಚಳದ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲಾ ಹಾಲು ಒಕ್ಕೂಟಗಳ ಅಧ್ಯಕ್ಷರು ಭೇಟಿಯಾಗಿ 12 ರೂಪಾಯಿ ಹೆಚ್ಚಳ ಮಾಡಿ 2 ರೂಪಾಯಿ ಸಂಘಗಳಿಗೆ ನೀಡುವಂತೆ ಮನವಿ ಮಾಡಿದ್ದಾರೆ. ನೆರೆಯ ರಾಜ್ಯಗಳಾದ ತೆಲಂಗಾಣ, ತಮಿಳುನಾಡು, ಆಂಧ್ರಪ್ರದೇಶಗಳಲ್ಲಿನ ಹಾಲಿನ ದರದ ಬಗ್ಗೆ ವರದಿ ಪಡೆದು ಪರಿಶೀಲಿಸಿದ ನಂತರ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಹಾಲಿನ ಪ್ರಸ್ತುತ ದರದಿಂದ ಸಂಘಗಳಿಗೆ ನಷ್ಟವಾಗುತ್ತಿದ್ದು 50,000 ಹಾಲು ಉತ್ಪಾದಕರು ಹಾಲಿನ ದರ ಏರಿಕೆಗೆ ಆಗ್ರಹಿಸಿದ್ದಾರೆ. ರೈತರನ್ನು ಹಾಗೂ ಒಕ್ಕೂಟಗಳನ್ನು ರಕ್ಷಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೊದಲ ಹಂತದ ಬರ ಪರಿಹಾರ ಕಾರ್ಯವನ್ನು ತಕ್ಷಣದಿಂದಲೇ ಆರಂಭಿಸಲಾಗುವುದು ಎಂದು ಕಂದಾಯ

0: ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಹಂತ ಹಂತವಾಗಿ ವರದಿ ಸಲ್ಲಿಸಲಾಗುವುದು ಎಂದು ಹೇಳಿದ್ದಾರೆ. ಹೆಚ್ಚಿನ ಪರಿಹಾರಕ್ಕಾಗಿ ಸರ್ವಪಕ್ಷ ನಿಯೋಗ ಕರೆದೊಯ್ಯಲು ಪ್ರಯತ್ನಿಸಲಾಗುತ್ತಿದ್ದು, ಪ್ರಧಾನಿ ಹಾಗೂ ಕೇಂದ್ರ ಗೃಹ ಸಚಿವರನ್ನು ಭೇಟಿ ಮಾಡಿ ಹೆಚ್ಚಿನ ಪರಿಹಾರಕ್ಕೆ ಮನವಿ ಮಾಡಲಾಗುವುದು. ಎನ್ಡಿಆರ್ಎಫ್ ಮಾರ್ಗಸೂಚಿ ಸಡಿಲಿಕೆ ಕುರಿತಂತೆಯೂ ಕೇಂದ್ರದ ಮೇಲೆ ಒತ್ತಡ ಹೇರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮೊದಲ ಕಂತಿನ ಪರಿಹಾರಕ್ಕಾಗಿ ಮನವಿ ಸಲ್ಲಿಸಲಾಗಿದೆ. 101 ಬರಪೀಡಿತ ತಾಲೂಕುಗಳನ್ನು ಆಧರಿಸಿ 18,000 ಕೋಟಿ ರೂಪಾಯಿ ನಷ್ಟವಾಗಿದೆ. ಮೊದಲ ಹಂತದಲ್ಲಿ 3,500 ಕೋಟಿ ರೂಪಾಯಿ ನೆರವು ನೀಡುವಂತೆ ಕೇಂದ್ರಕ್ಕೆ ಮನವಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಭಾರತವು ಇಂದು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೊಡ್ಡ ಆರ್ಥಿಕತೆಯಾಗಿ ಪರಿವರ್ತನೆಯಾಗುತ್ತಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ಐಐಟಿ ಮದ್ರಾಸ್ ಹಳೆಯ ವಿದ್ಯಾರ್ಥಿಗಳ ಸಂಗಮದಲ್ಲಿ ಐಐಟಿ ಮದ್ರಾಸ್ ಯೂನಿಕಾರ್ನ್ ವೆಂಚರ್ ಫಂಡ್ಗೆ ಚಾಲನೆ ನೀಡಿದ ಬಳಿಕ ಅವರು ಸಂವಾದ ನಡೆಸಿದರು.
1: We made up policies in such a way and implemented in such a way that today we are moving towards not just producing solar energy but making sure we will be Atmanirbhar even in manufacturing those items which are necessary to set up a solar power generating park. So Atmanirbharta simultaneously with encouraging people to produce renewable energy.
0: ಇದೇ ವೇಳೆ ಡಾ ಸಂತನ್ ಪಾಲ್ ಮತ್ತು ಬಿ ಸಾಂಬಾಮೂರ್ತಿ ಬರೆದ ಕ್ಯಾಶ್ಲೆಸ್ ನೇಷನ್ ಹೌ ಯುಪಿಐ ಚೇಂಜ್ ದ ನೇಷನ್ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಐಐಟಿ ಮದ್ರಾಸ್ ಯೂನಿಕಾರ್ನ್ ಇಂಡಿಯಾ ವೆಂಚರ್ಸ್ನ ಸಹಭಾಗಿತ್ವದಲ್ಲಿ ಪ್ರಾರಂಭಿಸಲಾದ ಈ ನಿಧಿಯು ಆರಂಭಿಕ ಹಂತದ ನವೋದ್ಯಮಗಳಿಗೆ 5-20 ಕೋಟಿ ರೂಪಾಯಿ ಒದಗಿಸಲಿದೆ. ಬಿಡುಗಡೆಯ ದಿನದಂದು 4 ನವೋದ್ಯಮಗಳಲ್ಲಿ 55 ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಲಿದೆ. ಐಐಟಿ ನಿರ್ದೇಶಕ ಪ್ರೊಫೆಸರ್ ವಿ ಕಾಮಕೋಟಿ ಮಾತನಾಡಿ, 2032-34 ವೇಳೆಗೆ ಪ್ರತಿ ತಿಂಗಳು 1,000 ನವೋದ್ಯಮಗಳಿಗೆ ಸೂಕ್ತ ವಾತಾವರಣ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಸಮಯದಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ನೋಟಿಸ್ ಪಡೆದ ವ್ಯಕ್ತಿಗಳ ಮನೆಗಳಿಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸಲಿದ್ದಾರೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ನವದೆಹಲಿಯಲ್ಲಿ ಇಂದು ಚುನಾವಣಾ ಆಯೋಗ ನಡೆಸಿದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಬಿಎಲ್ಒಗಳು ಮಾಹಿತಿ ಸಂಗ್ರಹಿಸಿದ ಬಳಿಕ ದಾಖಲೆಗಳನ್ನು ಇಸಿಐ ನೆಟ್ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಲಿದ್ದಾರೆ. ಅಗತ್ಯವಿದ್ದರೆ ಮಾತ್ರ ವಿಚಾರಣೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ 26ನೇ ಘಟಿಕೋತ್ಸವಕ್ಕೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಚಾಲನೆ ನೀಡಿದರು. ಸಮಾರಂಭದಲ್ಲಿ 74,763 ವಿದ್ಯಾರ್ಥಿಗಳಿಗೆ ಪದವಿ, 329 ಪಿಎಚ್ಡಿ ವಿದ್ಯಾರ್ಥಿಗಳಿಗೆ ಪದವಿ, 45 ವಿದ್ಯಾರ್ಥಿಗಳಿಗೆ ಗೌರವ, 94 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಹಾಗೂ 300 ವಿದ್ಯಾರ್ಥಿಗಳಿಗೆ ಗೌರವ ಪದಕ ಪ್ರದಾನ ಮಾಡಲಾಯಿತು. ಬಳಿಕ ಮಾತನಾಡಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಪದವೀಧರರು ವೈಯಕ್ತಿಕ ಬದುಕಿನ ಶ್ರೇಯೋಭಿವೃದ್ಧಿಯ ಜೊತೆಗೆ ದೇಶದ ಪ್ರಗತಿಗೆ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ನೀರು, ಕೃಷಿ, ಗ್ರಾಮೀಣ ಸಮಸ್ಯೆ, ಸೈಬರ್ ಸುರಕ್ಷತೆ ಸಮಸ್ಯೆಗಳ ಮೇಲೆ ಹೊಸ ಬೆಳಕು ಮೂಡಿಸುವ ಸಂಶೋಧನೆಗಳು ವಿಶ್ವವಿದ್ಯಾಲಯದ ಆದ್ಯತೆಯಾಗಬೇಕು ಎಂದು ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ 4 ಸ್ಥಾನಗಳಿಗೆ ನಡೆಯಲಿರುವ ಚುನಾವಣೆಯಲ್ಲಿ ಜಂಟಿಯಾಗಿ ಸ್ಪರ್ಧಿಸಲು ಬಿಜೆಪಿ ಮತ್ತು ಜೆಡಿಎಸ್ ನಿರ್ಧರಿಸಿವೆ. ಬೆಂಗಳೂರಿನಲ್ಲಿ ಇಂದು ನಡೆದ ಎನ್ಡಿಎ ಸಭೆಯಲ್ಲಿ ಉಭಯ ಪಕ್ಷಗಳ ನಾಯಕರು ಒಟ್ಟಾಗಿ ಚುನಾವಣೆ ಎದುರಿಸುವ ಕುರಿತು ಒಮ್ಮತಕ್ಕೆ ಬಂದಿದ್ದಾರೆ. ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ, ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಹಲವು ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬಳಿಕ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, 4 ಸ್ಥಾನಗಳಲ್ಲಿ ಜಂಟಿಯಾಗಿ ಸ್ಪರ್ಧಿಸಲು ಮತ್ತು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಗೆಲುವು ಸಾಧಿಸಲು ಒಟ್ಟಾಗಿ ಕೆಲಸ ಮಾಡಲು ಉಭಯ ಪಕ್ಷಗಳು ನಿರ್ಧರಿಸಿವೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ

ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 138ನೇ ಸಂಚಿಕೆಯಾಗಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಜಾಲಗಳಲ್ಲಿ, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕಾರ್ಮಿಕ ಸಂಹಿತೆ ಯೋಜನೆ ಕುರಿತು ಒಂದು ನೋಟ ಇಲ್ಲಿದೆ. 70 ವರ್ಷಗಳಿಂದ ಜಾರಿಯಲ್ಲಿದ್ದ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳು, ನೋಂದಣಿ, ಕಾರ್ಮಿಕ ಪರಿವೀಕ್ಷಕರು, ಉದ್ಯೋಗದಾತರನ್ನು ಒಳಗೊಂಡಿರುವ 4 ಕಾರ್ಮಿಕ ಸಂಹಿತೆಗಳನ್ನು 2025ರ ನವೆಂಬರ್ 21ರಿಂದ ಜಾರಿಗೆ ತರಲಾಗಿದೆ. ಇದರಲ್ಲಿ ವೇತನ ಸಂಹಿತೆ, ಕೈಗಾರಿಕೆಗಳ ಸಂಬಂಧಗಳ ಸಂಹಿತೆ, ಸಾಮಾಜಿಕ ಭದ್ರತಾ ಸಂಹಿತೆ ಹಾಗೂ ವೃತ್ತಿಪರ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆಯೂ ಸೇರಿದೆ. ಈ ಸಂಹಿತೆಯಲ್ಲಿ ಮೂಲ ವೇತನ ಒಟ್ಟು ಗಳಿಕೆಯ ಕನಿಷ್ಠ ಶೇಕಡ 50ರಷ್ಟು ಇರಬೇಕು. ಎಲ್ಲಾ ನೌಕರರಿಗೂ ಕಡ್ಡಾಯವಾಗಿ ನೇಮಕಾತಿ ಪತ್ರ ನೀಡಬೇಕು ಹಾಗೂ ಎಲ್ಲಾ ಕ್ಷೇತ್ರಗಳಲ್ಲಿ ಮತ್ತು ರಾತ್ರಿಪಾಳಿಯಲ್ಲಿ ಸುರಕ್ಷತಾ ಕ್ರಮಗಳೊಂದಿಗೆ ಮಹಿಳೆಯರು ಕೆಲಸ ಮಾಡಲು ಅನುಮತಿ ನೀಡಲಾಗಿದೆ. ಚುನಾವಣಾ ಆಯೋಗ ಕೇಂದ್ರದ ಕೈಗೊಂಬೆಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ನಡೆದ ಪ್ರತಿಭಟನಾ ಸಮಾವೇಶದಲ್ಲಿ ಮಾತನಾಡಿದ ಅವರು, ಚುನಾವಣಾ ಆಯೋಗ ವಿಸರ್ಜಿಸುವಂತೆ ರಾಷ್ಟಪತಿಯವರನ್ನು ಒತ್ತಾಯಿಸಿದ್ದಾರೆ. ಬೆಂಗಳೂರಿನ 106ನೇ ಇನ್ಫ್ಯಾಂಟ್ರಿ ಬೆಟಾಲಿಯನ್ ಪ್ಯಾರಾ ಘಟಕದಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಐಎಎಸ್ ಅಧಿಕಾರಿ ಮೇಜರ್ ಮಣಿವಣ್ಣನ್ ಅವರಿಗೆ ರಕ್ಷಣಾ ಪಡೆಗಳ ಮುಖ್ಯಸ್ಥರಾದ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ ಪ್ರಶಂಸಾ ಪತ್ರವನ್ನು ನೀಡಿ ಗೌರವಿಸಿದರು. ಮೇಜರ್ ಮಣಿವಣ್ಣನ್ ಅವರು 2014ರ ಫೆಬ್ರವರಿ 8ರಂದು 106ನೇ ಇನ್ಫ್ಯಾಂಟ್ರಿ ಬೆಟಾಲಿಯನ್ ಪ್ಯಾರಾಗೆ ನಿಯೋಜನೆಗೊಂಡಿದ್ದರು. ಪ್ರಾದೇಶಿಕ ಆರ್ಮಿಯಲ್ಲಿ ಅವರ ನಿರಂತರ ಪರಿಶ್ರಮ, ಬದ್ದತೆ, ಸಹಕಾರ ಮತ್ತು ವಿಶಿಷ್ಟ ಸೇವೆಯನ್ನು ಪರಿಗಣಿಸಿ ಪ್ರಶಂಸಾ ಪತ್ರ ನೀಡಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಲಿನ ದರ ಏರಿಕೆ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬರ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಹಂತ ಹಂತವಾಗಿ ವರದಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಐಐಟಿ ಮದ್ರಾಸ್ ಯೂನಿಕಾರ್ನ್ ವೆಂಚರ್ ಫಂಡ್ಗೆ ಬೆಂಗಳೂರಿನಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ಎಸ್ಐಆರ್ನಲ್ಲಿ ನೋಟಿಸ್ ಪಡೆದ ವ್ಯಕ್ತಿಗಳ ಮನೆಗೆ ಬಿಎಲ್ಒಗಳು ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವಂತೆ ಆಯೋಗ ಸೂಚನೆ. ರಾಜ್ಯದಲ್ಲಿ ಮೇಲ್ಮನೆ ಚುನಾವಣೆಯನ್ನ ಒಟ್ಟಾಗಿ ಎದುರಿಸಲು ಬಿಜೆಪಿ ಜೆಡಿಎಸ್ ನಿರ್ಧಾರ. ಆಕಾಶವಾಣಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

0: ಹಂಸಲೇಖ ಅವರು ಬರೆದು ಸಂಗೀತ ನೀಡಿದ ಗೀತೆ ಕೇಳಿದಿರಿ, ಯಾರೇ ನೀ ಅಭಿಮಾನಿ ಚಿತ್ರದ ಗೀತೆ ಇದು. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಈಗ ವೇಳೆ 6:55 ಕೇಳೋಣ ಕನ್ನಡ ರತ್ನ ಭಂಡಾರ.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
0: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
2: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
0: ನಮಸ್ಕಾರ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಬಂಗಾರದ ಮನುಷ್ಯ ಚಲನಚಿತ್ರದ ರಾಚುಂಟಪ್ಪ ಅಂದ್ರೆ ಜನಮಾನಸದಲ್ಲಿ ಹಚ್ಚ ಹಸಿರು. ಟಿಎನ್ ಬಾಲಕೃಷ್ಣ ಉರುಫ್ ಬಾಲಣ್ಣ ವಿಶೇಷ ಮ್ಯಾನರಿಸಂ ಅಂದ್ರೆ ಆಂಗಿಕ ಮೂಲಕ ತಮ್ಮ ಕಲಾ ಪ್ರತಿಭೆಯನ್ನ ತೋರಿದವರು. 450 ಚಿತ್ರಗಳಲ್ಲಿ ಅಭಿನಯ ಮಾಡಿದವರು ಕಲಾವಿದ ಟಿಎನ್ ಬಾಲಕೃಷ್ಣ.
3: ನನ್ನ 14ನೇ ವರ್ಷದಲ್ಲಿ ಅರಸೀಕೆರೆಯಲ್ಲಿ ಅಲೆದಾಡುತ್ತಾ ಇದ್ದಾಗ ಅಲ್ಲಿ ಬೋರ್ಡ್ ಬರೀತಿರುವವ್ರನ್ನ ನೋಡಿ ಸ್ವಲ್ಪ ಪೇಂಟಿಂಗ್ ಕಲ್ತ್ಕೊಂಡೆ. ಅದರಿಂದ ನಾನೇ ಸ್ವಂತವಾಗಿ ಪೇಂಟಿಂಗ್ ಕೆಲಸ ಮಾಡೋಕೆ ಆರಂಭಿಸ್ಬಿಟ್ಟೆ. ಅದೇ ನನ್ನ ಜೀವನಕ್ಕೆ ದಾರಿ ಆಯಿತು. ಅನಂತರ ಆಗಾಗ ಅರಸೀಕೆರೆಗೆ ಬರುತ್ತಿದ್ದ ನಾಟಕದ ಕಂಪ್ನಿಗಳಲ್ಲಿ ನಾಟಕಗಳನ್ನ ನೋಡ್ತಾ ಇದ್ದೆ. ಅದೊಂದು ಗೀಳು ಹತ್ತುಕೊಂಡ್ತು. ಆಮೇಲೆ ಏನಾದರೂ ಮಾಡಿ ನಾಟಕದ ಕಂಪ್ನಿಗಾದರೂ ಸೇರ್ಕೋಬೇಕು ಅಂತ ಅಂದ್ಬಿಟ್ಟು

0: ಪ್ರಯತ್ನಪಟ್ಟೆ. ಇಲ್ಲಿ ಅರಸೀಕೆರೆಯಲ್ಲಿ ಒಂದು ಗಿರಿಗೌಡರ ಕಂಪನಿ ಅಂತ ಒಂದು ನಾಟಕದ ಕಂಪನಿ ಬಂದಿತ್ತು. ಅಲ್ಲಿ ಸ್ವಲ್ಪ ದಿವಸ ಅಲ್ಲಿ ದುಡಿದೆ, ಗೇಟ್ ಕೀಪರ್ ಆಗಿ ಚಿಲ್ಲರೆ ಪಾರ್ಟ್ ಮಾಡಿಕೊಂಡು ಇದೆ. ಅಲ್ಲಿ ಏನು ಹೆಚ್ಚಿನ ದಿವಸ ಅದು ದೊಡ್ಡ ಕಂಪ್ನಿ ಅಲ್ವಾದ್ರಿಂದ 8ನೇ ದಿವಸಕ್ಕೆ ಬಾಗಿಲು ಮುಚ್ಚಿಬಿಡ್ತು. ನನ್ನ ಅರಸೀಕೆರೆಯಲ್ಲಿ ಇದ್ದ ಗೆಳೆಯರೆಲ್ಲ ಸೇರಿ ಚಂದ ಹಾಕಿ ನನ್ನನ್ನು ಮೈಸೂರಿಗೆ ಕಳಿಸ್ಕೊಟ್ರು. ಅಲ್ಲಿ ಒಂದು ಗೌರಿಶಂಕರ್ ನಾಟಕ ಸಭಾ ಅಂತ ದೊಡ್ಡ ನಾಟಕ ಕಂಪ್ನಿ ಇತ್ತು. ಅಲ್ಲಿ ಸೇರಿಕೊಂಡು ಮುಂದಿನ ಭವಿಷ್ಯ ನೋಡ್ಕೊಳ್ಳಪ್ಪ ಅಂತ ಮೈಸೂರಿಗೆ ಒಂದು ಟಿಕೆಟ್ ಕೊಡಿಸಿ ಕೈಗೊಂದು 8 ಆಣೆ ಕೊಟ್ಟು ಕಳಿಸಿದ್ರು. ಅಲ್ಲಿ ಗೇಟ್ ಕೀಪರ್ ಕೆಲಸ, 2 ಆಣೆ ಅವ್ರು ಕೊಡೋ ದಿನ ಟಿಫನ್ಗೆ ನೋಟಿಸ್ಗಳನ್ನ ಮನೆ ಹಂಚೋದು, ಇದನ್ನೆಲ್ಲ ನಾಟಕ ಕಂಪ್ನಿ ಮಾಲೀಕರಿಗೆ ಚೆನ್ನಾಗಿ ಗಮನಿಸ್ತಾ ಇದ್ರು. ಅವರಿಗೆ ನನ್ನ ಮೇಲೆ ಅಭಿಮಾನವಿತ್ತು. ಅವ್ರು ಮನೆಗೆ ಹೋಗಿ ಒಂದು ದಿವಸ ಕಣ್ಣೀರು ಬಿಟ್ಕೊಂಡು ಗೋಳಾಡಿದೆ, ನನಗೆ ಪಾರ್ಟ್ ಮಾಡಬೇಕು ಸ್ವಾಮಿ, ನನಗೆ ಅವಕಾಶ ಕೊಡಿಸಿ ಅಂತನ್ಬಿಟ್ಟು ಸ್ವಲ್ಪ ತಡ್ಕೊ ಅಂತ ಅವ್ರ ಸಮಾಧಾನ ಹೇಳ್ತಾ ಇದ್ರು. ಅನಂತರ ತರೀಕೆರೆ ಕ್ಯಾಂಪ್ ಹೋಯಿತು ಈ ನಾಟಕ ಕಂಪ್ನಿ. ಹಾಗಾಗಿ ಚಾಮರಾಜನಗರ, ಗುಂಡ್ಲುಪೇಟೆ ಇಲ್ಲೆಲ್ಲ ಸುತ್ತಾಕೊಂಡು ತರೀಕೆರೆಗೆ ಹೋದಾಗ ಕಂಪ್ನಿಲಿ ಸರಿಯಾಗಿ ಕಲೆಕ್ಷನ್ ಆಗದೇ ಇದ್ದಿದ್ದರಿಂದ, ಸರಿಯಾದ ಸಂಬಳಗಳು ಕೊಡದೇ ಇದ್ದಿದ್ದರಿಂದ ಕೆಲವು ನಟರೆಲ್ಲ ದಿಢೀರಂತ ಕೈ ಬಿಟ್ಬಿಟ್ರು. ಆ ಟೈಮ್ನಲ್ಲಿ ನನಗೆ ಹಾಸ್ಯ ಪಾತ್ರದ ಒಂದು ಅವಕಾಶ ಸಿಕ್ತು. ಅದರಲ್ಲಿ ನಮ್ಮ ಹಿರಣ್ಣಯ್ಯನವರು, ಮಾಸ್ಟರ್ ಹಿರಣ್ಣಯ್ಯನವರು ತಂದೆ, ಹಿರಣ್ಣಯ್ಯನವ್ರ ಜೊತೆಯಲ್ಲೇ ನಾನು ಪ್ರಥಮದಲ್ಲಿ ಅಭಿನಯಿಸಬೇಕಾಗಿರುವಂಥ ಒಂದು ಯೋಗ ಬಂತು. ಅಂದರೆ ರಾಷ್ಟ್ರವೀರ ಅಂತ ಎಚ್ ಎಂ ನಾಯ್ಕ ಪಾರ್ಟ್ ನಾಟಕದಲ್ಲಿ ಅವರು ಖಾನ್ ಸಿದ್ಧಾಂತಿ, ನಾನು ಬುಡಾನ್ ಶಾಸ್ತ್ರಿ. ಧೈರ್ಯವಾಗಿ ಮಾಡಿದೆ ನಾನು. ಅನೇಕ ನಾಟಕದ ಕಂಪ್ನಿಗಳಿಂದ, ಯಾಕೆಂದರೆ ನಾಟಕದ ಕಂಪ್ನಿಗಳು ಯಾವುದು ಚಿರಂಜೀವಿ ಅಲ್ವಲ್ಲ, 3 ದಿವಸಕ್ಕೆ ಒಂದೊಂದು ಕಂಪ್ನಿ. ಹಾಗೆ ನಾನು ಓಟ್ಕೊಂಡು ಗುಬ್ಬಿ ಕಂಪ್ನಿ, ಚಾಮುಂಡೇಶ್ವರಿ ಕಂಪ್ನಿ, ಹೀಗೆ ಒಂದು 7-8 ನಾಟಕದ ಕಂಪ್ನಿಗಳಲ್ಲಿ ಪೂರ್ಣ ಒಂದು 18 ವರ್ಷ ಕಾಲ ಒಂದು ಜೀವನ ಸಾವಿಸ್ಕೊಂಡು ಬಂದೆ, ಅನುಭವನೂ ಸಂಪಾದಿಸಿದೆ. ಗುಬ್ಬಿ ವೀರಣ್ಣವ್ರ ಕಂಪ್ನಿ ಮದ್ರಾಸ್ನಲ್ಲಿದ್ದಾಗ ಕ್ಯಾಂಪ್ ಮಾಡಿತ್ತು. ಆಗ 2ನೇ ಮಹಾಯುದ್ಧ, ರಾಜಮ್ನವರು, ಎಮ್ ವಿ ರಾಜಮ್ನವರು ತ್ರಿಭಾಷಾ ತಾರೆ, ಅಪಾರವಾದ ಹೆಸರು ಸಾಧಿಸಿದ್ರಲ್ಲ ಅವರು ಮದ್ರಾಸ್ನಲ್ಲಿ ಇದ್ಕೊಂಡು. ಆಗ ನಾನು ಅವರ ಮನೆಗೆ ಹೋಗಿ ಕೇಳಿಕೊಂಡೆ, ನನಗೊಂದು ಪಿಕ್ಚರ್ನಲ್ಲಿ ಪಾರ್ಟ್ ಮಾಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ ಅಮ್ಮ, ಅವಕಾಶ ಕೊಡಿಸಿ ಅಂತನ್ಬಿಟ್ಟು. ಸರಿ ಆಗಲಿ, ನಾನು ಹೇಳಿ ಕಳಿಸ್ತೀನಿ ಹೋಗಿ ಅಲ್ಲಿ ಇಲ್ಲಿ ವಿಚಾರಿಸಿ. ಆದರೆ ಕನ್ನಡ ಪಿಕ್ಚರ್ಗಳು ತಯಾರಾಗೋದೇ ಕಷ್ಟವಲ್ಲ ಮದ್ರಾಸ್ನಲ್ಲಿ, ಹಾಗೇನಾದ್ರು ತಯಾರಾಗಿ ನನಗೆ ಅವಕಾಶ ಇದ್ದಾಗ ನಾನು ನಿಮ್ಮನ್ನು ಖಂಡಿತ ಕೈ ಬಿಡೋದಿಲ್ಲ ಅಂತನ್ಬಿಟ್ಟು ಬೆನ್ ತಟ್ಟಿ ಕಳಿಸಿದ್ರು. ಅಲ್ಲಿಂದ ಕಂಪ್ನಿ ಮದ್ರಾಸಿಂದ ಕೋಲಾರಿಗೆ ಬಂತು. ಕೋಲಾರಿಗೆ ಬಂದ ತಕ್ಷಣ ಒಂದು 2 ದಿವಸದಲ್ಲಿ ರಾಜಮ್ಮನವರು ಸ್ವಂತ ರಾಧಾರಮಣ ಪಿಕ್ಚರ್ ತಯಾರು ಮಾಡ್ತಾರೆ ಅಂತ ಒಂದು ಸುದ್ದಿ ಬಂದು ನನಗೆ ಹೇಳ್ಕಳಿಸಿದ್ರು. ರಾಜಮ್ಮನವರು ಕನ್ನಡ ಚಿತ್ರ 9ನೇದು ಅಂತ ಪ್ರಾರಂಭ ಆಯ್ತಲ್ಲ, 1, 2, 3 ಸಂಖ್ಯೆ 9ನೇ ಚಿತ್ರದಿಂದ ನಾನು ಕನ್ನಡ ಚಿತ್ರಗಳಲ್ಲಿ ಪಾರ್ಟ್ ಮಾಡ್ತಾ ಬರ್ತಾ ಇದ್ದೀನಿ ಅಂದರೆ ಇದನ್ನು ಒಂದು ಹೆಮ್ಮೆ ಅಂತ ಭಾವಿಸ್ತೀನಿ.
1: ಕಲಾವಿದ ಟಿಎನ್ ಬಾಲಕೃಷ್ಣ ಅವರ ಧ್ವನಿಯನ್ನು ಇಂದು ಕನ್ನಡ ರತ್ನ ಭಂಡಾರದಲ್ಲಿ ನೀವು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಕೇಳಿದಿರಿ. ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಮೀಕ್ಷೆಯ ವಿಷಯ. ಒಂದೇ ಒಂದು ಸಾಲಲ್ಲಿ ಹೇಳೋದಾದರೆ, ನಾವು ಅಕಸ್ಮಾತ್ ಸಿನಿಮಾ ನೋಡೋದಕ್ಕೆ ಥಿಯೇಟರ್ಗೆ ಹೋಗ್ತೀವಿ ಅಂದುಕೊಂಡ್ರೆ ರೇಟಿಂಗ್ಸ್ ಅಥವಾ ಪತ್ರಿಕಾ ವಿಮರ್ಶೆ ನೋಡಬೇಕೆ ಬೇಡವೇ? ನೀವು ನೋಡ್ತೀರಾ? ಪತ್ರಿಕಾ ವಿಮರ್ಶೆಯ ಮೇಲೆ, ರೇಟಿಂಗ್ಸ್ ಮೇಲೆ ನಾವು ಅವಲಂಬಿತರಾಗಿದ್ದೇವಾ ಅನ್ನೋದು ಇವತ್ತಿನ ವಿಭಾಗ ಸಮೀಕ್ಷೆಯ ವಿಷಯ. ನಮ್ಮ ದೂರವಾಣಿ ಅಥವಾ ವಾಟ್ಸಪ್ ಸಂದೇಶ ಕಳುಹಿಸಬೇಕಾದ ಸಂಖ್ಯೆ 9483091209. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಸಮಯದಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ನೋಟಿಸ್ ಪಡೆದ ವ್ಯಕ್ತಿಗಳ ಮನೆಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸಲಿದ್ದಾರೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ಸಭೆಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಹಾಗೂ ಚುನಾವಣಾ ಆಯುಕ್ತರಾದ ಸುಖಬೀರ್ ಸಿಂಗ್ ಸಂಧು ಮತ್ತು ಡಾ ವಿವೇಕ್ ಜೋಶಿ ಉಪಸ್ಥಿತರಿದ್ದರು. ಭಾರತವು ಇಂದು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೊಡ್ಡ ಆರ್ಥಿಕತೆಯಾಗಿ ಪರಿವರ್ತನೆಯಾಗುತ್ತಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ಐಐಟಿ ಮದ್ರಾಸ್ ಹಳೆಯ ವಿದ್ಯಾರ್ಥಿಗಳ ಸಂಗಮದಲ್ಲಿ ಐಐಟಿ ಮದ್ರಾಸ್ ಯುನಿಕಾರ್ನ್ ವೆಂಚರ್ ಫಂಡ್ಗೆ ಚಾಲನೆ ನೀಡಿದ ಬಳಿಕ ಅವರು ಸಂವಾದ ನಡೆಸಿದರು. ವೈವಿಧ್ಯದಲ್ಲಿ ಏಕತೆ, ಕೌಶಲ್ಯದಲ್ಲಿ ಸ್ವಾವಲಂಬನೆ ಕರ್ನಾಟಕ ಪರ್ವದ ಆಶಯ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟರು.

ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಕರ್ನಾಟಕ ಪರ್ವ 2026 ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ತಮ್ಮ ಸರ್ಕಾರದಲ್ಲಿ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿನ ಬರ ಪರಿಹಾರ ಕುರಿತಂತೆ ಪ್ರಧಾನಿ ಹಾಗೂ ಕೇಂದ್ರ ಗೃಹ ಸಚಿವರನ್ನು ಭೇಟಿ ಮಾಡಿ ಹೆಚ್ಚಿನ ಪರಿಹಾರಕ್ಕೆ ಮನವಿ ಮಾಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಎನ್ಡಿಆರ್ಎಫ್ ಮಾರ್ಗಸೂಚಿ ಸಡಿಲಿಕೆ ಕುರಿತಂತೆಯೂ ಕೇಂದ್ರದ ಮೇಲೆ ಒತ್ತಡ ಹೇರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕ, ತಮಿಳುನಾಡು ಮತ್ತು ಕೇರಳದಲ್ಲಿ ಎನ್ಸಿಸಿಎಫ್ನ 2500ಕ್ಕೂ ಹೆಚ್ಚು ಚಿಲ್ಲರೆ ಮಾರಾಟ ಮಳಿಗೆಗಳೊಂದಿಗೆ 300ಕ್ಕೂ ಹೆಚ್ಚು ಶಿಮಾರ್ಟ್ಗಳು ಕಾರ್ಯನಿರ್ವಹಿಸಲಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಏಷ್ಯನ್ ಗೇಮ್ಸ್ ಕಬಡ್ಡಿ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದಿರುವ ಭಾರತೀಯ ಪುರುಷರ ತಂಡಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತ ಪುರುಷ ಹಾಗೂ ಮಹಿಳಾ ಎರಡೂ ವಿಭಾಗಗಳಲ್ಲಿ ಚಿನ್ನ ಗೆದ್ದಿರುವುದು ಐತಿಹಾಸಿಕವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಶಂಕರ್ ಶಾನ್ಭಾಗ್, ಯುವರಾಜ್, ಅರ್ಚನಾ ಉಡುಪ ಮತ್ತು ಸಂಗಡಿಗರು ಹಾಡಿದ, ಅಬ್ಬಾಸ್ ಅಬ್ಬಲಗೆರೆ ಅವರು ಬರೆದ, ವಿಜಯಾನಂದ್ ಅವರು ಸಂಗೀತ ನೀಡಿದ ಗೀತೆ ಕೇಳಿದಿರಿ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚಿತ್ರದಿಂದ ಗೀತೆಯನ್ನು ಆರಿಸಿದ್ದು.

ಶಬ್ದವೇದಿ ಚಿತ್ರಕ್ಕೆಂದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಚಿತ್ರ ಅವರು ಹಾಡಿದ ಗೀತೆಯನ್ನು ಕೇಳಿದ್ರಲ್ಲ, ಈ ಗೀತೆಗೆ ಮುನ್ನ ನೀವು ಕೇಳಿದ್ದು ಅಭಿನಂದನೆ ಚಿತ್ರದ ಗೀತೆ ಪಕ್ಕ ಪಕ್ಕ. ಹಾಡಿದವರು ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಕೆ ಕಲ್ಯಾಣ್ ಅವರು ಬರೆದು ಸಂಗೀತ ನೀಡಿದ ಗೀತೆ ಇದು. ಇನ್ನು ಸೇಫ್ ಡ್ರೈವ್ ಗಾನಭಜನ ವಿಭಾಗ ಸಮೀಕ್ಷೆ ಕೇಳ್ತಾ ಇದ್ದೀರಿ. 7:19 ಸಮಯ, 7:22 ನಾವು ಕೇಳೋಣ ಕಗ್ಗದ ಸಿರಿ, ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ. ಇನ್ನೊಮ್ಮೆ ಇವತ್ತಿನ ಸಮೀಕ್ಷೆಯ ವಿಷಯವನ್ನು ಹೇಳಿಬಿಡಿ, ನಾವು ಕೂಡ ಪಾರ್ಟಿಸಿಪೇಟ್ ಮಾಡಬೇಕಲ್ಲ ಅಂತ ಹೇಳಿದ್ದಾರೆ ನಮ್ಮ ಶ್ರೋತೃ ಅಂಬುಜ ಅವರು. ತಡವಾಗಿ ಟ್ಯೂನ್ ಮಾಡಿದರೆ ಇವತ್ತಿನ ಸಮೀಕ್ಷೆಯ ವಿಷಯ ಇನ್ನೊಮ್ಮೆ ನಿಮಗಾಗಿ ನಾವು ಅಕಸ್ಮಾತ್ ಈಗ ಚಿತ್ರಗಳಿಗೆ ಅಂದರೆ ಚಲನಚಿತ್ರಗಳಿಗೆ ಥಿಯೇಟ್ರಿಗೆ ಹೋಗಿ ನೋಡೋದು ಕಡಿಮೆ ಆಗಿದೆ ಅಂತ ಅಂದರೂ ಕೂಡ ಚಿತ್ರಗಳಿಗೆ ಬೇಡಿಕೆಯೇನು ಕಡಿಮೆ ಆಗಿಲ್ಲ. ಹಲವಾರು ಚಿತ್ರಗಳು, ಪರಭಾಷಾ ಚಿತ್ರಗಳು ಕೂಡ ಎಲ್ಲೆಡೆ ರಿಲೀಸ್ ಆಗ್ತಾ ಇರುತ್ತೆ. ನಾವು ಆರಿಸಿಕೊಂಡು ಈ ಚಿತ್ರ ಚೆನ್ನಾಗಿದೆಯಂತೆ, ಇದು ಹೀಗಿದೆಯಂತೆ, ಇದರಲ್ಲಿ ತಾಂತ್ರಿಕತೆ ತುಂಬ ಚೆನ್ನಾಗಿದೆಯಂತೆ, ಇದರಲ್ಲಿ ನಟನೆ ತುಂಬ ಚೆನ್ನಾಗಿದೆಯಂತೆ, ಹೀಗೆಲ್ಲ ಅಂದ್ಕೊಂಡು ನಾವು ಹೋಗ್ತೀವಿ. ಇನ್ನು ಕೆಲವು ಸರಿ ನಿರ್ದೇಶಕರು ನಮಗೆ ಕಾನ್ಸ್ಟೆಂಟಾಗಿ ಒಳ್ಳೆಯ ಚಿತ್ರಗಳನ್ನು ಕೊಟ್ಟಿದ್ದಾರೆ, ನಮಗೆ ಈ ಚಿತ್ರ ನಿರ್ದೇಶಕರ ಚಿತ್ರಗಳು ಇಷ್ಟ ಆಗುತ್ತೆ ಅಂತ, ಅಥವಾ ನಮ್ಮ ಪ್ರೀತಿಯ ನಟರನ್ನು ನೋಡೋದಕ್ಕೆ ನಾವು ಹೋಗ್ತೀವಿ ಥಿಯೇಟ್ರಿಗೆ. ಇನ್ನು ಕೆಲವರು ಇಲ್ಲ ಇಲ್ಲ, ಓ ಟಿ ಟಿಲಿ ಬಂದೇ ಬರುತ್ತೆ ಚಿತ್ರ, ಪರವಾಗಿಲ್ಲ ನಾವು ಕಾಯ್ತೀವಿ ಅಂತ ಕಾದು ಓ ಟಿ ಟಿಯಲ್ಲಿ ನೋಡುವವರು. ಹೀಗೆ ಒಂದು ಚಿತ್ರ ಹೊರಗೆ ಬಂತು, ಬಿಡುಗಡೆ ಆಯಿತು, ಲೋಕಾರ್ಪಣೆ ಆಯಿತು ಅಂದರೆ ಅದನ್ನು ವೀಕ್ಷಕರು ಸ್ವೀಕರಿಸುವ ಬಗೆ ಹಲವಾರು. ಈಗ ಎಷ್ಟು ಕಡೆ ನಾವು ನೋಡ್ತೀವಿ, ಒಂದು ಚಿತ್ರದ ಬಗ್ಗೆ ಎಷ್ಟೊಂದು ರಿವ್ಯೂಸ್ ಅಂದರೆ ವಿಮರ್ಶೆಗಳು ಬರುತ್ತೆ ಅಂತ, ಅದು ಸಾಮಾಜಿಕ ಜಾಲತಾಣದಲ್ಲಿ ಇರಬಹುದು ಅಥವಾ ಬೇರೆ ಬೇರೆ ಆ್ಯಪ್ಗಳಲ್ಲಿ ಇರಬಹುದು. ನಾವು ಟಿಕೆಟ್ಗಳನ್ನು ಖರೀದಿ ಮಾಡ್ತೀವಲ್ಲ, ಅಂತಹ ಆ್ಯಪ್ಗಳಲ್ಲಿ ಬರುವ ಸಮೀಕ್ಷೆಗಳಾಗಬಹುದು ಅಥವಾ ಪತ್ರಿಕಾ ವಿಮರ್ಶೆಯಲ್ಲಿ ಬರುವ ರೇಟಿಂಗ್ಗಳಾಗಬಹುದು. ಚಿತ್ರಕ್ಕೆ ನೀವೆಷ್ಟು ರೇಟಿಂಗ್ ಕೊಡ್ತೀರಿ ಅಂತ ಹೇಳಿದಾಗ ಬರುವಂಥದ್ದು, ನಮ್ಮ ಸ್ನೇಹಿತರು ಅಕ್ಕಪಕ್ಕದವರು ಅವರು ಇವರು ಯಾರೋ ಹೇಳೋದಾಗಿರಬಹುದು. ನಾವು ಸಿನಿಮಾಗೆ ಹೋಗೋದೇ ಆದರೆ ಹೇಗೆ ನಾವು ಆಯ್ಕೆ ಮಾಡ್ಕೋತೀವಿ, ಯಾವ ವಿಧದಲ್ಲಿ ಅಂತ ತುಂಬ ಗೊಂದಲ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಂತೂ 108 ಕಡೆಯಿಂದ 106 ಅಭಿಪ್ರಾಯಗಳು ಬೇರೆ ಬೇರೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮೇಲೆ ದಾಂಗುಡಿ ಇಡುವಾಗ ನಾವು ಆಯ್ಕೆ ಮಾಡಿಕೊಂಡು ಒಂದು ಕಡೆ ಹೋಗಿ ಕೂತು ನಿಧಾನವಾಗಿ ವೀಕ್ಷಣೆ ಮಾಡೋದಾದರೂ ಹೇಗೆ, ಆಯ್ಕೆ ಹೇಗೆ ಅಂತ ಅನ್ನಿಸಿಬಿಡೋದು ಉಂಟು. ಈ ಎಲ್ಲ ವಿಷಯಗಳನ್ನು ಚಿಂತನ ಮಂಥನ ಮಾಡ್ತಾ ಇವತ್ತು ಕೇಳಿದ ಪ್ರಶ್ನೆ ಅಥವಾ ಇವತ್ತು ನಾವು ಆರಿಸಿಕೊಂಡಿರೋ ವಿಷಯ ಏನಪ್ಪ ಅಂದರೆ, ಸಿನಿಮಾ ನೋಡೋಕ್ಕೆ ಥಿಯೇಟ್ರಿಗೆ ನಾವು ಹೋಗೋದಾದರೆ ರೇಟಿಂಗ್ಸ್ ಅಂದರೆ ವಿಮರ್ಶೆ ಇದನ್ನು ನೋಡಬೇಕೇ ಬೇಡವೇ, ವಿಮರ್ಶೆ ಮೇಲೆ ಬೇರೆಯವರು ಕೊಟ್ಟಿರುವಂತಹ ರೇಟಿಂಗ್ನ ನೋಡಿಕೊಂಡು ನಾವು ಆಧಾರ ಪಟ್ಟುಕೊಂಡು ಸಿನಿಮಾ ಆಯ್ಕೆ ಮಾಡಿ ಹೋಗ್ತೀವಾ ಅನ್ನೋದು ಇವತ್ತಿನ ನಮ್ಮ ಸಮೀಕ್ಷೆಯ ವಿಷಯ. ಹೌದು, ರೇಟಿಂಗ್ ಮೇಲೆ ನಾವು ಅವಲಂಬಿತರು ಅಂದರೆ ಹೌದು ಅಂತ ಹೇಳಬಹುದು. ಇಲ್ಲ, ನಾವು ಯಾರೇನೇ ಹೇಳಲಿ, ಯಾರು ಏನು ರೇಟಿಂಗ್ ಆದರೂ ಕೊಡಲಿ, ನಮಗಿಷ್ಟ ಬಂದಾಗ ನಾವು ಯಾವುದೋ ಒಂದು ಸಿನಿಮಾ ಆರಿಸಿಕೊಂಡು ಹೋಗ್ತೀವಿ ಅಂತ ಕೂಡ ಹೇಳುವವರು ಇರಬಹುದು. ನಿಮ್ಮ ಅನಿಸಿಕೆ ಏನು, ಒಂದೇ ಒಂದು ವಾಕ್ಯದಲ್ಲಿ ನಮಗೆ ಹೇಳಬಹುದು. ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನು ಮೊದಲು ಹೇಳಿ, ಆಮೇಲೆ ನಿಮ್ಮ ಮಾತನ್ನು ಹೇಳಿದರೆ ನಮಗೆ ಓದುವಾಗ ಸುಲಭ ಆಗುತ್ತೆ. ನಮ್ಮ ವಾಟ್ಸಪ್ ಸಂಖ್ಯೆ 9483091029. ಈ ಸಂಖ್ಯೆಗೆ ನೀವು ವಾಟ್ಸಪ್ ಸಂದೇಶ ಕಳಿಸಿ. ಸಮಯ 7:22. ಈಗ ಕಗ್ಗದ ಸಿರಿ ಧ್ವನಿಮುದ್ರಣ ಭಂಡಾರದ ಕಾರ್ಯಕ್ರಮವನ್ನು ಕೇಳೋಣ. ಆಮೇಲೆ 7:35 ಎಂದಿನಂತೆ ಕನ್ನಡ ವಾರ್ತಾ ಪ್ರಸಾರ. 7:45 ಒಂದು ಹಾಡು ಕೇಳಿಬಿಡೋಣ. ಆಮೇಲೆ 7:50 ಸುಮಾರಿಗೆ ನೋಡೋಣ ಯಾರೆಲ್ಲ ರೇಟಿಂಗ್ಸ್ ಮೇಲೆ ಅವಲಂಬಿತರು, ಯಾರೆಲ್ಲ ರೇಟಿಂಗ್ಸ್ ಮೇಲೆ ಅವಲಂಬಿತರಲ್ಲ, ಯಾರೆಲ್ಲ ಸ್ನೇಹಿತರು ಅಕ್ಕಪಕ್ಕದವರು ಯಾರೋ ತಮಗೆ ತಿಳಿದವರು ಹೇಳಿದರೆ ಅವರು ಸಿನಿಮಾಗೆ ಹೋಗ್ತಾರೆ ಅಥವಾ ಸಿನಿಮಾಗೆ ಹೋಗೋದೇ ಇಲ್ಲ, ಹೀಗೆ ಅನೇಕರು ಬೇರೆ ಬೇರೆ ಬೇರೆ ಬೇರೆ ರೀತಿಯಲ್ಲಿ ನೀವು ಉತ್ತರಗಳನ್ನು ಕೊಟ್ಟಿದ್ದೀರಿ. ನೋಡೋಣ ನಿಮ್ಮ ಉತ್ತರಗಳನ್ನು ಎಲ್ಲ ಒಂದು ಒಟ್ಟು ಮಾಡಿ 7:50 ಸುಮಾರಿಗೆ ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಕಗ್ಗದ ಸಿರಿ ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಎಲ್ಲಿಯದು ಭತ್ತ ತಾನೆಲ್ಲಿಯದೋ, ಎತ್ತಲಿನ ಗೊಬ್ಬರವೋ ಎತ್ತಲಿನ ನೀರೋ. ಭುಕ್ತಿ ನಿನಗೆಲ್ಲಿಯದು ಭತ್ತ ತಾನೆಲ್ಲಿಯದೋ, ಎತ್ತಲಿನ ಗೊಬ್ಬರವೋ ಎತ್ತಲಿನ ನೀರೋ. ಭಾಕ್ತವಾರಾರ ದುಡಿತದಿನೋ ನಿನಗಾಗಿಹುದು ಗುಪ್ತಗಾಮಿನಿಯೋ ಋಣ ಮಂಕುತಿಮ್ಮ. ಭಾಕ್ತವಾರಾರ ದುಡಿತದಿನೋ ನಿನಗಾಗಿಹುದು ಗುಪ್ತಗಾಮಿನಿಯೋ ಋಣ ಮಂಕುತಿಮ್ಮ.

ಈ ಕೊನೆಯ ಪದ್ಯ ಬಹಳ ದೊಡ್ಡದು, ಮುಖ್ಯವಾದಂಥ ಪದ್ಯ. ನಾವಿವತ್ತು ಬದುಕಿದ್ರೆ ಜೀವನದಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ನೂರಾರು ಜನದ ಋಣಗಳನ್ನು ಹೊತ್ಕೊಂಡಿದ್ದೇವೆ ನಾವು. ಯಾರು ಹೇಳ್ತಾರೆ ನಾವು ಇಂಡಿಪೆಂಡೆಂಟ್ ಇದ್ದೇವೆ ಅಂತ? ಇಂಡಿಪೆಂಡೆಂಟ್

ಆಗಿದ್ದೇವೆ ಅನ್ನುವಂಥದ್ದು ಮೂರ್ಖತನದ ಮಾತು. ನಾವು ಯಾರೂ ಸರ್ವತಂತ್ರ ಸ್ವತಂತ್ರರಾಗೋಕ್ಕೆ ಸಾಧ್ಯ ಇಲ್ಲ. ನಾವು ಇವತ್ತು ಬದುಕಿದ್ರೆ, ನಾನು ಸಂತೋಷವಾಗಿದ್ದರೆ, ನನ್ನನ್ನು ಸಂತೋಷವಾಗಿಡೋದಕ್ಕೆ 100 ಜನ ದುಡಿತಿದ್ದಾರೆ ಅಂತ ಅದಕ್ಕೆ ಹೇಳ್ತಾರೆ. ಭುಕ್ತಿ ನಿನಗೆಲ್ಲಿಯದು, ಭತ್ತ ತಾನೆಲ್ಲಿಯದು, ಎತ್ತಲಿನ ಗೊಬ್ಬರವೋ ಎತ್ತಲಿನ ನೀರೋ ಭಕ್ತ ವಾರಾರ ದುಡಿತನಿದೋ ನಿನಗಾಗಿ ಹೋದು ಗುಪ್ತ ಗಾಮಿನಿಯ ಋಣ ಮಂಕುತಿಮ್ಮ. ನಿನಗೆ ಊಟ ಸಿಗ್ತದಲ್ಲಪ್ಪ, ನಿನಗೆ ಎಲ್ಲಿದದು ಭತ್ತ? ಎಲ್ಲಿದು ಭತ್ತ? ಎಲ್ಲಿದು ಭತ್ತ? ಯಾರ್ದು ಎಲ್ಲೋ ಬಿತ್ತಿದ್ದು ಹೇಳ್ತೀವಿ, ಓ ಗಂಗಾವತಿಯಿಂದ ಬಂತು ಭತ್ತ, ಓ ಇದು ಹಿಮಾಚಲ್ ಪ್ರದೇಶದಿಂದ ಬಂದದ್ದು, ಮಸೂರಿಯಿಂದ ಬಂದದ್ದು ಅಂತೆಲ್ಲ ಹೇಳ್ತಾ ಇರ್ತೀವಿ. ಎಲ್ಲಿ ಭತ್ತ ನಿನಗೆ ಬರಬೇಕಾದ್ರೆ ನೋಡಿ ಹೇಗಿದೆ ಅದು? ಎತ್ತಲಿನ ಗೊಬ್ಬರ. ಆ ಭತ್ತಕ್ಕೆ ಹಾಕಿ ಬೆಳಿಬೇಕಾದ್ರೆ ಎಲ್ಲಿ ಗೊಬ್ಬರ ಹಾಕಿದ್ರು? ಅದೆಲ್ಲಿದು ಬಂತು? ಎಲ್ಲಿ ನೀರೋ? ಭಾವಿದೋ, ಕೆನಾಲದ್ದೋ, ಯಾವುದೋ ಡ್ಯಾಮಿಂದ ಬಂದದ್ದು ನೀರೋ? ಡ್ಯಾಮಿಗೆ ಬಂದು ನೀರು ಎಲ್ಲಿಂದ ಸೇರಿದ್ದು? ಎಲ್ಲೆಲ್ಲಿದು ಬಂದು ಸೇರಿದ್ದು? ಆದ್ದರಿಂದ ನಿನಗೆ ಬಂದಂಥ ಭತ್ತ ಎಲ್ಲಿದು, ಅದಕ್ಕೆ ಹಾಕಿದಂಥ ಗೊಬ್ಬರ ಎಲ್ಲಿದು, ಅದಕ್ಕೆ ಬಂದಂಥ ನೀರು ಎಲ್ಲಿದು, ಇದ್ರ ಜೊತೆಗೆ ನೀನು ಮಾಡುವಂಥ ಊಟ ಇದೆಯಲ್ಲ, ಭಕ್ತ್ರ ಭಕ್ತ ಅಂದರೆ ಊಟ, ನಿನಗಿರುವಂಥ ಊಟ ಆರಾರ ದುಡಿತನಿದು, ಯಾರ್ಯಾರು ದುಡಿದು ನಿನಗೆ ಊಟ ಕೊಟ್ಟಿದ್ದಾರೋ ಅದು ನಿನಗೆ ಬಂದಿದೆಯಪ್ಪ ಇವತ್ತು. ಗುಪ್ತ ಗಾಮಿನಿಯ ಋಣ ಮಂಕುತಿಮ್ಮ. ಈ ಋಣ ಅನ್ನುವಂಥದ್ದು ಗುಪ್ತಗಾಮಿನಿ ಹೊರಗೆ ಕಾಣಿಸುವಂಥದ್ದಲ್ಲ, ಒಳಗಡೆ ಸೇರಿಕೊಂಡಿದೆ ಅಂತ ಹೇಳುವಂಥ ಮಾತು. ಒಂದು ಗಮನಿಸ್ಬೇಕು, ನಾನು ಯಾವತ್ತಾದರೂ ಮನೆಯಲ್ಲಿ ಕೂತ್ಕೊಂಡು 10 ನಿಮಿಷ ಸಂತೋಷವಾಗಿದ್ದೇನೆ ಅಂತ ಅನ್ನೋದಾದರೆ ಇದನ್ನು ನನ್ನ ಮಕ್ಕಳಿಗೆ ತಿಳಿ ಹೇಳಬೇಕಾಗ್ತದೆ. ನಾನು 10 ನಿಮಿಷ ಸಂತೋಷವಾಗಿದ್ದರೆ, ನಾನು ಸಂತೋಷವಾಗಿರೋದಕ್ಕೆ 100 ಜನ ದುಡಿತಾ ಇದ್ದಾರೆ, 1000 ಜನ ದುಡಿತಾ ಇದ್ದಾರೆ. ಯಾರೋ ಅಲ್ಲಿ ಮಳೆ ಗಾಳಿಯಲ್ಲಿ ನಿಂತ್ಕೊಂಡು ಆ ಜರಾವತಿ ಜೋಗ್ ಫಾಲ್ಸಲ್ಲಿ ಬಿದ್ದಂಥ ನೀರನ್ನು ವಿದ್ಯುತ್ತಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ, ಹಗಲು ರಾತ್ರಿ ದುಡಿತಾ ಇದ್ದಾರೆ. ಯಾವುದೋ ಎಲೆಕ್ಟ್ರಿಸಿಟಿ ಬೋರ್ಡಿನ ಜನ ಹಗಲು ರಾತ್ರಿ ವಾಯರ್ ನೋಡಿಕೊಂಡು ಕತ್ತರಿಸಿದ ಹಾಗೆ, ರಾತ್ರಿ ಮಳೆಯಲ್ಲಿ ಕೂಡ ವಾಯರ್ ಕತ್ತರಿಸಿದಾಗ ಜೀವದ ಭಯವನ್ನು ಬಿಟ್ಟು ವಾಯರ್ನ ಸೇರಿಸಿ ನಿಮ್ಮ ಮನೆಗೆ ಕರೆಂಟ್ ತಲುಪಿಸ್ತಾರಲ್ಲ, ಅವ್ರು ದುಡಿದಿಲ್ವಾ? ನಿಮಗೋಸ್ಕರ ಯಾರೂ ಒಂದು ಕಂಪ್ನಿಯವ್ರು ಫ್ಯಾನ್ ತಯಾರು ಮಾಡಲಿಲ್ವಾ? ನಿಮಗೋಸ್ಕರ ಯಾರು ಕಷ್ಟ ಒಂದು ಟೆಲಿವಿಷನ್ ತಯಾರು ಮಾಡಲಿಲ್ವಾ? ನಿಮ್ಮನೆ ಬರೆಯುವಂಥ ಫರ್ನಿಚರ್ ಯಾರು ಮಾಡಿದ್ದು? ನೀವು 10 ನಿಮಿಷ ಸಂತೋಷವಾಗಿರಬೇಕಾದ್ರೆ 1000 ಜನ ನಿಮ್ಮನ್ನು ಸಂತೋಷವಾಗಿಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅವರೆಲ್ಲರ ಋಣ ನನ್ನ ಬಗಲ ಮೇಲಿದೆ. ಆದ್ದರಿಂದ ಪ್ರತಿಯೊಂದು ಜೀವನದ ಕ್ಷಣದಲ್ಲಿ ಕೂಡ ಮತ್ತೊಬ್ಬ ಋಣದಲ್ಲೇ ಬದುಕ್ತಾ ಇದ್ದೀವಿ, ಸ್ವತಂತ್ರರಾಗಿಲ್ಲ ಅನ್ನೋದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಗುಪ್ತ ಗಾಮಿನಿಯ ಋಣ ಮಂಕುತಿಮ್ಮ. ಈ ಋಣ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸದೆ ಗುಪ್ತ ಗಾಮಿನಿಯಾಗಿ ನಮ್ಮ ಜೀವನಕ್ಕೆ ಪ್ರೇರಕವಾಗಿ ಪೋಷಕವಾಗಿರುವಂಥದ್ದು, ಆ ಋಣವನ್ನು ಮರಿಬಾರದು ಅನ್ನುವಂಥದ್ದು ಡಿ ವಿ ಜಿ ಕಲ್ಪನೆ.

ಕುಳಾವ ಕಾಲುವೆಯ ಸೇರುವುದೋ, ಮಣ್ಣಾವುದರಿಂದ ಗರ್ಭವತಿಯಹುದೋ. ನಿನ್ನೆಂಜಲಗುಳಾವ ಕಾಲುವೆಯ ಸೇರುವುದು ಮಣ್ಣಾವುದರಿಂದ ಗರ್ಭವತಿಯಹುದೋ. ಅನ್ನವದರಿಂದಾರ್ಗೋ ಲೋಕಕವರಿಂದೇನೋ ಬಣ್ಣಿಸುವರಾರದನು ಮಂಕುತಿಮ್ಮ. ಅನ್ನವದರಿಂದಾರ್ಗೋ ಲೋಕಕವರಿಂದೇನೋ ಬಣ್ಣಿಸುವರಾರದನು ಮಂಕುತಿಮ್ಮ.

ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದಲ್ಲಿರ್ತಕ್ಕಂತಹ ಮುಕ್ತಗಳ ವಾಚನ ವ್ಯಾಖ್ಯಾನ ಕಾರ್ಯಕ್ರಮದಲ್ಲಿ ಇಂದಿನ ದಿವಸ ಪದ್ಯ 841 ವ್ಯಾಖ್ಯಾನವನ್ನು ನಾವು ಕೇಳೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಪದ್ಯ ಈಗಾಗಲೇ ತಾವು ಸುಶ್ರಾವ ಕೇಳಿದ್ದೀರಿ, ಅದನ್ನು ಪದ್ಯ ಹೇಳಿದಂತಹ ಮಾತನ್ನು ಕೂಡ ಕೇಳಿದ್ದೀರಿ. ಅದರ ಅರ್ಥ ಆಗಬೇಕಾದ್ರೆ ಪ್ರತಿಯೊಂದು ಪದವನ್ನು ಒಡಚಿ ನೋಡಬೇಕಾಗತ್ತೆ, ಅದರ ಅರ್ಥವನ್ನು ಗಮನಿಸಬೇಕಾಗತ್ತೆ. ನಿನ್ನ ಎಂಜಲ ಅಗುಳು ಯಾವ ಕಾಲವೆಯ ಸೇರುವುದು, ಅಂದರೆ ಊಟ ಮಾಡಿದ ನಂತರ ಉಳಿದ ಅನ್ನ

0: ಋಣಗಳು ಅಂದರೆ ನಾವು ತೀರಿಸಬೇಕಾದ ಕರ್ಮಗಳು ಅಥವಾ ಋಣಗಳ ಪ್ರತೀಕ. ಇದನ್ನು ತೀರಿಸಬೇಕಾದ ಸ್ಥಳದ ನಿರ್ಣಯ ಹೇಗೋ ಆಗುತ್ತೆ, ಅಲ್ಲಿ ಅದು ಬೆಳೆ ನಿಲ್ಲುತ್ತೆ. ಇದರಿಂದ ಯಾರೋ ಒಬ್ಬರಿಗೆ ಲಾಭ ಆಗುತ್ತೆ, ನಷ್ಟವೂ ಆಗ್ಬೋದು, ಉಪಕಾರಿಗಳಾಗ್ಬೋದು ಅಪಕಾರಿಗಳಾಗ್ಬೋದು. ನೀನು ಮಾಡಿದ ಕರ್ಮಗಳು ಎಲ್ಲಿ ಯಾವಾಗ ಫಲ ನೀಡುತ್ತೆ ಎಂಬುದು ತಿಳಿಯೋದಿಲ್ಲ. ತನ್ಮೂಲಕ ಯಾರಿಗೆ ಜೀವ ದೊರಕುತ್ತೆ ಎಂಬುದನ್ನು ಅರಿಯಲಾರೆವು. ಆದ್ದರಿಂದ ಅವರಿಂದ ಲೋಕಕ್ಕೆ ಅಂದರೆ ಸಮಾಜಕ್ಕೆ ಏನಾಗುತ್ತೆ, ಉಪಕಾರವೋ ಅಪಕಾರವೋ, ಬೆಳವಣಿಗೆಯೋ ಅವನತಿಯೋ ನಿಖರವಾಗಿ ತಿಳಿಸೋರು ಯಾರು? ಗಹನ ಕರ್ಮಣೋ ಗತಿ ಹೀ ಅಂತ. ಕರ್ಮದ ಗತಿ ಬಹಳ ರಹಸ್ಯವಾಗಿದೆ. ಭೌತ ವಿಜ್ಞಾನದ ವಿಷಯದಲ್ಲಿ ಯಾವಾಗ ಎಲ್ಲಿ ಹೇಗೆ ಏನು ನಡೆಯುತ್ತೆ ಎನ್ನುವುದನ್ನು ತರ್ಕಬದ್ಧವಾಗಿ ಪ್ರಾಯೋಗಿಕವಾಗಿ ನಿರ್ಧಾರ ಮಾಡ್ಬೋದು. ಆದರೆ ಮನುಷ್ಯನ ಬದುಕು ಕರ್ಮ ಬಹಳ ಸಂಕೀರ್ಣವಾಗಿ ರಹಸ್ಯವಾಗಿರ್ತಕ್ಕಂಥದ್ದಾಗಿದೆ. ಕರ್ಮ ಮಾಡುವುದಷ್ಟೇ ನಮಗಿರುವ ಧರ್ಮ. ಇದು ಈ ಪದ್ಯದ ಒಂದು ಸೂಚಿವಾಗಿರತಕ್ಕಂಥ ಒಂದು ಅರ್ಥ. ವಿಚಾರ ಮಾಡಿದಷ್ಟು ಕೂಡ ಇದರ ಅರ್ಥ ವ್ಯಾಪ್ತಿ ಆಳ ಜಾಸ್ತಿ ಆಗ್ತಾ ಹೋಗುತ್ತೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಸಂಯೋಜನೆ ಎಂಜಿ ಸಿಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಎಸ್ಐಆರ್ ಪ್ರಕ್ರಿಯೆ, ನೋಟಿಸು ಪಡೆದವರ ಮನೆಗಳಿಗೆ ತೆರಳಿ ಅಗತ್ಯ ದಾಖಲೆ ಸಂಗ್ರಹಿಸುವಂತೆ ಬಿಎಲ್ಒಗಳಿಗೆ ಚುನಾವಣಾ ಆಯೋಗ ಸೂಚನೆ. ಮನ್ ಕಿ ಬಾತ್ನ 138ನೇ ಆವೃತ್ತಿಯಲ್ಲಿ ನಾಳೆ ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತ ಐರೋಪ್ಯ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಯಶಸ್ವಿಯಾಗಿ ಪೂರ್ಣ, ಕೇಂದ್ರ ಸಚಿವ ಜಿತೇನ್ ಪ್ರಸಾದ್. ಏಷ್ಯನ್ ಗೇಮ್ಸ್ ಕಬಡ್ಡಿಯಲ್ಲಿ ಮಹಿಳಾ ಹಾಗೂ ಪುರುಷರ ತಂಡಗಳಿಗೆ ಚಿನ್ನದ ಪದಕ, ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ವಾರ್ತೆಗಳ ವಿವರ: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಡಿ ನೋಟಿಸು ಪಡೆದಿರುವ ಮತದಾರರ ಮನೆಗಳಿಗೆ ತೆರಳಿ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸುವಂತೆ ಆಯಾ ಕ್ಷೇತ್ರದ ಬೂತ್ ಮಟ್ಟದ ಅಧಿಕಾರಿ ಬಿಎಲ್ಒಗಳಿಗೆ ಭಾರತೀಯ ಚುನಾವಣಾ ಆಯೋಗ ಸೂಚನೆ ನೀಡಿದೆ. ನವದೆಹಲಿಯ ನಿರ್ವಾಚನ ಸದನದಲ್ಲಿ ಇಂದು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಸಭೆಯಲ್ಲಿ ಚುನಾವಣಾ ಆಯುಕ್ತರಾದ ಸುಖಬೀರ್ ಸಿಂಗ್ ಸಂಧು ಮತ್ತು ವಿವೇಕ್ ಜೋಶಿ ಉಪಸ್ಥಿತರಿದ್ದರು. ಸೂಚನೆ ಅನ್ವಯ ಸಂಗ್ರಹಿಸಿದ ದಾಖಲೆಗಳನ್ನು ಅಧಿಕಾರಿಗಳು ನೇರವಾಗಿ ಇಸಿಐ ನೆಟ್ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಲಿದ್ದಾರೆ. ಇದರಿಂದಾಗಿ ಮತದಾರರು ನೋಂದಣಿ ಅಧಿಕಾರಿಗಳ ಕಚೇರಿಗೆ ನೇರವಾಗಿ ತೆರಳುವ ಅಗತ್ಯವಿರುವುದಿಲ್ಲ. ಅಗತ್ಯ ಸಂದರ್ಭಗಳಲ್ಲಿ ಮಾತ್ರ ಆನ್ಲೈನ್ ಮೂಲಕ ವಿಚಾರಣೆ ನಡೆಸಲಾಗುವುದು ಹಾಗೂ ಮತದಾರರ ಪರವಾಗಿ ಕುಟುಂಬದ ಹಿರಿಯ ಸದಸ್ಯರೊಬ್ಬರು ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ. ಬಿಹಾರ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ ಈಗಾಗಲೇ 20 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪರಿಷ್ಕರಣೆ ಪೂರ್ಣಗೊಂಡಿದ್ದು, ಹೆಸರು ಕೈಬಿಟ್ಟು ಹೋದ ಮತದಾರರಿಗಾಗಿ ವಿಶೇಷ ನೋಂದಣಿ ಅಭಿಯಾನ ಆರಂಭಿಸಲು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ನಿರ್ದೇಶಿಸಲಾಗಿದೆ. ನಿರಾಶ್ರಿತರು, ಬಡವರು ಹಾಗೂ ಕಾರ್ಮಿಕರಿಗಾಗಿ ವಿಶೇಷ ಶಿಬಿರಗಳನ್ನು ಆಯೋಜಿಸಲಾಗುವುದು. ಇನ್ನು ದೆಹಲಿಯಲ್ಲಿ ಆಕ್ಷೇಪಣೆ ಸಲ್ಲಿಸುವ ಗಡುವನ್ನು ಅಕ್ಟೋಬರ್ 30ರವರೆಗೆ ಹಾಗೂ ಅವುಗಳ ಇತ್ಯರ್ಥದ ಅವಧಿಯನ್ನು ನವೆಂಬರ್ 30ರವರೆಗೆ ವಿಸ್ತರಿಸಿ ಚುನಾವಣಾ

0: ಆಯೋಗ ಆದೇಶ ಹೊರಡಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 138ನೇ ಸಂಚಿಕೆಯಾಗಿದ್ದು, ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಜಾಲಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮದ ನೇರ ಪ್ರಸಾರವಿರಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಭಾರತ ಮತ್ತು ಐರೋಪ್ಯ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಸಮಾನ ಗೌರವ ಮತ್ತು ಪರಸ್ಪರ ಹಿತಾಸಕ್ತಿಯ ತತ್ವಗಳ ಆಧಾರದ ಮೇಲೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆ ರಾಜ್ಯ ಸಚಿವ ಜಿತೇನ್ ಪ್ರಸಾದ್ ತಿಳಿಸಿದ್ದಾರೆ. ಉತ್ತರ ಪ್ರದೇಶ ಅಂತಾರಾಷ್ಟೀಯ ವ್ಯಾಪಾರ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸುಮಾರು 17 ವರ್ಷಗಳ ಸುದೀರ್ಘ ಮಾತುಕತೆಯ ನಂತರ ಈ ಒಪ್ಪಂದ ಏರ್ಪಟ್ಟಿದ್ದು, ಭಾರತದ ಕೈಗಾರಿಕಾ ಅಭಿವೃದ್ಧಿಗೆ ತಂತ್ರಜ್ಞಾನ ವರ್ಗಾವಣೆ, ಸ್ಥಳೀಯ ತಯಾರಿಕೆ ಹಾಗೂ ಕೃತಕ ಬುದ್ಧಿಮತ್ತೆ ನಿರ್ಣಾಯಕ ಪಾತ್ರ ವಹಿಸಲಿವೆ ಎಂದು ತಿಳಿಸಿದ್ದಾರೆ. ಭಾರತವನ್ನು ಕೇವಲ ಗ್ರಾಹಕ ಮಾರುಕಟ್ಟೆಯಾಗಿ ನೋಡದೆ ವಿದೇಶಿ ಸಂಸ್ಥೆಗಳು ಸ್ಥಳೀಯ ಕೈಗಾರಿಕೆಗಳೊಂದಿಗೆ ಜಂಟಿ ಸಹಭಾಗಿತ್ವದ ಮೂಲಕ ತಂತ್ರಜ್ಞಾನ ವರ್ಗಾವಣೆಗೆ ಒತ್ತು ನೀಡಬೇಕು ಎಂದು ಅವರು ಪ್ರತಿಪಾದಿಸಿದರು. ಭಾರತವು ಇಂದು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೊಡ್ಡ ಆರ್ಥಿಕತೆಯಾಗಿ ಪರಿವರ್ತನೆಯಾಗುತ್ತಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ಐಐಟಿ ಮದ್ರಾಸ್ ಹಳೆಯ ವಿದ್ಯಾರ್ಥಿಗಳ ಕಾರ್ಯಕ್ರಮ ಸಂಗಮದಲ್ಲಿ ಐಐಟಿ ಮದ್ರಾಸ್ ಯೂನಿಕಾರ್ನ್ ವೆಂಚರ್ ಫಂಡ್ಗೆ ಚಾಲನೆ ನೀಡಿದ ಬಳಿಕ ಅವರು ಸಂವಾದ ನಡೆಸಿದರು. ಕೇರಳಂನ ಭವಿಷ್ಯದ ಅಭಿವೃದ್ಧಿಯಲ್ಲಿ ಕಡಲ ಆರ್ಥಿಕತೆ ಅಪಾರ ಸಾಧ್ಯತೆಗಳನ್ನು ಹೊಂದಿದ್ದು, ಸಹಕಾರ ಕ್ಷೇತ್ರ, ಮೀನುಗಾರಿಕೆ ಸೇರಿದಂತೆ ಈ ವಿಶಾಲ ವಲಯದ ಸೌಲಭ್ಯಗಳನ್ನು ಗರಿಷ್ಠ ಮಟ್ಟದಲ್ಲಿ ಬಳಸಿಕೊಳ್ಳಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಕೇರಳಂನ ಕುಂದಾರದಲ್ಲಿ ಭಾರತೀಯ ರಾಷ್ಟೀಯ ಸಹಕಾರಿ ಗ್ರಾಹಕರ ಮಹಾಮಂಡಳಿ ಎನ್ಸಿಸಿಎಫ್ ಆಯೋಜಿಸಿದ್ದ ವಿವಿಧ ಅಭಿವೃದ್ಧಿ ಯೋಜನೆಗಳು ಮತ್ತು ವನಿತಾ ಶಿ ಮಾರ್ಟ್ಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕರ್ನಾಟಕ, ತಮಿಳುನಾಡು ಮತ್ತು ಕೇರಳಂನಲ್ಲಿ ಎನ್ಸಿಸಿಎಫ್ನ 2,500ಕ್ಕೂ ಹೆಚ್ಚು ಚಿಲ್ಲರೆ ಮಾರಾಟ ಮಳಿಗೆಗಳೊಂದಿಗೆ 300ಕ್ಕೂ ಹೆಚ್ಚು ಶಿಮಾರ್ಟ್ಗಳು ಕಾರ್ಯನಿರ್ವಹಿಸಲಿವೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕಾರ್ಮಿಕ ಸಂಹಿತೆ ಕುರಿತ ಒಂದು ನೋಟ ಇಲ್ಲಿದೆ. 70 ವರ್ಷಗಳಿಂದ ಜಾರಿಯಲ್ಲಿದ್ದ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳು, ನೋಂದಣಿ, ಕಾರ್ಮಿಕ ಪರಿವೀಕ್ಷಕರು, ಉದ್ಯೋಗದಾತರನ್ನು ಒಳಗೊಂಡಿರುವ 4 ಕಾರ್ಮಿಕ ಸಂಹಿತೆಗಳನ್ನು 2025ರ ನವೆಂಬರ್ 21ರಿಂದ ಜಾರಿಗೆ ತರಲಾಗಿದೆ. ಇವು ಕಾರ್ಮಿಕರ ವೇತನ, ಕೈಗಾರಿಕಾ ಬಾಂಧವ್ಯ, ಸಾಮಾಜಿಕ ಭದ್ರತೆ ಮತ್ತು ಕಾರ್ಮಿಕರ ಸುರಕ್ಷತೆಯನ್ನು ಒಳಗೊಂಡಿವೆ. ಕಾರ್ಮಿಕ ಸಂಹಿತೆಗಳ ಮೂಲಕ ನಿಯಮಗಳನ್ನು ಸರಳೀಕರಣಗೊಳಿಸಲಾಗಿದೆ. ರಕ್ಷಣೆಯ ಜೊತೆಗೆ ಕನಿಷ್ಠ ವೇತನವನ್ನು ಪ್ರತಿಯೋರ್ವ ಕಾರ್ಮಿಕನ ಕಾನೂನುಬದ್ದ ಹಕ್ಕಾಗಿ ಪರಿವರ್ತಿಸಲಾಗಿದೆ. ಇದೇ ಮೊದಲ ಬಾರಿಗೆ ಗಿಗ್ ಮತ್ತು ಪ್ಲಾಟ್ಫಾರಂ ವಲಯದ ಕಾರ್ಮಿಕರನ್ನು ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ತರಲಾಗಿದೆ. 2015ರಲ್ಲಿ ಶೇಕಡ 19% ಇದ್ದ ಕಾರ್ಮಿಕ ಶಕ್ತಿ 2025ರ ವೇಳೆಗೆ ಶೇಕಡ 64%ಕ್ಕೆ ಹೆಚ್ಚಳವಾಗಿರುವುದು ವಿಶೇಷ. ಬ್ಯಾಂಕ್ ಒಕ್ಕೂಟಗಳ ಸಂಯುಕ್ತ ವೇದಿಕೆ UFBU ಇದೇ 28ರಿಂದ 30ರವರೆಗೆ ನಡೆಸಲು ಉದ್ದೇಶಿಸಿರುವ 3 ದಿನಗಳ ದೇಶವ್ಯಾಪಿ ಬ್ಯಾಂಕ್ ಮುಷ್ಕರದ ಹಿನ್ನೆಲೆಯಲ್ಲಿ ಗ್ರಾಹಕರ ಅನುಕೂಲಕ್ಕಾಗಿ ನಾಳೆ ಎಲ್ಲಾ ಸಾರ್ವಜನಿಕ ಬ್ಯಾಂಕ್ಗಳು ಹಾಗೂ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ತೆರೆದಿರಲಿವೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಬ್ಯಾಂಕ್ ಮುಷ್ಕರಕ್ಕೆ ಮುನ್ನವೇ ಇಂದು ಮತ್ತು ನಾಳೆ ವಾರಾಂತ್ಯದ ರಜೆಗಳು ಬಂದಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಈ ಕ್ರಮ ಕೈಗೊಳ್ಳಲಾಗಿದೆ. ನಾಳೆ ಎಲ್ಲಾ

ಶಾಖೆಗಳು, ಕಚೇರಿಗಳು, ಎಟಿಎಂ ಸಂಪರ್ಕಿತ ಶಾಖೆಗಳು ಹಾಗೂ ಕರೆನ್ಸಿ ಚೆಸ್ಟ್ಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲು ಆರ್ಬಿಐ ಅನುಮೋದನೆ ನೀಡಿದೆ. ಮುಷ್ಕರದ ಅವಧಿಯಲ್ಲಿ ಉಚಿತ ಮಾಸಿಕ ಮಿತಿಗಿಂತ ಹೆಚ್ಚಿನ ಎಟಿಎಂ ವಹಿವಾಟು ನಡೆಸಿದರೂ ಸಹ ಯಾವುದೇ ಹೆಚ್ಚುವರಿ ಶುಲ್ಕವನ್ನು ವಿಧಿಸದಿರಲು ಹಾಗೂ ಶುಲ್ಕವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲು ನಿರ್ಧರಿಸಲಾಗಿದೆ. ಮಕ್ಕಳಲ್ಲಿ ಕಂಡುಬರುವ ಮಾದಕ ವಸ್ತು ವ್ಯಸನವನ್ನು ಕೇವಲ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿ ನೋಡದೆ ಮಕ್ಕಳ ರಕ್ಷಣೆ ಮತ್ತು ಹಕ್ಕುಗಳ ಹಿತದೃಷ್ಟಿಯಿಂದ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದಿಸಿದ್ದಾರೆ. ಪಟ್ನಾದಲ್ಲಿಂದು ಆಯೋಜಿಸಲಾಗಿದ್ದ ಬಾಲ್ಯವನ್ನು ಮರಳಿ ನೀಡುವುದು, ಮಾದಕ ವಸ್ತು ವ್ಯಸನ ತಡೆಗಟ್ಟುವಿಕೆ ಮತ್ತು ರಕ್ಷಣೆ ಅಗತ್ಯವಿರುವ ಮಕ್ಕಳ ಮರು ಸಂಯೋಜನೆ ಕುರಿತ ವಿಚಾರ ಸಂಕಿರಣವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟದ ಕಬಡ್ಡಿ ಸ್ಪರ್ಧೆಯಲ್ಲಿ ಭಾರತೀಯ ಪುರುಷ ಹಾಗೂ ಮಹಿಳಾ ಎರಡೂ ತಂಡಗಳು ಚಿನ್ನದ ಪದಕ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದೆ. ಪುರುಷರ ವಿಭಾಗದ ಫೈನಲ್ ಪಂದ್ಯದಲ್ಲಿ ಭಾರತ ಇರಾನ್ ವಿರುದ್ಧ 40-44 ಅಂಕಗಳ ಅಂತರದಿಂದ ಜಯಗಳಿಸಿ ಸ್ವರ್ಣ ಪದಕ ಪಡೆದರೆ, ಮಹಿಳಾ ತಂಡ ಕೂಡ ಇರಾನ್ ವನಿತಾ ತಂಡದ ವಿರುದ್ಧ 37-34 ಅಂತರದಲ್ಲಿ ರೋಚಕ ಗೆಲುವು ಸಾಧಿಸಿ ಚಿನ್ನದ ಪದಕ ತನ್ನದಾಗಿಸಿಕೊಂಡಿತು. ಇಂದು ಭಾರತ ಕಬಡ್ಡಿ, ಅಥ್ಲೆಟಿಕ್ಸ್, ಶೂಟಿಂಗ್ ಮತ್ತು ಸ್ಕ್ವಾಷ್ ಸ್ಪರ್ಧೆಗಳಲ್ಲಿ ಒಟ್ಟು 7 ಪದಕಗಳನ್ನು ತನ್ನದಾಗಿಸಿಕೊಂಡಿತು. ಆ ಮೂಲಕ 4 ಚಿನ್ನ, 12 ಬೆಳ್ಳಿ ಹಾಗೂ 14 ಕಂಚಿನ ಪದಕ ಸೇರಿದಂತೆ ಒಟ್ಟು 30 ಪದಕಗಳೊಂದಿಗೆ ಭಾರತ ಪದಕ ಪಟ್ಟಿಯಲ್ಲಿ ಪ್ರಸ್ತುತ 10ನೇ ಸ್ಥಾನದಲ್ಲಿದೆ. ಅಥ್ಲೆಟಿಕ್ಸ್ ವಿಭಾಗದ ಪುರುಷರ ಶಾಟ್ಪುಟ್ ಸ್ಪರ್ಧೆಯಲ್ಲಿ ಭಾರತದ ತಜೀಂದರ್ ಪಾಲ್ ಸಿಂಗ್ ತೂರ್ ಬೆಳ್ಳಿ, ಪುರುಷರ ಮ್ಯಾರಥಾನ್ ಓಟ ಸ್ಪರ್ಧೆಯಲ್ಲಿ ಸಾವನ್ ಬರ್ವಾಲ್ ಬೆಳ್ಳಿ, ಶೂಟಿಂಗ್ 50 ಮೀಟರ್ ರೈಫಲ್ 3 ಪೊಸಿಷನ್ ತಂಡ ಸ್ಪರ್ಧೆಯಲ್ಲಿ ಭಾರತೀಯ ಮಹಿಳಾ ತಂಡ ಬೆಳ್ಳಿ, ಮಹಿಳಾ 400 ಮೀಟರ್ ಓಟ ಸ್ಪರ್ಧೆಯಲ್ಲಿ ಪ್ರಾಚಿ ಚೌಧರಿ ಕಂಚು ಪದಕ ಗೆದ್ದರು. ಮಿಶ್ರ ಡಬಲ್ಸ್ ಸ್ಕ್ವಾಷ್ನಲ್ಲಿ ಭಾರತದ ಜೋಶ್ನಾ ಚಿನ್ನಪ್ಪ ಮತ್ತು ವೆಲವನ್ ಸೆಂಥಿಲ್ ಕುಮಾರ್ ಕಂಚು ಪದಕ ತಮ್ಮದಾಗಿಸಿಕೊಂಡರು. ಇನ್ನು ಭಾರತದ ಅನಿಮೇಶ್ ಕುಜೂರ್ ಪುರುಷರ 200 ಮೀಟರ್ ಓಟ ಸ್ಪರ್ಧೆಯಲ್ಲಿ ಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ ಸಿಂಗಲ್ಸ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಆಟಗಾರ ಆಯುಷ್ ಶೆಟ್ಟಿ ಚೈನೀಸ್ ತೈಪೆಯ ಟಿಎನ್ ಚೆನ್ಚು ವಿರುದ್ದ ಸೋಲು ಅನುಭವಿಸಿದ್ದಾರೆ. ಇದೇ ವೇಳೆ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಉನ್ನತಿ ಹೂಡಾ ಹಾಗೂ ಪಿವಿ ಸಿಂಧು ಮುನ್ನಡೆ ಸಾಧಿಸಿದ್ದಾರೆ. ಡಬಲ್ಸ್ನಲ್ಲಿ ಭಾರತದ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಐಆರ್ ಪ್ರಕ್ರಿಯೆ ನೋಟಿಸ್ ಪಡೆದವರ ಮನೆಗಳಿಗೆ ತೆರಳಿ ಅಗತ್ಯ ದಾಖಲೆ ಸಂಗ್ರಹಿಸುವಂತೆ ಬಿಎಲ್ಒಗಳಿಗೆ ಚುನಾವಣಾ ಆಯೋಗ ಸೂಚನೆ. ಮನ್ ಕಿ ಬಾತ್ನ 138ನೇ ಆವೃತ್ತಿಯಲ್ಲಿ ನಾಳೆ ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತ ಐರೋಪ್ಯ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಯಶಸ್ವಿಯಾಗಿ ಪೂರ್ಣ, ಕೇಂದ್ರ ಸಚಿವ ಜಿತಿನ್ ಪ್ರಸಾದ್. ಏಷ್ಯನ್ ಗೇಮ್ಸ್ ಕಬಡ್ಡಿಯಲ್ಲಿ ಮಹಿಳಾ ಹಾಗೂ ಪುರುಷರ ತಂಡಗಳಿಗೆ ಚಿನ್ನದ ಪದಕ, ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಆಕಾಶ್ ಚಿತ್ರಕ್ಕೆಂದು ಚಿತ್ರ ಅವರು ಹಾಡಿ ಶ್ರೇಯಾ ಘೋಷಾಲ್ ಅವರು ಹಾಡಿದ ಗೀತೆ ಕೇಳಿದಿರಿ. ಕೆ ಕಲ್ಯಾಣ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಆರ್ ಪಿ ಪಟ್ನಾಯಕ್. ಕೊನೆಯ 5 ನಿಮಿಷಗಳು, 7:48 ಆಗಿದೆ ಈಗ. 7:55 ಸುಮಾರಿಗೆ ಒಂದು ಗೀತೆ ಕೇಳಿ ಆಮೇಲೆ ಯಾರೆಲ್ಲ ಏನು ಹೇಳಿದರು, ಸಮೀಕ್ಷೆಗೆ ಹೇಗೆ ಪ್ರತಿಕ್ರಿಯೆ ಬಂತು, ನಿಮ್ಮ ಸ್ಪಂದನೆ ಏನು, ಯಾರ ಓಟು ಯಾವುದಕ್ಕೆ ಅಂತ ನೋಡೋಣ. ಒಂದೇ ಒಂದು ವಾಕ್ಯದಲ್ಲಿ ಇವತ್ತಿನ ಸಮೀಕ್ಷೆಯ ವಿಷಯವನ್ನು ಹೇಳೋದಾದರೆ, ಸಿನಿಮಾ ನೋಡೋದಕ್ಕೆ ಥಿಯೇಟರ್ಗೆ ಹೋಗೋದಾದರೆ ರೇಟಿಂಗ್ಸ್ ಅಥವಾ ಪತ್ರಿಕಾ ವಿಮರ್ಶೆಗಳು ಅಥವಾ ಸ್ನೇಹಿತರ ಮಾತುಗಳು ಇವೆಲ್ಲ ಎಷ್ಟು ಪರಿಣಾಮ ಬೀರುತ್ತೆ ಅಂತ. ರೇಟಿಂಗ್ಸ್ ವಿಮರ್ಶೆ ನೋಡಬೇಕೇ ಬೇಡವೇ, ಅದರ ಮೇಲೆ ನೀವು ಅವಲಂಬಿತರೇ ಅಥವಾ ಇಲ್ಲವೇ ಅನ್ನೋದು ಇವತ್ತಿನ ನಮ್ಮ ಸಮೀಕ್ಷೆಯ ವಿಷಯ.

ಬಾಯ್ಫ್ರೆಂಡ್ ಚಿತ್ರಕ್ಕೆಂದು ಚಿತ್ರ ಅವರು ಹಾಡಿದ ಗೀತೆ ಕೇಳಿದಿರಿ. ಇಂದಿರಾ ಅವರು ಬರೆದು ಸಂಗೀತ ನೀಡಿದ ಗೀತೆ ಇದು. ಇನ್ನು ಇವತ್ತಿನ ಸಮೀಕ್ಷೆಯ ವಿಷಯಕ್ಕೆ ಬರೋದಾದರೆ, ವಿಭಾಗ ಗಾನ ಭಜನ ಸಮೀಕ್ಷೆಗೆ ಪ್ರತಿಕ್ರಿಯಿಸಿದ ಸ್ಪಂದಿಸಿದ ಪ್ರೀತಿಯ ಶ್ರೋತೃಗಳೇ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಎಷ್ಟೊಂದು ಸಂದೇಶಗಳು ಇಲ್ಲಿ ಬಂದಿವೆ, ಸುಮಾರು 97 ಸಂದೇಶಗಳು ಇಲ್ಲಿಯವರೆಗೆ ಬಂದಿದೆ. ಇನ್ನು ಮುಂದೆ ಅಂದರೆ 7:55 ನಂತರ ಬಂದಿರುವ ಸಂದೇಶಗಳನ್ನು ನಾನು ಎಣಿಸೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎಣಿಸಿಟ್ಟಿರುವ ಮತ್ತು ನೀವೆಲ್ಲ ಏನು ಹೇಳಿದಿರಿ ಅನ್ನೋದನ್ನು ಹಾಗೆ ನೋಡೋದಾದರೆ, ನೋಡೋಕ್ಕಿಂತ ಮುಂಚೆ ಇವತ್ತಿನ ಸಮೀಕ್ಷೆಯ ವಿಷಯ ಏನಿತ್ತು ಅಂತಂದರೆ, ಒಂದೇ ಒಂದು ವಾಕ್ಯದಲ್ಲಿ ಹೇಳಿ ನಿಮ್ಮ ಸಂದೇಶಗಳಿಗೆ ಬರೋಣ. ನಾವು ಸಿನಿಮಾ ನೋಡೋಕ್ಕೆ ಹೋದಾಗ ರೇಟಿಂಗ್ ಅಥವಾ ಈ ಪತ್ರಿಕಾ ವಿಮರ್ಶೆಗಳು, ಇದು ಎಷ್ಟರ ಮಟ್ಟಿಗೆ ಪಾತ್ರ ವಹಿಸುತ್ತೆ ಅನ್ನೋದು ಇವತ್ತಿನ ಚಿಂತನ ಮಂಥನದ ವಿಷಯ ಆಗಿತ್ತು. ಕೆಲವು ಸಾರಿ ಗ್ರೂಪ್ಗಳು ಅಥವಾ ಯಾರೋ ನಮ್ಮ ನಂಬಿಕಸ್ಥರು ಸಂಬಂಧಿಕರು ಹೇಳಿದರೆ ನಾವು ಓಕೆ ಹೋಗೋಣ ಈ ಚಿತ್ರಕ್ಕೆ ಅಂತ ಅಂದ್ಕೊಳ್ತೀವಿ. ಇನ್ನು ಕೆಲವು ಸಲ ಹೆಚ್ಚು ಪ್ರಚಾರ ಪಡೆದರೆ, ಏನೋ ಎಲ್ಲರೂ ಹೇಳ್ತಾ ಇದ್ದಾರಲ್ಲ ಹೋಗೋಣ ಈ ಸಿನಿಮಾ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಳ್ಬಹುದು. ಹೀಗೆ ಹಲವಾರು ರೀತಿ ನಮ್ಮ ಮೇಲೆ ಕೆಲವು ಹೊರಗಿನ ಅಂಶಗಳು ಪ್ರಭಾವ ಬೀರುತ್ತೆ. ನೀವು ಸ್ವತಂತ್ರವಾಗಿ ಯಾವುದಾದ್ರೂ ಒಂದು ಸಿನಿಮಾದನ್ನು ಆಯ್ಕೆ ಮಾಡಿಕೊಂಡು ಹೋಗ್ತೀರೋ ಅಥವಾ ಈ ರೇಟಿಂಗ್ಸ್ ಮೇಲೆ ಅವಲಂಬಿತರೋ ಅಂತ ಇವತ್ತಿನ ಸಮೀಕ್ಷೆಯಲ್ಲಿ ನಾವು ಕೇಳಿದ ಪ್ರಶ್ನೆ. ಅನೇಕರು ಉತ್ತರಗಳನ್ನು ಕೊಟ್ಟಿದ್ದೀರಿ. ನನ್ನ ಸಂದೇಶ ಓದಲಿಲ್ಲ, ನಾನು ಹೇಳಿದ್ನಲ್ಲ ಅಂತ ಹೇಳಬೇಡಿ. ಸಾಧ್ಯ 8 ಗಂಟೆಯ ಒಳಗೆ ನಿಮ್ಮ ಎಲ್ಲ ಸಂದೇಶಗಳನ್ನು ಕ್ವಿಕ್ಕಾಗಿ ಹಾಗೆ ನೋಡೋಣ. ರೇಟಿಂಗ್ ಮೇಲೆ ನಾನು ಅವಲಂಬಿತೆ ಅಂತಾರೆ ಅನುಷಾ ಅವರು. ಕೌಸಲ್ಯ ಬನಶಂಕರಿಯಿಂದ, ಇಲ್ಲ ಇಲ್ಲ, ನಾನು ನನ್ನ ಮನಸ್ಸಿಗೆ ಯಾವುದು ಹೋಗಬೇಕು ಅನಿಸುತ್ತೋ ಅದಕ್ಕೆ ನಾನು ಹೋಗ್ತೀನಿ ಅಂತಾರೆ. ಮಾದನ ಹಿಪ್ಪರ್ಗಿಯ ಶಿವಲಿಂಗಪ್ಪ ಮಲ್ಲಪ್ಪ ಭದ್ರೆ ಅವರು, ತುಂಬ ಚೆನ್ನಾಗಿದೆ ಇವತ್ತಿನ ವಿಷಯ, ಹಳೆ ಹಾಡುಗಳು ಚೆನ್ನಾಗಿತ್ತು ಅಂತ ಹೇಳಿದಿರಿ. ಕೌಸಲ್ಯ ಅವರು ಅವರ ಮಾತು ತಗೊಂಡ್ವಿ. ಬೀದರ್ ಗಣೇಶ್ ನಗರದ ಮುದ್ದ ಅವರು ಕೂಡ, ಹಳೆಯ ಹಾಡುಗಳು ಚೆನ್ನಾಗಿತ್ತು, ನಮಗೆ ರತ್ನಭಂಡಾರ ಇಷ್ಟ ಆಯಿತು, ಬಾಲಕೃಷ್ಣ ಅವರ ಮಾತು ಕೇಳಿ ಖುಷಿಯಾಯಿತು ಅಂತಾರೆ. ನಾಗರತ್ನ ರಾಜಾಜಿನಗರದಿಂದ, ಕಥೆ ಚಿತ್ರಕಥೆ ಚೆನ್ನಾಗಿದ್ದರೆ ಸಾಕು ನಾವು ನೋಡ್ತೀವಿ ಅಂತಾರೆ. ನನಗೆ ರೇಟಿಂಗ್ ಮುಖ್ಯ ಆಗೋದೇ ಇಲ್ಲ, ನಾನು ರ್ಯಾಂಡಮ್ ಆಗಿ ನನಗೇನು ಅನಿಸುತ್ತೋ ಅದನ್ನು ಮಾಡ್ತೀನಿ ಅಂತಾರೆ. HSR ಲೇಔಟ್ನ ಚೈತ್ರ ಸದಾನಂದ ಅವರು, ಪತ್ರಿಕಾ ವಿಮರ್ಶೆ ಜೊತೆಗೆ ನಮಗೆ ಇಷ್ಟವಾದ ಮನೋರಂಜಕ ದೃಶ್ಯಗಳು ಇರಬೇಕು,

0: ಅಂದ್ರೆ ಮಾತ್ರ ನಾವು ಹೋಗ್ತೀವಿ ಅಂತಾರೆ ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ. ಗವಿಸಿದ್ದಪ್ಪ ಅವರು ಇಲ್ಲ ಅಂತ ತುಂಬಾ ಚೆನ್ನಾಗಿ ಪುಟ್ಟದಾಗಿ ಒಂದೇ ಪದದಲ್ಲಿ ಉತ್ತರವನ್ನ ಹೇಳಿದ್ದಾರೆ. ಅಂದ್ರೆ ಅವರು ರೇಟಿಂಗ್ ಮೇಲೆ ಅವಲಂಬಿತರಲ್ಲ, ನಾವು ರೇಟಿಂಗ್ ಮೇಲೆ ಅವಲಂಬಿತರು ಅಂತ ಎರಡು ಪದಗಳಲ್ಲಿ ಮುದ್ದಾಗಿ ಹೇಳಿದ್ದಾರೆ ನಮ್ಮ ಶ್ರೋತೃ ಸುಂದರ ರಾವ್ ಯಾದವ್ ಅವರು. ಸಮೀಕ್ಷೆ ತುಂಬಾ ಚೆನ್ನಾಗಿದೆ. ನನ್ನ ಮಗಳು ಮತ್ತೆ ನಾನು ಸಿನಿಮಾಗೆ ಹೋಗ್ತೀವಿ, ಆದರೆ ಬೇರೆಯವರ ಮಾತನ್ನು ಕೇಳ್ತೀವಿ. ನಾವು ರೇಟಿಂಗ್ ಆಗಲಿ ಪತ್ರಿಕೆ ಆಗಲಿ ನೋಡೋದಿಲ್ಲ. ಯಾರಾದರೂ ನಮಗೆ ಗೊತ್ತಿರೋರು, ನಮ್ಮ ಪ್ರೀತಿ ಪಾತ್ರರು, ಸಂಬಂಧಿಕರು ಈ ಚಿತ್ರ ಚೆನ್ನಾಗಿದೆ ಅಂತ ಹೇಳಿದ್ರೆ ಅಂಥ ಚಿತ್ರಗಳಿಗೆ ನಾವು ಹೋಗ್ತೀವಿ ಅಂತ ಹೇಳಿದಿರಿ. ಮತ್ತು ಸಂಜಯ್ ಹುದ್ದಾರ್ ಬೆಳಗಾವಿಯಿಂದ, ನನಗೆ ರೇಟಿಂಗ್ ಮುಖ್ಯ ಅಲ್ಲ, ಕನ್ನಡ ಚಿತ್ರ ಅಷ್ಟೇ ನನಗೆ ಇಂಪಾರ್ಟೆಂಟ್ ಅಂತ ಹೇಳಿದಿರಿ. ನನಗೆ ರೇಟಿಂಗ್ ಇಂಪಾರ್ಟೆಂಟ್ ಅಲ್ಲ ಅಂತಾರೆ. ಹಾವೇರಿಯಿಂದ ಶ್ರೀಕಾಂತ್ ಹಾವನೂರವರು, ಇಲ್ಲ ನನ್ನ ಭಾವನೆ ನನ್ನ ಇಷ್ಟ ಅಂತಾರೆ. ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ, ಚೆನ್ನಾಗಿದೆ ಅಂತ ತಿಳಿದ್ರೆ, ಯಾರಾದರೂ ಹೇಳೋದು ಕೇಳಿದ್ರೆ ಆಗ ಮಾತ್ರ ನಾವು ಸಿನಿಮಾ ಥಿಯೇಟ್ರಿಗೆ ಹೋಗ್ತೀವಿ ಅಂತಾರೆ ನಮ್ಮ ತಿಪ್ಪೇಸ್ವಾಮಿಯವರು. ಪ್ರಕಾಶ್ ಜವಳಿಯವರು, ಇನ್ ಜನರಲ್ ನೋಡೋಣ ಅಂತ ಯಾವಾಗಲಾದ್ರೂ ಅನಿಸಿದಾಗ ಹಾಗೆ ಯಾವುದೋ ಒಂದು ಸಿನಿಮಾಗೆ ಹೋಗ್ತೀವಿ ಅಂತಾರೆ. ಅನಿತಾ ಅನಂತರಾಜು ಗೊರ್ಲಡ್ಕು ಹಿರಿಯೂರಿನಿಂದ, ನಾವು ಪತ್ರಿಕೆಗಳ ರೇಟಿಂಗ್ಸ್ ನೋಡಿ ಹೋಗೋಲ್ಲ ಅಂತ ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದೀರಿ. ಶೈಲಿನಿ ಮುರಳೀಧರ್ ಅವರು, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ಈಗ ರೇಟಿಂಗ್ ನೋಡೇ ಹೋಗಬೇಕಾಗತ್ತೆ, ಯಾಕೆಂದರೆ ಕೆಲವು ನಮಗೆ ಚಿತ್ರಕಥೆ ಅದರ ಒಂದು ರೂಪ ಏನು ನಮಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಒಂದು ಅಂದಾಜು ಗೊತ್ತಾಗತ್ತೆ ಅಂತ ಹೇಳ್ತಾರೆ. ನಮ್ಮ ಅಪೇಕ್ಷೆ ಮೇರೆಗೆ ನಾವು ಹೋಗ್ತೀವಿ, ನಾಯಕ ನಟಿಗಾಗಿ, ನಾಯಕರಿಗಾಗಿ, ನಟರಿಗಾಗಿ ಹೋಗ್ತೀವಿ ಅಂತಾರೆ ವಿರೂಪಾಕ್ಷಪ್ಪ, ಕಾವ್ಯ ರೇಣುಕ, ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪದಿಂದ. ನಾವು ಬೇಜಾರು ಕಳೆಯೋಕೆ ಯಾವುದೋ ಒಂದು ಚಿತ್ರ ನೋಡ್ತೀವಷ್ಟೇ ಅಂತಾರೆ. ಮತ್ತು ಸಮೀಕ್ಷೆ ತುಂಬ ಚೆನ್ನಾಗಿದೆ, ನಾನು ರೇಟಿಂಗ್ ಅವಲಂಬಿಸ್ತೀನಿ ಅಂತಾರೆ ಮೆಡಿಕಲ್ ಮಂಜು ಪಿಲ್ಲಹಳ್ಳಿಯಿಂದ. ಮಂಡಿಕಲ್ ಕೃಪಾ ಅವರು, ನಾವು ಚಿತ್ರಮಂದಿರಕ್ಕೆ ಹೋಗೋದೇ ಇಲ್ಲ, ನೋ ಚಾನ್ಸ್ ಅಂತ ಹೇಳಿಬಿಟ್ರು. ಹಲಸೂರಿನ ರಾಜೇಶ್ ಅವರು, ಹಾಗೆ ಹೆಸರು ಹಾಕಲಿಲ್ಲ, ನಮ್ಮ ಲೋಕೇಶ್ ಸ್ವರೂಪ್ ಕುಣಿಗಲ್ನಿಂದ, ನಾವು ರೇಟಿಂಗ್ ಅವಲಂಬಿತರಾಗಿಲ್ಲ ಅಂತಾರೆ. ಲಿಂಗರಾಜು ಕಮಲಾಪುರದಿಂದ, ಹಾಡುಗಳು ಚೆನ್ನಾಗಿತ್ತು, ಕನ್ನಡ ರತ್ನಭಂಡಾರ ಚೆನ್ನಾಗಿತ್ತು ಅಂತಾರೆ. ಹೆಬ್ಬಾಳದ ರಮೇಶ್, ಜನಾಭಿಪ್ರಾಯ ನೋಡ್ತೀನಿ ಅಂತಾರೆ ವಾಸುಕಿ ಸಾಗರದಿಂದ. ಚನ್ನಪ್ಪ ಜೆ ಪಿ ನಗರದಿಂದ, ಡಾಕ್ಟರ್ ಅಂಬುಜಾ ಮಳಕೇಡ್ಕರ್ ಕಲಬುರಗಿಯಿಂದ, ರೇಟಿಂಗ್ ಮೇಲೆ ಅವಲಂಬಿತ ಅಲ್ಲ ಅಂತಾರೆ. ಹಾಗೆ ಸಾವಿತ್ರಿ ಶಂಕರ್ ಗಜೇಂದ್ರಗಢದಿಂದ, ಕೊಕ್ಕನೂರು ತಾಲೂಕು ಬೆದವಟ್ಟಿ ಗ್ರಾಮದ ವೀರೇಶ್, ಮಣಿಕಂದನ್ ಹೆಬ್ಬಾಳದಿಂದ, ಭಾರತಿ ಅರವಿಂದ್ ಉತ್ತರಹಳ್ಳಿಯಿಂದ, ಹೊಡೆನೂರು ಉಷಾ ಪರಮೇಶ್, ಹೋಬಳೆ ಲಕ್ಷ್ಮೀ ಚಂದ್ರಶೇಖರ್, ಲಿಂಗಸಗೂರು ಅಮರಗುಂದಪ್ಪ ಹಟ್ಟಿ ಅಂಗಡಿ ಹಟ್ಟಿಯಿಂದ ಸುಮಾರು ಜನ ಸಂದೇಶಗಳನ್ನು ಕಳಿಸಿದಿರಿ. ಸಮಯ 8 ಗಂಟೆ ಆಗ್ತಾ ಇದೆ, ನಾವೀಗ ವಾರ್ತಾ ಮುಖ್ಯಾಂಶಗಳಿಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ಎಷ್ಟು ಸಂದೇಶಗಳು ಬಂದವು ಇವತ್ತಿನ ಸಮೀಕ್ಷೆಯ ಒಂದು ಮುಕ್ತಾಯ ಅಂತಂದರೆ 97 ಉತ್ತರಗಳು ಬಂದಿದೆ. ಅದರಲ್ಲಿ 30 ಉತ್ತರಗಳು ಹೇಳ್ತವೆ ನಾವು ರೇಟಿಂಗ್ ಮೇಲೆ ಅವಲಂಬಿತ ಅಂತ. 42 ಜನ ಹೇಳ್ತಾರೆ ನೋ, ನಾವು ರೇಟಿಂಗ್ಸ್ನ ನೋಡೋದಿಲ್ಲ ಅಂತ. ವಿಭಿನ್ನವಾದ ಉತ್ತರಗಳಿದೆ ಇವತ್ತಿನ ಸಮೀಕ್ಷೆಯಲ್ಲಿ. ನಾವು ಸ್ನೇಹಿತರು, ಅಕ್ಕಪಕ್ಕದವರು ಮತ್ತು ನಮ್ಮ ನಂಬಿಕಸ್ಥರು ಹೇಳಿದ್ರೆ ಮಾತ್ರ ನಾವು ಸಿನಿಮಾಗೆ ಹೋಗ್ತೀವಿ ಅಂತ ಹೇಳಿದವರ ಸಂಖ್ಯೆ 15, ನಾವು ಥಿಯೇಟರ್ಗೆ ಹೋಗೋದೇ ಇಲ್ಲ ಅಂದವರ ಸಂಖ್ಯೆ 10. ಒಟ್ಟು 97 ಮಂದಿ ಇದಕ್ಕೆ ಪ್ರತಿಕ್ರಿಯಿಸಿದ್ದೀರಿ. ಆತ್ಮೀಯ ಶ್ರೋತೃಬಾಂಧವರೇ, ಪ್ರತಿಕ್ರಿಯಿಸಿದ ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಸೇಫ್ ಡ್ರೈವ್ ಗಾನ ಭಜನಾ ವಿಭಾಗ ಸಮೀಕ್ಷೆಯನ್ನು ಮುಗಿಸೋಣ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇಂದು ಚುನಾವಣಾ ಆಯೋಗ ನೀಡಿರುವ ಸೂಚನೆಯ ಅನ್ವಯ ನೋಟಿಸ್ ಪಡೆದ ಮತದಾರರಿಂದ ಮನೆಗೆ ತೆರಳಿ ಸಂಗ್ರಹಿಸಿದ ದಾಖಲೆಗಳನ್ನು ಅಧಿಕಾರಿಗಳು ನೇರವಾಗಿ ಇಸಿಐ ನೆಟ್ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಲಿದ್ದಾರೆ. ಇದರಿಂದಾಗಿ ಮತದಾರರು ನೋಂದಣಿ ಅಧಿಕಾರಿಗಳ ಕಚೇರಿಗೆ ನೇರವಾಗಿ ತೆರಳುವ ಅಗತ್ಯವಿರುವುದಿಲ್ಲ. ಗುತ್ತಿಗೆದಾರರ ಬಿಲ್ ಪಾವತಿಯನ್ನು ವಿಳಂಬ ತಪ್ಪಿಸುವುದು, ಹೆಚ್ಚಿನ ಪಾರದರ್ಶಕತೆ ಹಾಗೂ ಕಾಗದರಹಿತ ಪಾವತಿ ಜಾರಿಗೆ ಕ್ರಾಂತಿಕಾರಿ ಸುಧಾರಣೆಗಳನ್ನು ಜಾರಿಗೆ ತರಲು ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನಡೆದಿರುವ ಅಕ್ರಮದ ಬಗ್ಗೆ ಕಾಕ್ರೋಚ್ ಜನತಾ ಪಾರ್ಟಿ ಯಾಕೆ ಮೌನವಾಗಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನ ಗುಂಜೂರು ರಸ್ತೆ ನಿರ್ಮಾಣ ಕಾಮಗಾರಿಯಲ್ಲಿ ವಿಳಂಬವಾಗದಂತೆ ಅಗತ್ಯ ಕ್ರಮ ಕೈಗೊಂಡು ಕಾಮಗಾರಿಗೆ ವೇಗ ನೀಡುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್

ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕಾರವಾರ ತಾಲೂಕಿನ ಕಿನ್ನರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನ ಸಾರ್ವಜನಿಕರಿಗೆ ಉಪ್ಪು ನೀರಿನ ಸಮಸ್ಯೆಗೆ ಪರಿಹಾರ ಒದಗಿಸಿ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಸಂಬಂಧಿತ ಇಲಾಖೆಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದ್ದಾರೆ. ಉಕ್ರೇನ್ನಾದ್ಯಂತ ರಷ್ಯಾ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಕನಿಷ್ಠ 4 ಸಾವನ್ನಪ್ಪಿದ್ದಾರೆ. ರಷ್ಯಾ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಶಕ್ತಿಯುತ ಗ್ಲೈಡ್ ಬಾಂಬ್ಗಳು ಮತ್ತು ಜೆಟ್ ಚಾಲಿತ ಡ್ರೋನ್ಗಳೊಂದಿಗೆ ಉಕ್ರೇನ್ ಮೇಲೆ ದಾಳಿ ಮಾಡಿದೆ. ಏಷ್ಯನ್ ಗೇಮ್ಸ್ನ ಪುರುಷರ ಸಿಂಗಲ್ಸ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಆಟಗಾರ ಆಯುಷ್ ಶೆಟ್ಟಿ ಚೈನೀಸ್ ತೈಪೇಯ ಟಿಎನ್ ಚೆನ್ಚವ್ ವಿರುದ್ದ ಸೋಲು ಅನುಭವಿಸಿದ್ದಾರೆ. ಇದೇ ವೇಳೆ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಉನ್ನತಿ ಹೂಡಾ ಹಾಗೂ ಪಿವಿ ಸಿಂಧು ಮುನ್ನಡೆ ಸಾಧಿಸಿದ್ದಾರೆ. ಡಬಲ್ಸ್ನಲ್ಲಿ ಭಾರತದ ತ್ರಿಸಾಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 8:03. ಶನಿವಾರಗಳಂದು ರಾತ್ರಿ 8:02 ನಾವು ಕೇಳೋದು ಕನ್ನಡ ಚಲನಚಿತ್ರ ಧ್ವನಿವಾಹಿನಿ. ಇವತ್ತಿನ ಧ್ವನಿವಾಹಿನಿ ಜಿತೇಂದ್ರ. ಕೇಳಿ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ
1: ಆಕಾಶವಾಣಿ. ಚಲನಚಿತ್ರ ಧ್ವನಿವಾಹಿನಿ ಜಿತೇಂದ್ರ. ನಿರ್ದೇಶನ ವಿಶ್ವನಾಥ್, ಸಂಗೀತ ನಿರ್ದೇಶನ ದೇವ, ತಾರಾಗಣದಲ್ಲಿ ಜಗ್ಗೇಶ್, ಶಿಲ್ಪಾ, ಸ್ವರ್ಣ ಹಾಗೂ ದೀಪಾ.

0: ಕಳಿಸ್ತೀನಿ.
1: ಮತ್ತೆ ನಿಮಗೆ ಭಯ ಆಗ್ತಾ ಇಲ್ವಾ? ನಾನು ಪಿಶಾಚಿ ಗುರು. ಪಿಶಾಚಿ
0: ಕಡೆ
1: ಯಾಕೆ ಗುರು ನನ್ನ ನಾಯಿ ತರ ಓದ್ತಾ ಇದೀಯಾ? ಏನ್ ಗುರು ಎಕ್ಸಸೈಸ್ ಮಾಡಿಸ್ತಾ ಇದೀಯಾ?
0: ಬಗ್ಗು
1: ಅಯ್ಯೋ ಅಮ್ಮಮ್ಮ, ಮನುಷ್ಯರ ಯಾರು ನನ್ನ ಟಚ್ಚೇ ಮಾಡೋಕ್ಕಾಗಲ್ವಲ್ಲ. ನೀನು ಯಾರು ಗುರು? ನಿನ್ನ ಕಾಲಿಗೆ ಬೀಳ್ತೀನಿ ಹೇಳು ಗುರು.
0: ನಾನು ವಿಕ್ರಮಾದಿತ್ಯನ ವಂಶದವನು.
1: ಅಂದ್ರೆ ನಮ್ ಬಿಗ್ ಬಾಸ್ ಫ್ಯಾಮಿಲಿನ ಎಲ್ಲಿ ಗುರು? ಅವರು ತುಂಬಾ ದಿನದಿಂದ ಕಾಣ್ತಾನೆ ಇಲ್ಲ.
0: ಏ ಥು, ಯಾಕಂಗ್ ಬಡ್ಕೋತಿಯ? ಇಲ್ಲಾದ್ರೂ ಪ್ರಶಾಂತವಾಗಿರುತ್ತೆ ಅಂತ ಬಂದ್ರೆ ಲಬಲ ಹೋದ್ ಬಡ್ಕೊಂತೀಯಲ್ಲ.
1: ಆಯ್ತು ಗುರು, ಬಡ್ಕೊಳಲ್ಲ. ನೀನ್ ಇಲ್ಲಿಗೆ ಯಾಕೆ ಬಂದೆ ಅಂತ ಹೇಳು. ಸುಮ್ಮನೆ ಇದು ಬಿಡ್ತೀನಿ
0: ಕತೆ ಬರೆಯೋಕೆ.
1: ಯಾ ಗುರು, ಪ್ರೊಡ್ಯೂಸರ್ ರೂಮ್ ಹಾಕೊಂಡಿಲ್ವಾ?
0: ಪ್ರೊಡ್ಯೂಸರು ರೂಮು, ಈ ಪದಗಳೆಲ್ಲ ನಿನಗೆ ಹೆಂಗ್ ಗೊತ್ತು?
1: ಅಯ್ಯೋ ಗುರು, ನಾನು ಒಂದ್ ಕಾಲದಲ್ಲಿ ಫಿಲಿಂ ಡೈರೆಕ್ಟರ್ ಕಂ ಪ್ರೊಡ್ಯೂಸರ್ ಆಗಿದ್ದೆ. ನನಗೂ ಫೈನಾನ್ಸರಿಗೂ ಗಲಾಟೆ ಆಗಿ ನನ್ನನ್ನ ಪೀಸ್ ಪೀಸ್ ಆಗಿ ಕತ್ತರಿಸಿ ಮರ್ಡರ್ ಮಾಡಿಬಿಟ್ರು. ನನ್ನ ಹತ್ರ ಎಂತೆಂತ ಸೂಪರ್ ಡೂಪರ್ ಕತೆಗಳಿದ್ವು ಗೊತ್ತಾ? ಯಾವುದು ಸಿನಿಮಾ ಮಾಡ್ಲಿಕ್ಕೆ ಆಗ್ಲಿಲ್ಲ. ನೀನಾದ್ರೂ ಮಾಡು ಗುರು. ನನ್ನ ಹತ್ರ ಆಗೊಂದು ಒಳ್ಳೆ ಸ್ಟೋರಿ ಇದೆ, ಹೇಳ್ತೀನಿ. ಹೇಳ್ತೀಯಾ?
0: ಹೋಗಳು
1: ಗುರು. ಓಪನಿಂಗ್ ರೋಡ್ ಲಾಂಗ್ ಶಾರ್ಟ್, ಟ್ರೈನ್ ಹಂಗೆ ಡೌನ್ ಆಗುತ್ತೆ, ಜನ ಒಬ್ಬನ ಅಡಿಸ್ಕೊಂಡು ಹಂಗೆ ಓಡ್ತಾ ಇರ್ತಾರೆ. ಏನ್ ಗುರು ಹಿಂಗ್ ಬಿಡ್ತೀಯ? ಇನ್ನು ಸೀನ್ ಕಂಪ್ಲೀಟ್ ಆಗಿಲ್ಲ, ಆಗ್ಲೇ ಕತ್ತಾಗ ಬರ್ತೀಯಲ್ಲ.
0: ಡಬ್ಬ ನನ್ನ ಮಗನೇ, ಓಡೋದೆಲ್ಲ ಒಂದು ಕಥೆ. ಏನೋ ರೋಡ್ ಅಂತೆ, ಕ್ರೇನ್ ಅಂತೆ, ಟ್ಯಾಲಿ ಅಂತೆ.
1: ನಿಂಗೆ ಬೇಡ ಅಂದ್ರೆ ಹೋಗ್ಲಿ ಬಿಡು, ಡೈರೆಕ್ಟ್ ಆಗಿ ಕತೆನೆ ಹೇಳ್ತೀನಿ. ಫಸ್ಟ್ ಸೀನು ಏನಪ್ಪ ಅಂದ್ರೆ,
2: ಇದ್ಯಾಕೆ ಗುರು ಅದೇನೋ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಅಂತ ಕರ್ಕೊಂಡ್ಬಂದು ನನ್ನ ಹೀಗೆ ನಿಲ್ಸಿದ್ಯಾ? ಜನ ಎಲ್ಲ ನಮ್ಮನ್ನೇ ನೋಡ್ತಾ ಇದಾರೆ.
3: ನೋಡ್ಲಿ ಬಿಡೋ, ಅವ್ರು ನೋಡ್ತಾ ಇದಾರೆ ಅಂತ ನಮ್ಗೆ ಅನ್ಸಿದ್ದನ್ನ ಮಾಡದೇ ಇರಕ್ಕಾಗ್ತದ? ಡಬ್ಬಾ ಫೆಲೋ
2: ಅಮ್ಮ.

0: ತಲೆ ನೋಡ್ತಾ ಇದೆ, ಕೆಳಗಿಳಿಲ್ಲ.
1: ಮಗನೇ ಹೇಳಿದ್ರೆ ಜಾಡ್ಸ್ ಹೊತ್ತು ಬಿಡ್ತೀನಿ.
0: ನೀನು ಒದ್ಯೋದಿಕ್ಕೆ ನಾನ್ ನಿನ್ ಕೈಗೆ ಸಿಕ್ಕ ತಾನೆ.
2: ನಮಗೆ ಆತು ಫೋಟು. ಅಯ್ಯೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂತಂದ್ರೆ ಕೈ ಕೊಟ್ಟು ಹೋಗ್ತೀಯಾ
0: ಗುರು? ಈಗಲಾರ ಅದೇನು ವಿಷಯ ಹೇಳು ಗುರು.
1: ಈಗ ಹೇಳು, ಈ ಪ್ರಪಂಚ ಹೆಂಗ್ ಕಾಣಿಸುತ್ತೆ?
0: ಇನ್ನೆಂಗ್ ಕಾಣುತ್ತೆ, ಎಲ್ಲ ಉಲ್ಟಾ ಕಾಣುತ್ತೆ.
1: ಈ ಪ್ರಪಂಚ ಇರೋದೇ ಹಿಂಗೆ ಕಣೋ.
0: ಅಯ್ಯೋ ಇದೆಲ್ರಿಗೂ ಗೊತ್ತಿರೋ ವಿಷಯ, ಇದನ್ನೆಲ್ಲ ಹೇಳೋದಕ್ಕೆ ಹಿಂಗ್ ಉಲ್ಟಾ ನಿಲ್ಸೋದಾ?
1: ಹೌದು, ನಿಂತ್ಕೋಬೇಕು. ನಿಂತ್ಕೊಂಡು ಈ ಜಗತ್ತ ನೋಡ್ಬೇಕು, ಇನ್ನು ಏನೇನೋ ಅರ್ಥ ಆಗತ್ತೆ. ಟೈಮ್ ವೇಸ್ಟ್ ಮಾಡ್ಬೇಡ, ಹೋಗು ಕಂಟಿನ್ಯೂ ಮಾಡು, ನಿಂತ್ಕೋ. ಪ್ರಪಂಚ ಹೆಂಗಿದೆ ಅಂತ ತಿಳ್ಕೋಬೇಕು ಅಂದ್ರೆ ನೀವು ತಲೆಕೆಳಗಾಗಿ ನಿಂತ್ಕೋಬೇಕು. ಅವಾಗ್ಲೇನೆ ಅದ್ರೊಳಗಡೆ ಇರೋ ಕಚಡ ಪಚಡ ಎಲ್ಲ ಗೊತ್ತಾಗೋದು. ಈ ಜಗತ್ತೇ ಮುಖವಾಡ ಹಾಕೊಂಡ್ಬಿಟ್ಟಿದೆ, ಅದನ್ನ ಕಿತ್ತಿ ಬಿಸಾಕ್ದಾಗ್ಲೇನೆ ಅದ್ರೊಳಗಡೆ ಏನಿದೆ ಅಂತ ಗೊತ್ತಾಗೋದು. ನನಗೆ ಅನ್ಸಿದ್ದೆಲ್ಲ ಈ ಜಗತ್ತು ಗೊತ್ತಾಗಬೇಕು ಅಂತ ನಾನು ಯಾವಾಗ್ಲೂ ಒದ್ದಾಡ್ತಾ ಇರ್ತೀನಿ. ದಟ್ ಈಸ್ ಲೈಫ್.
3: ಸರ್ ಇದು ಫ್ಯಾಮಿಲಿ ರೂಮ್ ಸರ್.
1: ಅದಕ್ಕೇನೀಗ
3: ಸರ್, ಹಾಲಲ್ಲಿ ಕುತ್ಕೊಂಡ್ರೆ ಚೆನ್ನಾಗಿರುತ್ತೆ ಸರ್.
1: ಇಲ್ಲೇ ಕುತ್ಕೊಂಡ್ರೆ ಏನೀಗ
3: ಸರ್? ಹೇಳದ್ನಲ್ಲ ಸರ್, ಇದು ಫ್ಯಾಮಿಲಿ ರೂಮ್ ಅಂತ ಹೇಳಿ.
1: ನಮ್ಮನೆ ಒಂದು ಫ್ಯಾಮಿಲಿ ಅನ್ಕೋ, ಇವ್ನ ಮಕ್ಕನ ಮಗ, ಅವ್ನ ಮಾವನ ಮಗ, ಅವ್ನ ಮತ್ತೆ ಮಗ, ನಾವೆಲ್ಲ ಸೇರಿದ್ರೆ ಒಂದು ಫ್ಯಾಮಿಲಿ ಆಗಲ್ವಾ
3: ಸರ್? ತಪ್ಪಾಯ್ತು, ಏನ್ ಕೊಡ್ಲಿ ಹೇಳಿ ಸರ್.
1: ಹಂಗ ಬಾ ದಾರಿಗೆ ನನ್ನ ಮಗನೆ, ಇನ್ನೊಂದು ಸರಿ ಫ್ಯಾಮಿಲಿ ಗಿಮ್ಲಿ ಅಂತ ಬೊಗಳಿದ್ರೆ ನಿನ್ ನಾಲ್ಗೆನ ಕತ್ತರಿಸಾಕಿ ಜಾಮ್ ಹಾಕಿ ಕಚಪಚ ಅಂತ ತಿನ್ಬಿಡ್ತೀನಿ.
3: ಥೂ, ಯಾವನ ಲೂಸ್ ನನ್ನ ಏನ್ ಸರ್ ಇದೆಲ್ಲ?
4: ದೊನ್ನೆ ಬಿರಿಯಾನಿ ಕಣಮ್ಮ, ಬಳೆಪೇಟೆ ಫುಟ್ಪಾತ್ ಅಲ್ಲಿ ಸಿಗುತ್ತೆ.
3: ಆಚೆ ಕಡೆಯಿಂದ ತಂದಿರೋ ತಿಂಡಿ ಇಲ್ಲಿ ತಿನ್ಬಾರ್ದು ಸರ್.
1: ಏನೋ ಆಚೆ ಕಡೆಯಿಂದ ತಂದು ತಿನ್ಬಾರ್ದ? ಅಯ್ಯ ನಿಮ್ಮ ಏನ್ ಏಯ್ ರುಚಿ ನೋಡ ನೋಡ ಹೆಂಗಿದೆ. ಚೆನ್ನಾಗಿದ್ಯಾ? ನೀನು ಹಂಗೆ ಮಾಡೋ, ಇಲ್ಲೇ ಬಂದು ತಿಂತೀವಿ. ಅದು ಬಿಟ್ಬಿಟ್ಟು ಎ ಸಿ ಹಾಕಿ ತಳಪಳ ಅನ್ಸ್ಬಿಟ್ರೆ ಏನ್ ಪ್ರಯೋಜನ? ಫುಟ್ಪಾತ್ ಅಲ್ಲಿ ಬಿರಿಯಾನಿ ಸೂಪರ್ ಮಾಡ್ತಾನೆ.
4: ಅಯ್ಯ ರೇ ಏನ್ ಇದು, ವೆಜಿಟೇರಿಯನ್ ಹೋಟ್ಲಲ್ಲಿ ನಾನ್ ವೆಜ್ ಅಂತ ತಿಂತಿರಲ್ಲ, ಸ್ವಲ್ಪ ಕಾಮನ್ ಸೆನ್ಸ್ ಬೇಡ ನಿಮ್ಗೆ.
1: ಏಯ್ ನನ್ ಮಗನೇ, ಮನುಷ್ಯ ಹುಟ್ಟಿದಾಗ ಅವನಿಗೆ ತೊಗರಿ ಬೇಳೆ, ಅವರೇ ಬೇಳೆ, ಸೋನಾ ಮಸೂರಿ, ಅಕ್ಕಿ, ಬಾದಾಮಿ, ಪಿಸ್ಟ್ ಅಂತ ಏನಾದ್ರು ಗೊತ್ತಿತ್ತೇನೆ ಅವನಿಗೆ?
5: ರೀ ಏನ್ರಿ ಮುಖ ನೋಡ್ಕೊಂಡ್ ಕೂತಿದ್ದೀರಾ? ಅವ್ನ್ ದೊಡ್ಡ ಸಾಚ ಅಂತ ನಮ್ಮನೆ ಬೈತಾ ಇದ್ದಾನೆ.
3: ಯಾಕೆ ಹಂಗಾಯ್ತು ಮೈಗೆ?
1: ಅಬ್ಬೆ ಗುರೈಸ್ತವ್ರೆ,
6: ನಾನು ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ, ಇಡೀ ಹೋಟ್ಲು ವಾತಾವರಣನೆ ಕೆಡಿಸ್ತಾ ಇದ್ದಾನೆ.
5: ಹ್ಞೂ ಇಂಥವ್ರಿಗೆಲ್ಲ ಹೊಡೆದ್ರೆ ಸರಿ ಹೋಗೋದು. ಹಿಡ್ಕೊಡ್ರಿ ಹಿಡ್ಕೊಡ್ರಿ ನನ್ ಮಗನ.
7: ಸಂಗೀತ ಇನ್ನೂ ಒಂದೆರಡು ದಿನ ಇದ್ದು ಹೋಗಮ್ಮ. ನನಗೇನೋ ಎರಡು ದಿವಸ ಅಲ್ಲ, 20 ದಿವಸ ಇರ್ಬೇಕು ಅಂತ ಆಸೆನಮ್ಮ. ಆದ್ರೆ ನಿಮ್ಮ ಅಳಿಯಂದ್ರ ಬಿಡ್ಬೇಕಲ್ಲ. ಅದು ಅಲ್ದೆ ನಾನು ಆ ಮನೇಲಿ ಇಲ್ಲ ಅಂದ್ರೆ ಕೆಲ್ಸನೇ ನಡೆಯಲ್ಲಮ್ಮ. ಜೀತು ಜೀತು ಅಲ್ವೋ ಜೀತು, ಏನೋ ಇದು ನಿನ್ನ ಅವತಾರ, ನಿನಗ್ ಬೇರೆ ಬಟ್ಟನೆ ಸಿಗ್ಲಿಲ್ವೇನೋ?
1: ನನ್ನ ಹತ್ರ ಇರೋದು ಒಂದೇ ಲುಂಗಿ, ಅದನ್ನ ಒಗದಿ ಒಣಗಾಕಿದ್ದಾರೆ, ಅದಕ್ಕೆ ನೈಟಿ ಹಾಕೊಂಡ್ಬಂದಿದ್ದೀನಿ. ಅದಕ್ಕೇನ್ ತಪ್ಪು?
6: ನೈಟಿ ಬದಲು ಸೀರೆ ಉಟ್ಕೋಬೇಕಾಗಿತ್ತು.
1: ಯಾಕೆ ಹಂಗ ನಗ್ತಾ ಇದೀರಾ? ನಾನು ನೈಟಿ ಹಾಕೊಂಡಿರೋ ತಪ್ಪ?
8: ನೀನು ನೈಟಿ ಹಾಕೊಂಡ್ ಬಂದಿದ್ದು ತಪ್ಪಲ್ಲ ಕಣೋ, ಈ ನೈಟಿನ ನಾನು ನಿಮ್ಮ ಅಮ್ಮನ ಕೊಡಿಸಿದ್ನಲ್ಲ ಅದು ಅದು ನನ್ನ ತಪ್ಪು.
1: ಅಪ್ಪ ಮನುಷ್ಯ ಬಟ್ಟೆ ಹಾಕೋದು ಮಾನನ ಮುಚ್ಕೊಳಕ್ಕೆ, ಅದ್ರಲ್ಲಿ ಹೆಂಗಸರ್ಗೊಂಡ್ ಬಟ್ಟೆ ಗಂಡಸರ್ಗೊಂಡ್ ಬಟ್ಟೆ ಅಂತ ಅವ್ರಿಗೆ ಯಾವ್ದು ಇಷ್ಟ ಬರ್ತಾ ಅದನ್ನ ಹಾಕೊಂತಾರೆ.
8: ಆಹಾ, ಅದೆಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ಯೋ.
1: ನಾವ್ ಯಾವಾಗ್ಲೂ ಚೆನ್ನಾಗಿ ಮಾತಾಡೋದು ಅಪರೂಪಕ್ಕೆ ಒಂದೊಂದ್ಸರಿ ನಿಮ್ಗೆ ಅರ್ಥ ಆಗತ್ತೆ, ಅದಕ್ಕೆ ನಾವೇನ್ ಮಾಡಕಾತೆ?
8: ಏ ಜಾನ್ಕಿ ಬೇಗ ಬಡ್ಸೆ,
1: ಮೊದ್ಲು ಸಾಂಬಾರ್ ಬಡ್ಸಮ್ಮ.
8: ಬೆಳಗ್ ಬೆಳಗ್ಗೆ ವ್ಯಾಪಾರ ಮಾಡಿ ದುಡ್ಡು ಸಂಪಾದನೆ ಮಾಡೋದ್ ಬಿಟ್ಟು ಬೆಚ್ಚಿಗೆ ಹೆಂಡತಿ ಪಕ್ಕ ಮಲಗ್ಬಿಟ್ಟ.
4: ಬೇಗ ಬೇಗ ನಡೆಯಲೋ.
0: ಏನಣ್ಣ ಇದು, ಬೆಳಗ್ಗೆ ಬೆಳಗ್ಗೆ ಅಂಗಡಿ ಬಾಗಿಲು ತೆಗಿ ಅಂದ್ರೆ ಹೆಂಗ್ ತೆಗಿಯೋದು?
1: ಯಾವ್ದು ಅನ್ಯಾಯ, ಇಷ್ಟೊತ್ತಾದ್ರೂ ಅಂಗಡಿ ಬಾಗಿಲು ತೆಗಿದೇ ಇರದೆ ಅನ್ಯಾಯ. ಇದನ್ನೆಲ್ಲ ಒಳಗಡೆ ಕೂತ್ಕೊಂಡು ಮಾತಾಡೋಣ, ಬಾಗಿಲು ತೆಗಿಮ್ಮ.
0: ಅಣ್ಣ ಬೇಡಣ್ಣ, ಬಾಗಿಲು ತೆಗಿದ್ರೆ ನನ್ನ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡ್ತಾರಣ್ಣ.
1: ಅಂಗಡಿ ಬಾಗಿಲು ತೆಗೀತ್ಯಾ ಇಲ್ವಾ?
0: ಅಯ್ಯೋ ಈ ಒಟ್ ನನ್ ಮಕ್ಕಳ ಸಾಹಸ, ನನ್ನ ಕೆರ ತಗೊಂಡ್ ನಾನೇ ಹೊಡ್ಕೋಬೇಕು.
8: ನನ್ ಮಗನೇ ಏನೋ ಗುಣಗ್ತಾ ಇದ್ದಾನೆ, ನಿಮ್ಮನ್ ಬೈತಾ ಇದ್ದಾನೆ ಬಾಸ್.
1: ಬೈಲಿ ಬಿಡ, ಅವನು ಮನ್ಸು ನಾಲ್ಗೆ ಮಧ್ಯ ಇರೋ ಫಿಲ್ಟರ್ನ ಕಿತ್ತಾಕ್ಬಿಟ್ಟವನೆ. ಅಂತವ್ರು ನೋಡಿದ್ರೆ ನಂಗೆ ತುಂಬಾ ಇಷ್ಟ. ನೀನ್ ನಡಿಗುರು ನಡಿಗುರು ಸ್ಟೆಪ್ ಆಗುರು ಬಾಗುರು ನೀನು ನಡಿರ ಲೈ.
0: ನೀವು 4 ಜನ ಟೈಟ್ ಆಗ್ಬಿಟ್ಟು ನನಗ್ ಬೋಟಿ ಬೇಕು, ನನಗ್ ತಲೆ ಮಾಂಸ ಬೇಕು ಅಂದ್ರೆ ಬೆಳಗ್ಗೆ ಬೆಳಗ್ಗೆನೆ ಎಲ್ಲಣ್ಣ ಹೋಗ್ಲಿ?
1: ಕೇಳಲ್ಲ ಹೋಗ.
0: ಎಲ್ಲಿಗಣ್ಣ ಹೋಗ್ಲಿ?
1: ನಿಮ್ಮ ಏನ್ ಶುರು ಹಚ್ಕೊಳ್ಳಿ, ಜಸ್ಟ್ ಎ ಮಿನಿಟ್. ಒಂದು ಕಂಡೀಷನ್, ಈಗ ನಾನು IQ ಟೆಸ್ಟ್ ಮಾಡ್ತೀನಿ,

0: ರೋಸಿನಾ, ಈ ನನ್ನ ಮಗ ಏನೋ ಸ್ಕೆಚ್ ಹಾಕೊಂಡ್ ಬಂದಿದ್ದಾನೆ ಕಣೋ.
1: ಏ ಮಡಿಗೌಡ, ಬಾರೋ ಇಲ್ಲಿ.
2: ಕರೆದಿಯಾ?
1: ನಿನ್ ಫಸ್ಟ್ ಇಲ್ಲಿ ನಿಂತ್ಕೋ. ಈ ಪ್ರಪಂಚದಲ್ಲಿ ಅತಿ ಬುದ್ಧಿವಂತ ಯಾರು?
2: ಹಿಟ್ಲರ್.
1: ಆಪ್ಕಾ ಜವಾಬ್ ಬಿಲ್ಕುಲ್ ಡಬ್ಬಾ ಹೇ. ನೀನ್ ಇದೆ ತಿಕ್ಕೋ. ತಾವು
0: ಮುಸ್ಲಿಮಿ?
1: ತಾವು
3: ಜಾರ್ಜ್ ವಿಲಿಯಂ ಜಾಫರ್ಸನ್.
1: ಎತ್ತಿಕೊಳ್ಳಿ ಹಂಗೆ.
0: ಗುರುವೆ, ಮತ್ತೆ ಯಾರು ಗುರುವೆ ಅತಿ ಬುದ್ಧಿವಂತ?
1: ಈ ಪ್ರಪಂಚದಲ್ಲಿ ಒಬ್ಬನೇ ಒಬ್ಬ ಬುದ್ಧಿವಂತ, ಅದು ನಾನೇ.
3: ಗುರು, ಒಂದ್ ಸಿನಿಮಾ ಬಂದ್ವಿ, ಹೋಗೋಣ ಬಾ.
1: ಕಚಡ ನನ್ ಮಗನೇ, ವರ್ಷ ನನ್ ಮಗನೇ. ಆ ಪಿಕ್ಚರ್ ನಾನು ಹತ್ತು ಸರಿ ನೋಡಿದೀನಿ ಕಣ.
0: ಹತ್ತು ಸರಿ ನೋಡಿದ್ಯಾ
1: ಸಿನಿಮಾನ? ಆ ಸಿನಿಮಾದಲ್ಲಿ ಅವನ ಅರ್ಚಕನಿಗೆ ಎಣ್ಣೆ ಹೊಡಿಸ್ತಾನೆ, ಆಮೇಲೆ ಅವನ ಮನಸ್ಸಲ್ಲಿರೋ ಸತ್ಯನ ಹಂಗಂಗೆ ಹೊರಗಡೆ ಹಾಕ್ಬಿಡ್ತಾನೆ. ದಟ್ ಇಸ್ ರಿಯಾಲಿಟಿ. ನಾವು ಅವನು ಪ್ರಯೋಗ ಮಾಡೋಣ, ಅದಕ್ಕೆ ನಾನು ಎಣ್ಣೆ ತಗೊಂಡಿದೀನಿ. ಯಾವನಾದ್ರೂ ಪೂಜಾರಿಗೆ ಎಣ್ಣೆ ಹೊಡಿಸೋಣ, ಆಗ ಅವನ ಮನಸ್ಸಲ್ಲಿರೋದೆಲ್ಲ ಹಂಗೆ ನೋಡ್ಬಿಡ್ತಾನೆ. ನಡೀರಿ ಶಿವನ್ ದೇವಸ್ಥಾನಕ್ಕೆ ಹೋಗಿ.
3: ಬೇಡ ಗುರು, ನಮ್ಮ ಅಪ್ಪನ ಪೂಜಾರಿ.
1: ನಮ್ ಕೆಲಸ ಇನ್ನೂ ಈಸಿ ಆಗೋಯ್ತು.
4: ಓಂ ಶಿವಾಯ ನಮಃ, ಓಂ ಗಂಗಾಧರಾಯ ನಮಃ, ಓಂ ಪಾರ್ವತಿ ವಲ್ಲಭಾಯ ನಮಃ, ಓಂ ಶ್ರೀ ಭೈರವೇಶ್ವರಾಯ ನಮಃ.
1: ಸ್ವಾಮಿ.

0: ನನ್ನ ಮಕ್ಕಳ ನನಗೆ ಎಣ್ಣೆ ಹೊಡ್ಸಕ್ ಬರ್ತೀರಾ? ಶುಕ್ಲಾಂಬರಧನಂ ವಿಷ್ಣು ಶಿವಣಂ ಶತೋಭುಜಂ ಪ್ರಸನ್ನವದನಂ ಧ್ಯಾಯ ಸರ್ವ ವಿಘ್ನೋಪ ಶಾಂತಿಯೇ.
1: ಅಲ್ಕ ನನ್ನ ಮಗನೇ, ತೊಟ್ಟಿ ನನ್ನ ಮಗನೇ, ಕಚಡ ನನ್ನ ಮಗನೇ, ನನ್ನ ಮಗನೇ, ನಿಮ್ಮ ಅಪ್ಪನ ಕರಾಟೆ ಬರುತ್ತೆ ಯಾಕೋ ಹೇಳಿಲ್ಲ? ಜಾಕಿ ಚೇತನ ಪಲ್ಟಿಗಳು ಹೊಡಿತಾವನೆ, ಯಾಕೆ ಹೇಳಿಲ್ಲ ಅಂದೆ?
2: ಗುರು, ಬರೀ ಕರಾಟೆ ಒಂದೇ ಅಲ್ಲ, ಕುಂಗ್ ಫು, ಜೂಡೋ, ಜಿಮ್ನಾಸ್ಟಿಕ್ ಎಲ್ಲ ಕಲ್ತವನೆ ಗುರು. ನಮ್ಮಪ್ಪ ಫೈಟ್ ಮಾಸ್ಟರ್ ಗುರು.
1: ಅಯ್ಯಯ್ಯೋ, ನನ್ನ ಪ್ರಥಮ ಸೀನೇ ಫ್ಲಾಪ್ ಆಗೋಯ್ತಲ್ಲೋ.
3: ಯಾಕೆ ಗುರುವೆ ಬೇಜಾರ್ ಮಾಡ್ಕೋತೀಯಾ? ಆ ಸಿನಿಮಾದಲ್ಲಿ ಇರೋದನ್ನ ಒಂದೇ ಸೀನ ಅಂತದು, ಬೇಕಾದಷ್ಟು ವಿಚಿತ್ರವಾದ ಸೀನ್ಗಳಿದಾವೆ ಗುರುವೆ.
1: ಹೌದು ಗುರುವೆ.
2: ಎಷ್ಟು ಟೈಮ್ ಈಗ? ಇಷ್ಟೊತ್ತವರೆಗೂ ಎಲ್ಲೋ ಹೋಗಿದ್ದೆ?
4: ಯಾಕ್ರೆ ಒಂದ್ ಮುಖ ನೋಡಿದ ತಕ್ಷಣ ಸಿಡುತ್ತೀರಾ? ಒಂದ್ ಸ್ವಲ್ಪ ಸುಧಾರಿಸ್ಕೊಳ್ಳಿ, ತಡೀರಿ.
2: ಇದಕ್ಕೇನ್ ಕಮ್ಮಿ ಇಲ್ಲ.
1: ಊಟ
2: ಯಾಕೋ ಹಾಕಿ ಕಿರ್ಸ್ಕೋತಿಯಾ? ಯಾವತ್ತು ಅನ್ನದ ಮುಖ ನೋಡಿಲ್ವಾ ನೀನು?
4: ನೀವು ಸುಮ್ನೆ ಇರ್ರಿ, ಪಾಪ ಅವನಿಗೆ ಎಷ್ಟು ಹಸುವಾಗಿದೆಯೋ ಏನೋ. ಯಾಕೋ ಕರ್ಚಿಫ್ ಇಟ್ಕೊಂಡಿದೀಯಾ? ನೆಗಡಿ ಆಗಿದೆಯಾ? ಮತ್ತ್ಯಾಕ್ ಕರ್ಚಿಫ್ ಇಟ್ಕೊಂಡಿದೀಯಾ? ಸರಿ ಸರಿ, ಊಟ ಮಾಡು.
5: ರಾಗಿ ಮಿಷಿನ್, ಆಲ್ ಮಿಷಿನ್ ಗ್ರೈಂಡಿಂಗ್, ಆಲ್ ವೇಟ್ ಗ್ರೈಂಡಿಂಗ್ ಮಿಕ್ಸಿಂಗ್.
4: ಯಾಕೋ ಜಿತ್ತು ಈ ರೀತಿ ಕಲ್ಸ್ಕೊತಾ ಇದೀಯಾ? ಯಾಕೋ ಈ ನಡುವೆ ಇಷ್ಟೊಂದು ಅಸಹ್ಯವಾಗಿರ್ತೀಯ?
5: ಯಾವ್ದು ಅಸಹ್ಯ? ನೀನೇನೋ ಸಪರೇಟ್ ಸಪರೇಟ್ ಆಗಿ ಹಾಕ್ಬಿಡ್ತೀಯ. ಒಟ್ಟಿಗೆ ಹೋದ್ರೆ ಮಿಕ್ಸಿಂಗ್ ಅಲ್ವಾ, ಅದಕ್ಕೆ ನಾನು ಮುಂಚಿತವಾಗಿ ಮಿಕ್ಸಿಂಗ್ ಮಾಡ್ತಾ ಇದ್ದೀನಿ.
2: ಎಂತ ಬುದ್ಧಿವಂತ ನನ್ನ ಮಗ, ಇಡೀ ದಿನ ಇದೇ ತರ ತರಲೆ ಮಾಡ್ಕೊಂಡು ಕುಡ್ಕೊಂಡು ಓಡಾಡ್ತಾ ಇರ್ತೀಯ. ಹೋಗಿ ಯಾವ್ದಾದ್ರು ಕೆಲ್ಸಕ್ಕೆ ಸೇರ್ಕೊಳಕ್ಕಾಗಲ್ವೇನೋ?
5: ಕೆಲ್ಸ ಐದು ಸಾವಿರ ರೂಪಾಯಿ ಪೆನ್ಷನ್ ಬರುತ್ತೆ, 10,000 ರೂಪಾಯಿ ಬಾಡಿಗೆ ಬರುತ್ತೆ, ಎರಡು ಸೇರಿದ್ರೆ 15,000. ಈಗಿರ್ಬೇಕಾದ್ರೆ ನಾನು ಯಾಕೆ ಕೆಲ್ಸಕ್ಕೋಬೇಕಿರೋ? ಒಬ್ಬನೇ ಮಗ, ಕೆಲ್ಸ ಸಿಗುತ್ತೆ ಆದ್ರೆ ಅದೇ ಕೆಲ್ಸ ಬೇರೆಯವನಿಗೆ ಅವಶ್ಯಕತೆ ಇರುತ್ತೆ. ನನಗೆ ಕೆಲಸ ಸಿಗದ್ರೆ ಅವನ ಕೆಲಸ ಸಿಗಲ್ಲ. ಆಗ ಪಾಪ ಅವನ ಹೆಂಡತಿ ಮಕ್ಕಳು ಉಪವಾಸ ಇರ್ತಾರೆ. ಆಗ ಏನಾಗುತ್ತೆ? ದೇಶ ದ್ರೋಹ ಆಗುತ್ತೆ. ಆ ದೇಶ ದ್ರೋಹಿ ಯಾರು? ನೀನು, ನಾನು ಆಗ್ಬೇಕು ಅಂತ್ಯಾ? ಪ್ಲೀಸ್ ಸಂಪಾದನೆ ಮಾಡಿರ ಹಣ ಇದೆ, ಆಸ್ತಿ ಇದೆ, ಹಿಂಗಿರ್ಬೇಕಲ್ಲ. ವಯಸ್ಸು ಜಾಬ್.
2: ಈ ನನ್ನ ಮಗ ಹೀಗಾಗ್ತಾನೆ ಅಂತ ಗೊತ್ತಿದ್ದಿದ್ರೆ ಹುಟ್ಟಿದ ತಕ್ಷಣ ಕತ್ತರಿಸಿ ಸಾಯಿಸ್ಬಿಡ್ತಿದ್ದೆ.
4: ಸಾಕು, ಸುಮ್ನೆ ಇರ್ರಿ. ಪಾಪ ಅವ್ನ್ ಟೈಮ್ ಸರಿ ಇಲ್ಲ ಅಂತ ಅನ್ಸುತ್ತೆ. ಈಗೇನು ಅವ್ನ್ ದುಡ್ಕೊಂಬಂದು ನಮ್ಮನ್ ಸಾಕ್ಬೇಕಾ?
2: ನಿನ್ನ ಮಾತು ಅವನ್ ಮಾತು ಕೇಳ್ತಾ ಇದ್ರೆ ನಾನ್ ಮೆಂಟ್ಲ ಆಗ್ಬಿಡ್ತೀನಿ ಅಷ್ಟೇ.
5: ಅಮ್ಮ ಅಮ್ಮ, ಕಾಫಿ ಕಾಫಿ, ಅಮ್ಮ ಕಾಫಿ, ಅಮ್ಮ ಕಾಫಿ ಕಾಫಿ.
6: ಬ್ರಷ್ ಮಾಡ್ದೆ ಹಾಗೆ ಕಾಫಿ ಕುಡಿತಿದ್ಯಾ? ಥೂ, ಅಸಹ್ಯಪ್ಪ.
7: ಏಯ್, ಹುಲಿ ಅಲ್ಲೂ ಜತ?
6: ಹುಲಿ ಒಂದೇ ಅಲ್ಲ, ನಾಯಿ, ಕೋತಿ, ಕರಡಿ ಇವ್ ಯಾವೂ ಹಲ್ಲು ಜಲ.
7: ಕರೆಕ್ಟ್ ಆಗಿ ಹೇಳ್ದೆ, ನನ್ನ ಹಂಗೆ ಅನ್ಕೋ.
6: ಅನ್ಕೋಬೋದಾಗಿತ್ತು, ಆದ್ರೆ ಅವ್ ಯಾವೂ ಬಟ್ಟೆ ಹಾಕೊಳ್ಳಲ್ಲ. ನೀನ್ ಮಾತ್ರ ಬಟ್ಟೆ ಹಾಕೊಂಡಿದ್ಯಾ?
4: ಥೂ, ಹುಲಿ ನೀನು.

0: ಚೆನ್ನಾಗಿದ್ದೀರಾ?
1: ಏನ್ ಚಂದವೋ ಏನೋ, ದಿನ ದೇವಸ್ಥಾನಕ್ ಹೋಗಿ ಎಳ್ ದೀಪ ಹಚ್ಚಬಾರ ಅಂದ್ರೆ ನನ್ ಮಾತೆ ಕೇಳಲ್ಲ ಅವನು.
0: ಬಿಸಿ ರಕ್ತ ತಾಯಿ, ಆ ಮಹಾತ್ಮ ಹೆಗಲೇರ್ದ ಅಂದ್ರೆ ಯಾರ ಮಾತು ಕೇಳಲ್ಲ.
1: ಏನ್ ಶನಿ ಕಾಟನೋ ಏನೋ, ನನ್ಗಂತೂ ಅವಂದೇ ಚಿಂತೆ ಆಗೋಗಿದೆ ಶಾಸ್ತ್ರಿಗಳೇ.
0: ನಾನು ಬಂದಿದ್ದೀನಲ್ವಾ, ಎಲ್ಲ ಸರಿ ಮಾಡ್ತೀನಿ.
2: ಈಗ ಹುಣ್ಣಿಮೆವರೆಗೂ ಕಾಯ್ಲೇಬೇಕು ಅಂತೀರಾ?
0: ಖಂಡಿತವಾಗ್ಲೂ ರಾಯ್ರೆ, ಈ ಅಮಾವಾಸ್ಯ ಇದೆಯಲ್ಲ, ಬಹಳ ಕ್ರೂರವಾದ್ದು. ನಾನಿದೀನಲ್ಲ, ಭಯ ಬೀಳ್ಬೇಡಿ. ಇವನ್ ಜಾತಕ ಜಾಲಾಡೋ ಜವಾಬ್ದಾರಿ ನಂದು. ನಾನಿನ್ ಬರ್ಲೆ?
2: ಒಳ್ಳೇದು ಶಾಸ್ತ್ರಿ. ಹಲೋ, ಯಾವ ಗನಾಂಧಾರಿ ಕೆಲ್ಸದ ಮೇಲೆ ಹೊರಟಿದ್ಯಪ್ಪ?
3: ಸ್ವಲ್ಪ ಇಂಪಾರ್ಟೆಂಟ್ ಕೆಲ್ಸ ಇದೆ, ಹೋಗ್ ಬರ್ತೀನಿ. ನಮಸ್ಕಾರ. ಗುರು ಕೃಪ ಪೂಜಾರಪ್ಪನ ಮನೆ ತಾನೆ?
4: ಹೌದು ಗುರುವೆ.
3: ಶಾಸ್ತ್ರಿಗಳಿದಾರಮ್ಮ?
5: ನಮ್ ತಂದೆನಾ ಮೇಲಿದ್ದಾರೆ.
6: ಗುರುವೆ, ಯಾವ್ದು ಗುರುವೆ ಫಿಗರು? ಸಖತ್ ಆಗಿದೆ.
3: ಪೂಜಾರಪ್ಪನ ಮಗಳು. ನಮಸ್ಕಾರ ಸ್ವಾಮಿ.
0: ಓ ಜಿತೇಂದ್ರ, ಬಾರಯ್ಯ ಜಿತೇಂದ್ರ, ಕೂತ್ಕೋ. ನಿನ್ ಜಾತಕ ಚೆನ್ನಾಗೇ ಇದೆಯಲ್ಲಯ್ಯ.
3: ನಿಜವಾಗ್ಲೂ ನನ್ ಜಾತಕ ಚೆನ್ನಾಗಿದೆಯಾ?
0: ಬಹಳ ಚೆನ್ನಾಗಿದೆ. ನೀನ್ ಯಾವುದೇ ಕೆಲಸ ಮಾಡಿದ್ರು ಜಯ ಗ್ಯಾರಂಟಿ.
3: ಏಯ್, ನಮ್ಮ ಮನೆಗೆ ಬಂದು ನನಗೆ ಶನಿ ಕಾಟ ಇದೆ, ಗ್ರಹ ಶಾಂತಿ ಮಾಡ್ಬೇಕು ಅಂತ ನಮ್ಮ ಅಪ್ಪನ ತಾ ಫಿಟ್ಟಿಂಗ್ ಇಟ್ಬಿಟ್ಟು ಈಗ ಡೌ ಮಾಡ್ತಿದ್ಯಾ? ಮನ್ಸಲ್ಲೊಂದು ಮೇಲ್ಗಡೆ ಹೊಂದಿಕೊಂಡು ಮೇಕಪ್ ಪಡ್ಕೊಂಡಾಡ್ತಿದ್ಯಾ? ನಿನ್ ಮೂಗ್ ನೋಡು, ಮೂಗ.
0: ಯಾಕಪ್ಪ ಜಿತೇಂದ್ರ ಹೀಗೆಲ್ಲ ಮಾತಾಡ್ತೀಯಾ?
3: ಮೊದಲು ಇದನ್ನ ಕುಡಿ, ಮನ್ಸಲ್ಲಿ ಹಂಗಂಗೆ ಕಕ್ಬಿಡ್ತೀಯಾ?
0: ಏನಪ್ಪ ಇದು?
3: ಇದನ್ನ ಏನಾದ್ರೂ ಕುಡಿದ್ಬಿಟ್ರೆ ಮನಸ್ಗೂ ನಾಲ್ಗೆಗೂ ಮಧ್ಯ ಇರೋ ಫಿಲ್ಟ್ರು ಅದಷ್ಟು ಅದೇ ಕರ್ಗೋಗ್ಬಿಡುತ್ತೆ.
0: ನನ್ನ ಬಿಟ್ಬಿಡಪ್ಪ.
3: ಏ, ಮೊದಲು ಇದನ್ನ ಕುಡಿಯೋ, ಕುಡಿಲ ಮಡ್ರ ಆಗ್ಬಿಡ್ತೀಯಾ? ತೆಗಿ ಬಾಯಿ ಜೋರಾಗೆ. ಮೊಟ್ಟೆ ಇದ್ದಂಗಿದೆ, ಅಲ್ಲೂ ಎಷ್ಟು ದಿನ ಆಗಿದೆಯೋ. ಬಿಟ್ಟಿ ಆಂಬೋಡೆ ತಿಂದು ಹೆಂಗಿದೆ ನೋಡು, ಬಾಯಿ ಗಬ್ಬು ಹಾಸ್ನೆ. ಕುಡಿ, ಹೊಗೆ ಹಚ್ಕೊಂಬಿಟ್ಟ.
0: ಯಾಕೋ ಒಳ್ಳೆ ಲೂಸ್ ತರ ನಗ್ತಾ ಇದ್ಯಾ?
2: ಅಲ್ಲ, ಆ ಶಾಸ್ತ್ರಿ ಕತೆ ಏನಾಗಿರುತ್ತೋ ಏನೋ.
7: ಯಾಕ ಮುಚ್ಚು ಮರ್ರೆ? ನನ್ನ ಮಗ ನಾನು ಕೂಡಿಸ್ಬಿಟ್ಟು ಬಹಳ ಒಳ್ಳೆ ಕೆಲಸ ಮಾಡ ಸ್ವರ್ಗನೇ ನನ್ನ ಮನೇಲಿದ್ಯಪ್ಪ.
5: ಅಪ್ಪ, ಯಾಕೆ ಏನೇನು ಮಾತಾಡ್ತಿದ್ಯಾ?
7: ಅಪ್ಪ ಅಪ್ಪ ಅಂತ ಅಪ್ಪ ಯಾವನೇ ನಿಮ್ಮ ಅಪ್ಪ? ನೀನು ಹುಟ್ಬಿಟ್ಟು ನನಗ್ ದೊಡ್ಡ ಭಾರ ಆಗ ಹೋಗ್ಬಿಟ್ಟೆ. ಆ ಜಯ ಮುಂಜತೆ ಜಾಲಿ ಆಗಿದ್ದೆ, ನನ್ನ ಆಸೆಗಳಿಗೆಲ್ಲ ಬ್ರೇಕ್ ಆಗ್ಬಿಟ್ಟಲ್ಲೇ. ಅಪ್ಪ ಅಪ್ಪ
3: ನೋಡ್ದ, ಜೀವನ ಅಂದ್ರೆ ಇಷ್ಟೇ, ಮನ್ಸಲ್ಲೊಂದು ಮೇಲ್ಗಡೆ ಒಂದು. ಈ ಜಗತ್ತಲ್ಲಿರೋರೆಲ್ಲ ಕಚಡಗಳೇ. ನೋಡ್ದ, ನಿಮ್ಮಪ್ಪನ ಮನ್ಸಿನ ತುಂಬಾ ಕಚಡ ತುಂಬಿಕೊಂಡು ನಾಟಕ ಮಾಡ್ತಾ ಇದ್ದಾನೆ. ನಿನಗೆ ಜೀವನ ಅರ್ಥ ಆಗ್ಬೇಕು ಅಂದ್ರೆ ತಗೋ ಈ ಕನ್ನಡಕನ, ಇದನ್ನ ಹಾಕೊಂಡು ನೋಡು, ನಿನ್ ಮುಂದೆ ಒಂದು ಹೊಸ ಲೋಕನೇ ಸೃಷ್ಟಿ ಆಗೋಬಿಡುತ್ತೆ.

0: ಹೊತ್ತು ನೀನು ಅವಳ ಬಗ್ಗೆನೆ ಕನ್ಸು ಕಾಣ್ತಿದ್ದ?
1: ಏನ್ ಗುರು ಇದು?
2: ಬಿಲ್ಲು.
1: ಯಾಕೆ
2: ಇಷ್ಟೋ ಚೆನ್ನಾಗಿ ಕುಡಿದ್ರಲ್ಲ ಅದಕ್ಕೆ
1: ಕುಡಿದ್ವ?
3: ಗುರು ದುಡ್ಡು ಕೇಳ್ತಾ ಇದ್ದಾನೆ.
1: ಕುಡಿಸದೆ ದೊಡ್ಡ ತಪ್ಪು, ಅಂದ್ಮೇಲೆ ಬಿಲ್ ಕೇಳೋದು ಡಬಲ್ ತಪ್ಪು. ಏಯ್ ಕ್ಲೋಸ್ ಬಾ, ಕ್ಲೋಸ್ ಬ್ಯಾಟ್ ತಪ್ಪು.
2: ಈ ಲೂಸ್ ನನ್ ಮಗ ಯಾವ್ದೋ ಸಿನಿಮಾ ನೋಡ್ಕೊಂಡ್ ಬಂದು ಡೈಲಾಗ್ ಹೊಡಿತಾ ಇದ್ದಾನೆ ಸರ್.
4: ಏಯ್ ನನ್ ಮಕ್ಳ ದುಡ್ಡಿಲ್ಲ ಅಂದ್ರೆ ಬಾರಿಗೆ ಹಾಕೋ ಬರ್ತಾರೆ ಕುಡಿಯಕ್ಕೆ. ಬಿಚ್ಚೋ ಪ್ಯಾಂಟ್ ಶರ್ಟ್ ಬಿಚ್ಚ.
1: ಗುರು ನಾಳೆ ತಿಳ್ಕೊಬಿಡ್ತೀರಿ, ಕನ್ಫರ್ಮ್ ಬಿಡು.
4: ಆ ಸಿನಿಮಾ ಬಂದಾಗಿಂದ ನನ್ನ ಮಕ್ಳ ನಿಮ್ಮಂತವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು. ನಮ್ಮ ಹತ್ರನೇ ಬೇಕಂತ ಪಟ್ಟಿಗಳು ಕಟ್ತೀರಾ ನೀವು?
1: ಪ್ಲೀಸ್ ಬಿಗ್ ಬಿಡು.
4: ನನ್ನ ಮಕ್ಳ ಇನ್ನೊಂದ್ಸರಿ ಈ ಕಡೆ ಏನಾದ್ರು ಕಾಣಿಸ್ಕೊಂಡ್ರೆ ಬಿದ್ರು ಮೋಟರ್ ಹತ್ತಿಸ್ಬಿಡ್ತೀನಿ.
1: ವಿಧಾನಸೌಧ ತರ ಲೇಟ್ ಸೂಪರ್ ಮೇಲೆ ಅಪ್ಪ ಮಗನ ಸೀನ್ಗೆ
5: ಬಂದೆ.
1: ಏನು ಎಮ್ಮೆಗಳು ಸೆಟ್ಲ್ ಆಗ್ಬಿಟ್ಟಿದ್ರ?
5: ಯಾರಪ್ಪ ನೀನು?
1: ಯಾರಪ್ಪ? ಒಬ್ಬ ಅಪ್ಪ ಮಗರಿಗೆ ಕೇಳೋ ಮಾತ ಆಯ್ತು.
6: ಅಯ್ಯೋ ಕಳ್ಳ ಕಳ್ಳ ಕಳ್ಳ.
5: ನಾವ್ ಯಾಕೆ ನಿನ್ಗೆ ಅಪ್ಪ ಅಮ್ಮ ಆಗ್ತೀವಿ?
1: ಯಾಕೆ ಆಗ್ಬಾರ್ದು? ಅಪ್ಪ ಪಿತಾ ತೆಡ್ರಿ ಅಯ್ಯಾ.
7: ಲೋ ಯಾರೋ ನೀನು ಹೋಗ ಆಚೆ, ಇಲ್ಲದ್ರೆ ಪೊಲೀಸರು ಕರಿಬೇಕಾಗುತ್ತೆ. ಲೋ ವೆಂಕಟೇಶ ಬಾರ ಇಲ್ಲಿ. ಯಾವನ ಬಂದು ತರಲೆ ಮಾಡ್ತಾ ಇದ್ದೀರ ಕಡೆ? ಓಡ್ಸೋ ಆಚೆ.
4: ಯಾವನ ನೀನು ಇಲ್ಲಿಗೆ
1: ಹೋಗಾಚೆ? ಏ ಅದನ್ನ ಬರ್ಬೇಡ. ಏನ್ ಗುರಾಯಿಸ್ತಾ ಇದ್ಯಾ? ಬಡ್ಡಿ ಬಗ್ಗೆ ಸಕ್ಕರೆ ಬೂಟೆ ಇದ್ದ ಇದ್ಯಾ ಅಬ್ಬ ವೈಪ ಪಿಟ್ಯಾ ನಬೋ ನಬ.
5: ಏಯ್ ಯಾರಯ್ಯ ನೀನು ಇಲ್ಲಿಗೆ ಯಾಕೆ ಬಂದಿದ್ಯಾ? ಹೋಗಿ ಆಚೆ.
1: ಓ ನೇಬರ್ಸ್ ಆಫ್ ಇಂಡಿಯಾ. ಏ ಇಲ್ಲಿ ನಡೀತಾ ಇರೋದು ಅಪ್ಪ ಅಬ್ಬನ್ ಸೀನು, ಬೇರೆ ಕ್ಯಾರೆಕ್ಟರ್ ಎಂಟ್ರಿ ಇಲ್ಲ. ನೀವೆಲ್ಲ ಕಚಡಗಳು ವರಿಷ್ಠಗಳು ಲೋಪಸ್ಗಳು ಹೋಗ್ರಲ್ಲ.
5: ಮಗನೆ ನನಗೆ ಚಮಕಾಯಿಸ್ತೀಯಾ? ಇಕ್ಕ ಅವನಿಗೆ
1: ಬಿಟ್ಟು
6: ಇವ್ ನಮ್ಮ ಮಾತಲ್ಲಿ ಕೇಳ್ತಾನೆ. ತಗೊಂಡ್ ಬನ್ರಿ ಲಟ್ಟಣ್ಣ ನಮ್ಮ ಮಾಡೋಣ.
7: ನನ್ನ ಅಪ್ಪ ಅಂದ್ಬಿಟ್ಟು ನನ್ನ ಹೆಂಡತಿ ನನ್ಗೆ ಬಿಟ್ಟುಬಿಟ್ಬಿಟ.
5: ಗುರುವೆ ಏನಿದು ಅವಸ್ಥೆ? ಯಾವ್ದಾದ್ರು ಉಚ್ಚನಾಯ ಪರಿಚಿತಾ?
3: ಉಚ್ಚನಾಯ ಅಲ್ಲಮ್ಮ.
5: ನನ್ನ ಮಗನೇ ನನ್ನೇ ಉಚ್ಚನಾಯ ಅಂತಿದ್ಯಾ? ಸಾರಿ ಗುರುವೆ, ನೀನ್ ಪರಿಚಿತ ಅಂತ ಗೊತ್ತಾಗಿಲ್ಲ. ಇಷ್ಟೊತ್ತೆಲ್ಲ ಹಾಳಾಗೋಯ್ದೆ. ದಾರಿನಲ್ಲಿ ನಿಮ್ಮ ಅಪ್ಪ ಸಿಕ್ಕಿದ್ರು. ನಾವ್ ಬೆಳಿಗ್ಗೆ ಶಾಸ್ತ್ರಿಗೆ ಎಣ್ಣೆ ಕುಡಿಸಿದ ವಿಷಯ ಗೊತ್ತಾಗಿ ಯಾಕೃಸಿ ಮುಖ ತುಂಬಾ ಆಗುದ್ರು. ಎಲ್ಲಾ ಶಾಸ್ತ್ರಿದೆ ಫಿಟ್ಟಿಂಗ್ರು. ನಾನು ಯಾಕ್ ಸಾರ್ ನೀವ್ ಈ ಕಡೆ ಎಲ್ಲಾ ಬರಕೋದ್ರಿ ಅಂತ ಕೇಳಿದೆ. ಹಳೆ ಕೆರ ಹುಡ್ಕೊಂಡು ಓಡಾಡ್ತಾ ಇದೀನಿ, ನನ್ ಮಗ ಸಿಕ್ಕಿದ್ರೆ ಅರ್ಜೆಂಟ್ ಆಗಿ ಮನೆ ಕಳ್ಸು ಅಂತ ಹೇಳಿದ್ರು. ಬೇಗ ಹೋಗುರುವೆ, ಪಾಪ ನಿಮ್ಮಪ್ಪ ಕಾಯ್ತಾ ಇರ್ತಾರೆ.
2: ವರ್ಷನ್ ಮಗನೇ
5: ಯಾಕ್ರು ನಿಮ್ಮ ಅಪ್ಪನ ಪಾಪ ಹಂಗೆಲ್ಲ ಬೈತ್ಯಾ?
2: ನನ್ ಮಕ್ಕಳ ದಂಡಪಿಂಡಲ್ಲ ನನ್ ಮಕ್ಕಳು. ನೀವು ಆ ಪಿಕ್ಚರ್ ತರ ಒಂದು ಸೀನ್ ಮಾಡಕ್ ಆಗ್ತಿಲ್ಲ ನನ್ಗೆ. ಒಂದೇ ಒಂದು ಐಡಿಯಾ ಕೊಟ್ಟಿನ್ರ ನೀವು ನನ್ಗೆ?
3: ಗುರು ಇದಕ್ಕೆಲ್ಲ ಏನ್ ಕಾರಣ ಗೊತ್ತಾ?
2: ಅದನ್ನೇ ತಾನೆ ನಾನು ಕೇಳ್ತಾ ಇರೋದು.
3: ಗೆಟಪ್ ಗುರು ಗೆಟಪ್. ನೀನ್ ಈ ತರ ಬಟ್ಟೆ ಹಾಕೊಂಡು ಓಡಾಡಿದ್ರೆ ಹೆಂಗ್ ಸಕ್ಸಸ್ ಆಗ್ತೀಯಾ? ಆ ಸಿನಿಮಾ ತರನೇ ಗೆಟಪ್ ಚೇಂಜ್ ಮಾಡ್ಕೊಂಬಿಡು, ಅವಾಗ ಆಟೋಮೆಟಿಕ್ ಆಗಿ ಎಲ್ಲಾ ಸರ್ ಹೋಗುತ್ತೆ.
2: ಹೌದು ಗುರು. ಏನ್ ಐಡಿಯಾ ಕೊಟ್ಟ ನನ್ ಮಗನೇ? ಏ ಗುಲ್ಡು ಹೆಂಗಿದೆ ಡ್ರೆಸ್?
5: ಯಾರ್ ಹೇಳ್ತ ಗುಲ್ಡು ಅಂತ? ನೀನೇ ಗುಲ್ಡು ತರ ಡ್ರೆಸ್ ಮಾಡ್ಕೊಂಡ್ ಬಂದಿದ್ಯಾ? ಬೀದಿಲಿ ಆ ಉಚ್ಚನ ಅಡ್ಸ್ಕೊಂಡ್ ಬರ್ಲಿಲ್ವಾ?
2: ಇದ್ ಎಷ್ಟು ಕಾಸ್ಟ್ಲಿ ಡ್ರೆಸ್ ಗೊತ್ತಾ ನಿನಗೆ? ಸಿನಿಮಾದಲ್ಲಿ ಆ ಉಚ್ಚ ಹಾಕಿದ್ರೆ ಓಕೆ, ನಾವ್ ಹಾಕದ ಡಬ್ಬಾನ ಬರೋ ಇಲ್ಲಿ. ಲೆಕ್ಕ ಯಾಕೆ ವರ್ಕೌಟ್ ಆಗ್ಲಿಲ್ಲ?
3: ಏನ್ ಗುರು ಹಿಂಗ್ ನಿಂತಿದ್ಯಾ? ಹಂಗೆ ರಡಿಕ್ಕು.
2: ಟೈಲರ್ ಅಂಗಡಿ ಒಳಗಡೆ ನೋಡಿದ್ಯಾ ಗ್ಯಾಂಗ್ ಹೆಂಗಿದೆ ಅಂತ? ಅವರೆಲ್ಲ ತಿರುಗಿದ್ಬಿಟ್ರು ಅಂದ್ರೆ ಅಷ್ಟೇ ನಮ್ ಕತೆ ಎಸ್ಕೇಪ್.
8: ಲವ್ ಈ ನನ್ ಮಗ ಆ ಟೈಲರ್ ಹತ್ರ ಏಟ್ ತಿಂದ್ರು, ಬಾಲ ಮುದ್ರಕಂಡ್ ಸುಮ್ನೆ ಅವನಲ್ಲ. ಯಾಕೆ?
3: ಲವ್ ಅವ್ನು ಹುಷಾರಾಗ್ಬಿಟ ಅಂತ ಕಾಣುತ್ತೆ.
2: ಯಾವಾಗ ಏನ್ ಕ್ರಿಕ್ ಮಾಡ್ತಾನ ಒಂದು ಗೊತ್ತಾಗೋದಿಲ್ಲ.
5: ಯಾರೇ ನೀನು? ಯಾಕೆ ಸುಮ್ನೆ ತೊಂದ್ರೆ ಕೊಡ್ತಿದ್ಯಾ?
2: ತೊಂದ್ರೆ ಕೊಡ್ತಾ ಇದೀನ? ಡಬ್ಬಾ ತರ ಮಾತಾಡ್ತಾ ಇದ್ಯಾ? ಈ ಅಮ್ಮ ಈ ತರ ಓಪನ್ ಮಾಡ್ಕೊಂಡು ರೋಡ್ ಬಂದು ನಮ್ಮಂತ ಹುಡುಗರು ಅವಳು ತೊಂದ್ರೆ ಕೊಡ್ತಾ ಇರೋದು. ಏ ಈ ತರ ಓಪನ್ ಮಾಡ್ಕೊಂಡ್ ಬಂದ್ಬಿಟ್ರೆ ಆ ಪಿಕ್ಚರ್ ಹುಚ್ಚಂತರ ನಮಗೂ ಕಬಡ್ಡಿ ಆಡ್ಕೋಬೇಕು ಅಂತ ಅನ್ಸಲ್ಲ. ನನಗನ್ಸತ್ತೆ ನಿಂಗ್ ಅನ್ಸಲ್ಲ.
5: ಏನಂದೆ? ನಿನ್ಗನ್ಸಿದ್ದು ಬೇರೆಯವ್ರಿಗೂ ಅನ್ನಿಸ್ಬೇಕಾ?
2: ಯಾಕಯ್ಯ ಅನ್ಸ್ಬಾರ್ದು. ಮನೆಯಲ್ಲಿ ಗಂಡನ ಮುಂದೆ ಕಿತ್ತೋಗಿರೋ ನೈಟಿ ಹಾಕೊಂಡು
6: ಓಡಾಡ್ತಾಳೆ. ಮನೇಲಿ ನೈಟಿ ಹಾಕೊಳ್ಳದೆ ಆಫೀಸ್ ಅಲ್ಲಿ ಹಾಕೊಳ್ಳಕಾಗುತ್ತೇನು?
5: ಏಯ್ ಮುಖ ನೋಡ್ತೀರಾ? ಎಡ್ಕೊಂಡ್ ಚಚ್ಚ.
2: ಆಡಿಯನ್ಸ್ ಬಾಲ್ಕನಿ ಸೆಕೆಂಡ್ ಕ್ಲಾಸ್ ಸದ್ಯ ಎಸ್ಕೇಪ್ ಆದೆ. ಆಡಿಯನ್ಸ್ ಫಾಲೋ ಮಿ. ಏ ಡಬ್ಬಗಳ
9: ಏನಾಯ್ತು? ಹೊಸ ಅವತಾರ? ಯಾವ ದೇಶದ ವೇಷನ ಇದು?
2: ನಿನ್ ಕಣ್ಣಿಗೆ ಬಟ್ಟೆ ತರ ಕಾಣಿಸ್ತಾ ಇಲ್ವಾ? ಹಾಕೋಬೇಕು ಅನಿಸ್ತು, ಹಾಕೊಂಡೆ. ಏನೀಗ ನಮ್ಮ ಅಪ್ಪನ ಹತ್ರ ಬಂದು ಫಿಟ್ಟಿಂಗ್ ಇಡ್ಬೇಡ, ನನ್ ಪಾಡದಲ್ಲಿ ಬಿಟ್ಬಿಡು.
9: ಏಯ್ ಬಿಡೋದಿಕ್ಕೆ ಜೀಪ್ ನಿಲ್ಸಿರೋದು, ಇಲ್ಲಾಂದ್ರೆ ಎತ್ತಿ ಒಳಗಡೆ ಹಾಕಿ ಬೆಂಡ್ ಎತ್ ಬಿಡ್ತಾ ಇದ್ದೆ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಇದೆಲ್ಲಾದ್ರೂ ನೀನ್ ನೋಡಿದ್ರೆ ನಾನ್ ಸುಮ್ನೆ ಬಿಡೋದಿಲ್ಲ.
2: ಉಪದೇಶ ಆಯ್ತಾ ರಯ್ಯ?
9: ನಿನ್ಗೆ ಎಷ್ಟ್ ಹೇಳಿದ್ರು ಅಷ್ಟೇ, ಎಲ್ಲಾರು ಆಗೋದ್ ಸಾಯ್.

0: ಜಿತು ಜಿತು, ಟಿವಿ ಕೇಳಿಸಲ್ವೇನೋ ನಿನ್ಗೆ?
1: ಕೇಳಿಸುತ್ತೆ.
0: ಆವಾಗಿಂದ ಕೂಗ್ತಾ ಇದ್ದೀನಿ. ಇದು ಎಕ್ಸರ್ಸೈಸ್ ಮಾಡೋ ಟೈಮ್ ಏನೋ?
1: ನಾನು ಎಕ್ಸರ್ಸೈಸ್ ಮಾಡ್ತಿಲ್ಲ, ಯೋಚನೆ ಮಾಡ್ತಿದ್ದೆ.
0: ಏನ್ ಯೋಚನೆ ಮಾಡ್ತಿದ್ಯಾ?
1: ನಿನಗೆ ಅರ್ಥ ಆಗಲ್ಲ, ಅದೇನ್ ಹೇಳು.
0: ಇನ್ನೇನಿರತ್ತೆ, ಸಂಧ್ಯಾ ಮದುವೆ ವಿಷಯ.
1: ಯಾವಾಗಂತೆ ಮದುವೆ?
0: ಅದನ್ನೇ ಕೇಳ್ತಿರೋದು, ನಿಮ್ಮಿಬ್ರು ಮದುವೆ ಯಾವಾಗ ಇಟ್ಕೊಳ್ಳೋಣ ಅಂತ.
1: ಏನೋ, ಸಂಧ್ಯಾ ಜೊತೆ ನನ್ನ ಮದುವೆನಾ?
2: ಇಲ್ಲ, ನಿಮ್ಮ ಅಪ್ಪ ಜೊತೆ. ಆಯ್ತರ ಬೀದ್ ಬೀದಿಲಿ ಎಷ್ಟ್ ದಿವಸ ಅಂತ ಅಳ್ಕೊಂಡಿರ್ತೀಯ? ಮರ್ಯಾದೆಯಾಗಿ ಮದುವೆ ಮಾಡ್ಕೊಂಡು ಲಕ್ಷಣವಾಗಿ ಸಂಸಾರ ಮಾಡೋದನ್ನ ಕಲಿ.
3: ನೋಡ್ಜಿತ್ತು, ಇವತ್ತೊಂದು ತೀರ್ಮಾನಕ್ಕೆ ಬಂದ್ಬಿಡು. ನಿನ್ ಮನ್ಸಲ್ಲಿ ಏನಿದೆ ಅಂತ ನೇರವಾಗಿ ಹೇಳ್ಬಿಡಪ್ಪ.
1: ನೀನ್ ಒಬ್ಳೆ ನಾನು ಅರ್ಥ ಮಾಡ್ಕೊಂಡಿರೋದು. ನೀನ್ ಹೇಳು, ನಿನ್ ಮಗಳಿಗೂ ನನಗೂ ಮದುವೆ ಸಾಧ್ಯನಾ?
2: ಯಾಕೋ ಸಾಧ್ಯ ಇಲ್ಲ.
1: ಅದನ್ನ ಹೇಳ್ತಾ ಇರೋದು. ಸಂಧ್ಯಾ ಹೆಂಗಿದ್ದಾಳೆ ಹೇಳು? ಬಂಗಾರದ ಗೊಂಬೆ ಇದ್ದಂಗಿದ್ದಾಳೆ. ನಾನು ಹೆಂಗಿದ್ದೀನಿ ಹೇಳು? ಅಂದಿ ಇದ್ದಂಗಿದ್ದೀನಿ. ಅಲ್ಲ, ನೀವ್ ಹೇಳ್ದಂಗೆ ನಾನು ಇವಳ ಮದುವೆ ಮಾಡ್ಕೊಂಡು ದಾರಿಲಿ ನಡ್ಕೊಂಡು ಹೋಗ್ಬೇಕಾರೆ ಜನ ನಾನು ನೋಡಿ ಏನಂತಾರೆ ಹೇಳಿ. ನೋಡಯ್ಯ, ಈ ನನ್ ಮಗ ಡಬ್ಬ ಇದ್ದಂಗ ಅವನೇ, ಇವಳು ಏನ್ ಸಖತ್ತಾಗವಳೆ, ಈ ನನ್ ಮಗ ಇವಳನ್ನ ಎಲ್ಲಿ ನಾನು ಎತ್ತಕೊಂಡ್ಬಿಟ್ಟನಲ್ವಾ. ಫಸ್ಟ್ ಆಫ್ ಆಲ್, ಸುಂದರವಾಗಿರೋ ಹುಡುಗಿನ ಮದುವೆ ಆಗೋದೇ ತಪ್ಪು.
3: ರೂಪ ಒಂದೇ ಅಲ್ಲ ಕಣೋ, ಮುಖ್ಯ ಗುಣನು ಮುಖ್ಯ.
1: ಏನೋ ಗುಣನ? ನನ್ ಕ್ಯಾರೆಟ್ ಸರಿ ಇದೆ ಅಂತ ನೀನೇ ಅನ್ಕೊಂಡ್ಬಿಟ್ಟ? ನಾನು ಅಂದಿ ನಾಯಿ ಕತ್ತೆ ಕಚಡ ಪಚಡ ಅಂತ ದಿನಾ ನಮ್ಮ ಅಪ್ಪ ಅವನ ಸರ್ಟಿಫಿಕೇಟ್ ಕೊಡ್ತಿರ್ತಾರೆ. ಎಲ್ರು ಕಚಡಗಳೇ, ಎಲ್ರು ವರ್ಷಗಳೇ, ಅವರು ಹೇಳ್ಕೊಳ್ಳಲ್ಲ. ನಾನು ಓಪನ್ ಆಗಿ ಹೇಳ್ಕೊತೀನಿ, ಕ್ಯಾರೆಕ್ಟರ್ ಅಂತ ಕ್ಯಾರೆಕ್ಟರ್.
4: ಅಯ್ಯೋ ಕಬ್ಬುನೇನ ಮಗನೇ, ಅಲ್ಲ ನನಗೇನೋ ವಯಸ್ಸಾಗೋಯ್ತು, ಕಣ್ಣು ಕಾಣೋದಿಲ್ಲ, ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ನಡೀತಾ ಇದ್ದೀನಿ. ನಿನಗೂ ಕಣ್ಣು ಕಾಣಕ್ಕಿಲ್ವಾ? ಈಗ ಬಂದು ನನಗೆ ಡ್ಯಾಶ್ ಹೊಡೆದಲ್ಲ, ಬಿದ್ದು ಸೊಂಟಾಗಿಂತ ಮುರಿದೋಗಿದ್ರೆ ಯಾರೋ ನನ್ನ ನೋಡ್ಕೊಳ್ತಾ ಇದ್ರು.
1: ಓಲ್ಡ್ ಮ್ಯಾನೋ, ನೀನೇ ಕರೆಕ್ಟ್.
4: ನಿನ್ನ ಹಿಡ್ಕೊಂಡು ನಾಯಿಗೆ ಒದ್ದಂಗೆ ಒದಿಬೇಕು ಅಂತ ಮನಸ್ಸಾಗ್ತದೆ, ಆದ್ರೆ ಏನ್ ಮಾಡ್ಲಿ, ಮೈಯಲ್ಲಿ ಶಕ್ತಿ ಬೇಕಲ್ಲ. ಸುಮ್ನೆ ತಲೆ ತಿನ್ಬೇಡ, ಹೋಗಲೋ ಮೆಂಟ್ಲು ಹೋಗು.
5: ಯಾಕ್ಗುರು ಒಂಥರ ನಿಂತಿದ್ಯಾ?
1: ಎಲ್ಲಿ ಹಾಕೋತಿ? ಪಾಪ ನಿನ್ನೆ ಅವ್ರ ಅಜ್ಜಿ ಸತೋತ್ರಂತೆ ಗುರು. ಎಲ್ಲಿ ಲೊಕೇಶನ್?
5: ಹರಿಶ್ಚಂದ್ರ ಘಾಟ್.
1: ಆ ಶಿಫ್ಟ್ ಡೌ ಮಾಡ್ತಾ ಇದ್ದೀರಾ? ನಾಟಕದವರು ನಿಮ್ಮಂಗ್ ಡೌ ಮಾಡಲ್ಲ. ಏಯ್, ಈ ಬಾಡಿಗೆ ನೀನ್ ಸೊಸೆ ತಾನೇ? ನಿನ್ನೆವರೆಗೂ ಈ ಮುದುಕಿ ಸತ್ರೆ ಸಾಕು, ಇವಳು ಸೇವೆ ಮಾಡಕ್ ನನಗೇನು ಗ್ರಾಚಾರ ಅಂತಿದ್ದೆ, ಈಗ ನೋಡಿದ್ರೆ ಗೊಳೋ ಅಂತ ಅಳ್ತಾ ಇದ್ಯಾ? ಕಾರ್ಪೊರೇಷನ್ ನಲ್ಲಿಲೂ ಇಷ್ಟು ಪೋರ್ಸಲ್ಲಿ ನೀರ್ ಬರಲ್ವಲ್ಲ.
5: ಯಾಕ್ರಿ ಹಿಂಗೆಲ್ಲ ಮಾತಾಡ್ತೀರಾ? ನಮ್ ತಾಯಿ ಸತ್ತೋದ್ಲಂತೆ ನಾನು ತುಂಬಾ ದುಃಖದಲ್ಲಿದ್ದೀನಿ.
1: ಏನೋ ದುಃಖನ? ಸುಳ್ಳು, ಫುಲ್ಲು ಡೌ. ಏ, ನಾಳೆ ನಿನಗೂ ಇದೇ ಗತಿ ಬರುತ್ತೆ. ನಾಳೆ ನಿನ್ನೆ ಹಾಕೊಂಡು ಜನ ಹಿಂಗೇ ಡ್ರಾಮಾ ಮಾಡ್ತಾರೆ. ಅಲಂಕಾರ, ಫ್ಲವರ್ ಡೆಕೋರೇಷನ್. ಲೋಫರ್ ನನ್ ಮಕ್ಳ, ಈ ಒಮ್ಮ ಬದುಕಿದ್ದಾಗ ಒಂದು ಮಳ ಹೂವ ತಂದು ಕೊಟ್ಟಿಲ್ಲ. ಬದುಕಾಗಿಲ್ದಿರ ಹೂವ ಸತ್ತಾಗ ಯಾಕ್ ಬೇಕು ತಗದಾಕೆ? ಅಷ್ಟನ್ ಮಕ್ಳು.
6: ಯಾಕ್ ಗುರು ಹಿಂಗೆಲ್ಲ ಮಾತಾಡ್ತಿದ್ಯಾ?
1: ಏಯ್, ನೀನ್ ಸುಮ್ನೆ ಇರೋ, ಸುಮ್ನೆ ಇರೋ ನೀನು. ಅಜಿ ಅಜಿ, ನಾನ್ ಮಾಡಿದ್ದು ಕರೆಕ್ಟ್ ಅಜಿ. ನೀನೇ ಹೇಳಜಿ, ಇವರೆಲ್ಲ ನೀನ್ ಸುತ್ತಲು ಕುತ್ಕೊಂಡು ಅಂತ ಡೋ ಮಾತಾಡ್ತಾನೆ. ನೀನೇ ಹೇಳಜಿ, ಕರೆಕ್ಟ್ ಅಜಿ, ಕರೆಕ್ಟ್ ಹೇಳಜಿ, ಹೇಳಜಿ ನೀನು. ನನ್ನ ಮಕ್ಳ ಎಣ ಎದ್ ನಿಂತು ನಿಜ ಹೇಳತ್ತಂತ ಭಯ ಬೀಳ್ತಿದ್ರಾ? ಎಣದ ಮುಖ ನೋಡ್ರು, ನಿಮ್ ಕತೆಗಳೆಲ್ಲ ಇಲ್ಲೇ ಗೊತ್ತಾಗತ್ತೆ. ಅಳ್ತಾರಂತೆ ಅಳ್ತಾರೆ, ನಗ್ತಾ ನಗ್ತಾನೆ ಮಣ್ಣು ಮಾಡ್ಬೇಕು.
7: ಬಿಗ್ ರೆವಿನ್ಯೂ ಇಸ್ ಕಮಿಂಗ್ ಫ್ರಮ್ ಹಿಯರ್.

0: ಅಯ್ಯೋ ತಗೊಂಡೋಗಿ
1: ತಗೊಂಡೋಗಿ
0: ಕಷ್ಟಪಟ್ಟು ದುಡ್ದಿದ್ದಲ್ಲಪ್ಪ, ಸಾಲ ಕೊಟ್ಟಿರೋ ಮಾವಂದ್ರಿಗೆ ಏನಪ್ಪ ಹೇಳೋದು, ರೈತರಿಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಎತ್ಕೊಂಡೋಗ್ರು, ಎತ್ಕೊಂಡು ಹಾಳಾಗೋಗಿ ಎತ್ಕೊಂಡೋಗಿ, ನಮ್ಮನೆ ಸರ್ವನಾಶ ಆಯ್ತು ಸರ್ವನಾಶ ಆಯ್ತು.
2: ಯಾವುದು ಗೋಳು? ಹಲೋ ಹಲೋ ಹಲೋ, ಯಾಕಣ್ಣ ಅಳ್ತಾ ಇದ್ಯಾ?
0: ಅಳದಿ ಇನ್ನೇನು ಮಾಡ್ಲಿ, ದೇಶಕ್ಕೆಲ್ಲ ಅನ್ನ ಹಾಕೋರು ಅಂತ ನಮ್ಮನ್ನ ಹೊಗಳಿ ಹೊಗಳಿ ಅಟ್ಟಿ ಕೆರಿಸ್ತಾರೆ, ಮೈ ತುಂಬಾ ಸಾಲ ಮಾಡಿ.

ಐಟಿ ಅಂದ್ರೆ ಗೊತ್ತೇನೋ ನಿಮ್ಗೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂದ್ರೆ ಗೊತ್ತೇನೋ ನಿಮ್ಗೆ, ಯಾವನ್ನು ನಿಮ್ಗೆ ಹೇಳಿದ್ದು ಅಕ್ಕಿ ಬೆಳಿ, ರಾಗಿ ಬೆಳಿ, ಟೊಮೊಟೊ ಬೆಳಿ, ಹಾಲು ಗೆಡ್ಡೆ ಬೆಳಿ ಅಂತ. ಏಯ್, ಅಮೃತದಂತ ಎಳ್ನೀರು ಮರದ ಮೇಲೆ ಇದ್ರು 25 ರೂಪಾಯಿ ಕೊಟ್ಟು ಕುಡಿಯುವಂತ ಕಚ್ಚಡ ನನ್ನ ಮಕ್ಕಳು ಇವರು. ಇಂಥವ್ರ ಮುಂದೆ ಅಗ್ರಿಕಲ್ಚರ್ ಅಂತೆ ಅಗ್ರಿಕಲ್ಚರು, ಇನ್ ಮುಂದೆ ನಮ್ಮ ದೇಶದಲ್ಲಿ ಅಗ್ರಿಕಲ್ಚರೇ ಬ್ಯಾನ್. ಇನ್ಮೇಲೆ ಯಾವ ಹೊಲದಲ್ಲಿ ನೋಡಿದ್ರು ಬರೀ ಕಂಪ್ಯೂಟರ್ಗಳೇ ಇರ್ಬೇಕು, ಕಂಪ್ಯೂಟರ್ನೇ ಬೆಳಿಬೇಕು, ಕಂಪ್ಯೂಟರ್ನೇ ತಿನ್ಬೇಕು ನನ್ನ ಮಕ್ಕಳ. ಈ ದೇಶದಲ್ಲಿ ಯಾವ ಯಾವ ನನ್ನ ಮಕ್ಕಳು ಕಂಪ್ಯೂಟರ್ ಅಂತ ಪಡ್ಕೊಂತಾವ್ರೋ ಅವ್ರೆಲ್ಲರೂ ಬಂದು ನಿಮ್ಮ ಕಾಲು ಹಿಡ್ಕೊಳ್ಳೋವರೆಗೂ ನೀವು ಯಾರು ಉಳುಮೆನೆ ಮಾಡಬಾರ್ದು. ಅಲ್ಲಿವರೆಗೂ ಈ ದೇಶದಲ್ಲಿ ಅಗ್ರಿಕಲ್ಚರೇ ಬ್ಯಾನು. ಬಾ ನನ್ನ ಜೊತೆ ಕಂಪ್ಯೂಟರ್ ಸ್ಕೂಲಿಗೆ ಸೇರಿಸ್ತೀನಿ, ಆಮೇಲೆ ನೀನು ಉದ್ದಾರ ಆದಾಗ ಕಂಪ್ಯೂಟರ್ ಅನ್ನೋರಿಗೆ ಚಾಲೆಂಜ್ ಮಾಡ್ಬಿಡುತ್ತೆ. ಆಡಿಯನ್ಸ್ ಬಾಲ್ಕನಿ ಸೆಕೆಂಡ್ ಕ್ಲಾಸ್, ಈಗ ಇಂಟರ್ವ್ಯೂ.

0: ರೂಪತಿರ ದಿವಾನ ಡ್ರೆಸ್ ನಿಂದು ಸೂಪರ್ ಗುರು, ಸೂಪರ್ ಗುರು. ಏನ್ ತಲೆ ಗುರು ನಿಂದು, ನಿನ್ ತಲೆನ ತಗೊಂಡೋಗಿ ಯಾವ್ದಾರ ಮ್ಯೂಸಿಯಂ ಅಲ್ಲಿ ಇಕ್ಬೇಕು. ಏನ್ ಕ್ರಿಯೇಟಿವಿಟಿ ಗುರು. ನಾನು ಮನ್ಸ್ ಪಾತ್ರ ಓಪನ್ ಆಗಿರ್ಬೇಕು ಅಂತಿದ್ದೆ, ನೀನ್ ನೋಡಿದ್ರೆ ದೇಹನು ಓಪನ್ ಆಗಿರ್ಬೇಕು ಅಂತಿದ್ಯಲ್ಲ ಗುರು. ಆಹಾ, ಎಂತ ಡ್ರೆಸ್ ಗಳು ಗುರು, ಹಾಕೋಕ್ಕೂ ಈಸಿ, ಬಿಚಾಕೋಕ್ಕೂ ಈಸಿ.
1: ಐ ಡೋಂಟ್ ಬಿ ಸಿಲ್ಲಿ, ಗೆಟ್ ಡೌನ್.
0: ಸಿಲ್ಲಿ ಅಲ್ಲ ಗುರು, ಗಲ್ಲಿ ಗಲ್ಲಿಲು ನಮ್ಮ ಹೆಣ್ಮಕ್ಳು ಅಂತ ಬಟ್ಟೆ ಹಾಕೊಂಡು ಓಡಾಡಿದ್ರೆ ಏನ್ ಸೂಪರ್ ಆಗಿರುತ್ತೆ ಗೊತ್ತಾ ಗುರು. ನಿನ್ನೊಂದ್ ಕೋಟಿಗೆ ಒಬ್ಬ ಇದ್ರೆ ಸಾಕು ಗುರು, ಇಂಡಿಯನ್ ಎಕನಾಮಿನ ಚೇಂಜ್. ಕಮ್ಮಿ ದುಡ್ಡು, ಕಮ್ಮಿ ಬಟ್ಟೆ, ನ್ಯಾಷನಲ್ ಸೇವಿಂಗ್ಸ್ ಅಂದ್ರೆ ಇದೆ ಅಲ್ವಾ ಗುರು.
1: ಯಾಕೋ ತರಲೆ ಮಾಡ್ತಿದ್ಯಾ ಹೇಳಿಕೆ?
0: ಇಂಥ ಡ್ರೆಸ್ ಗಳನ್ನ ನಮ್ಮ ಕಾಲೇಜ್ ಹುಡುಗಿರೊಳಗೆ ಯೂನಿಫಾರ್ಮ್ ಆಗ್ಬಿಟ್ರೆ ನಮ್ಮ ದೇಶ ಎಷ್ಟು ಸುಂದರವಾಗಿರುತ್ತೆ ಅಂತ ನೀನೇ ಯೋಚನೆ ಮಾಡು.
2: ಗುರು ಗುರು ಗುರು ಗುರು ಗುರು ಗುರು, ಬೇಗ ಜಾಗ ಖಾಲಿ ಮಾಡೋಣ, ಇಲ್ದರೆ ಡೇಂಜರ್ ಅನ್ಸುತ್ತೆ.
0: ಹಾ, ನನ್ನ ಮಕ್ಕಳಿಗೆ ನಾನು ಎದುರಾಕೊಳ್ಳೋ ಮೀಟ್ ಇಲ್ಲಿದೆ, ಆದ್ರೂ ಸೇಫ್ಟಿಗೆ ಎಸ್ಕೇಪ್ ಆಗೋದು ಒಳ್ಳೇದು. ಬರ್ತೀನಿ, ನಮಸ್ಕಾರ.
3: ಮಕ್ಕಳು ಸಿಂಗಾಪುರ್ ಮಾಡ್ತಾರಂತ ಸಿಂಗಾಪುರ್ ಟಾಯ್ಲೆಟ್ ಗುರ ತೊಳ್ಕೊಳಕ್ ನೀರಿಲ್ಲ.
2: ಗುರು ಪೇಪರ್ ನೋಡ್ ಗುರು, ನಿನ್ ಫೋಟೋ ಬಂದೈತೆ.
4: ಫೋಟೋ ಏನೋ ಚೆನ್ನಾಗೈತೆ, ನನ್ನ ಮಕ್ಕಳು ನ್ಯೂಸ್ ಮಾತ್ರ ಡಬ್ಬ ತರ ಬರ್ತವ್ರೆ.
5: ಇಂತ ನ್ಯೂಸ್ ಓದಿ ಜನ ಎಲ್ಲ ತಪ್ಪು ತಿಳ್ಕೊಳ್ಳುವ ಗುರು.
0: ಹಂಗತ್ತ, ನನ್ ಸುಮ್ನೆ ಆಗ್ತದ, ನನ್ ತಲೆಯಲ್ಲಿ ಬೇಕಾದಷ್ಟು ಐಡಿಯಾ ಇದೆ, ಅದೆಲ್ಲ ಜನಕ್ಕೆ ಗೊತ್ತಾಗ್ಬೇಕು. ಡಬ್ಬ ಹತ್ರ ಯೋಚನೆ ಮಾಡಿಬಿಟ್ಟು ಬೇಗ ಬೇಗ ರೆಡಿ ಆಗಿ, ಬೇಕಾದಷ್ಟು ಕೆಲಸ ಇದೆ.
6: ನಮಸ್ಕಾರ ಕಣ್ಣಣ್ಣ.
7: ನಮಸ್ಕಾರ ಸರ್.
8: ಓ ಆರ್ಟ್ಸ್ ಮ್ಯಾನ್,
6: ನಿಮ್ ಕ್ವಾಲಿಫಿಕೇಶನ್ ಏನಣ್ಣ? ತಾವು ಎಷ್ಟನೇ ಕ್ಲಾಸ್ ಓದ್ಬೋದು ಹಾಕಿದಿರಾ?
9: ಐದನೇ ಕ್ಲಾಸ್ ಫೇಲ್.
2: ಇಂಗ್ಲಿಷ್ ಓದಕ್ ಬರುತ್ತಾ?
9: ಇಂಪೀರಿಯಲ್ ವೆಪನ್, ದೀಸ್ ಆರ್ ಆಲ್ ರೇಸ್ ಹಾರ್ಸಸ್, ಯು ನೋ.
2: ಶಾಣ ನನ್ನ ಮಗನೇ, ಇಂಗ್ಲಿಷ್ ನೋಡ್ಬಿಡ್ದಂಗ ಆಡ್ತಿಯಲ್ಲೋ
4: ಕುದುರೆ. ನನ್ನ ಮಗನೇ ಐದನೇ ಕ್ಲಾಸ್ ಫೇಲ್ ಆಗಿ ರೇಸ್ ಬುಕ್ ನ ಟೆಸ್ಟ್ ಬುಕ್ ತರ ಓದ್ತೀಯಾ?
6: ನನ್ನ ಮಗನ್ಗೆ ಇನ್ನೊಂದು, ನನ್ನ ಮಗನೇ ಇಷ್ಟೇ ಸೀರಿಯಸ್ ಆಗಿ ಸ್ಕೂಲ್ ಟೆಕ್ಸ್ಟ್ ಬುಕ್ ನಾ ಓದಿದ್ರೆ ಉದ್ದಾರ ಆಗ್ಬಿಡ್ತಿದ್ಯಲ್ಲ.
2: ನಿಮ್ಮ ಅಪ್ಪ ಅಮ್ಮ ಅದೆಷ್ಟು ಬಡ್ಕೊಂಡ್ರೆ ಓದು ಅಂತ.
4: ಈ ನನ್ನ ಮಗನ್ ಮುಖ ನೋಡೋ, ಕುದುರೆ ಕುದುರೆ ಇದಂಗಿದೆ. ಏಯ್, ಯಾವ ಊರೋ ನಿಂದು?
9: ಕುದುರೆ ಮುಖ
2: ಡಬ್ಬ ನನ್ ಮಗನೇ, ಅದಕ್ಕೆ ಹಿಂಗಿದ್ಯಾ? ಗುರು ಗುರು ಹಿಡ್ಕೊಂಡ್ ಚಚ್ಚು ಗುರು, ಫೇಸ್ಬುಕ್ ನ ಟೆಕ್ಸ್ಟ್ ಬುಕ್ ತರ ಓದ್ತಾ ಇದ್ದಾನೆ, ಕೇಳಿದ್ರೆ ಐದನೇ ಕ್ಲಾಸ್ ಫೇಲ್ ಅಂತೆ.
9: ಸರ್, ಇವ್ರು ನಿಮ್ಮವ್ರ ಸರ್, ಹೆಂಗ್ ಹೊಡಿತಾ ಇದಾರೆ ನೋಡಿ ಸರ್.
4: ಯಾಕ್ ಗುರು ಸುಮ್ನೆ ಇದ್ಯಾ? ಕುದುರೆ ವಿಪ್ನಲ್ಲಿ ಬಾರಿಸ್ದಂಗೆ ಚೆನ್ನಾಗಿ ತದುಗು ಗುರು ಈ ನನ್ನ ಮಗನಿಗೆ.
0: ಥೂ ಕಚಾಡ, ನನ್ನ ಮಕ್ಕಳ ವರ್ಷ ನನ್ನ ಮಕ್ಕಳ, ಅವನದೇನಿದೆ ತಪ್ಪು? ಈ ದೇಶದ ರಿಯಲ್ ಸಿಟಿಸನ್ ಅವನು.
4: ಸೀನೆ ಒಂಥರ ಟ್ವಿಸ್ಟ್ ಮಾಡ್ಬಿಟ್ಟಿಯಲ್ಲ ಗುರು.
0: ಟ್ವಿಸ್ಟ್ ಅಲ್ಲ, ಬೆಸ್ಟ್. ವಾಟ್ ಈಸ್ ನೆಕ್ಸ್ಟ್
7: ಗುರುವೆ? ಕುಚ್ ಕುಚ್ ಸೀನು.
0: ಫಾಲೋ ಮೀ.
2: ಇದೇನ್ ಗುರು ಕುಚ್ ಕುಚ್ ಸೀನ್ ಮಾಡೋಣ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ?
0: ನನ್ ಮಗನೇ ಪಿಕಪ್ ಮಾಡಕ್ಕೆ ಪಾರ್ಕ್ ಅಲ್ದೆ ದೇವಸ್ಥಾನಕ್ಕೆ ಹೋಗ್ತಾರ?
2: ಗುರು ಗುರು ಅಲ್ಲಿ ನೋಡು.
0: ಫಾಲೋ ಡೋಂಟ್ ಮೀ. ಐ ತ್ರಿಪುರ ಸುಂದರಿ ಬಾರಿನಿ ಅರಮನೆಗೆ ಟರ್ನ ಬಿಟ್ಟೆ. ಐ ಕಳ್ಳಿ, ಅವರ್ ಯು? ಏನಿಲ್ವಾ?
4: ಎಂತ ಪೊಸಿಷನ್ ಬಂದ್ಬಿಡ್ತು ಗುರು ನಿಂದು, ಟಾಟಾ ಮಾಡ್ತಂಗಿದ್ಲು.
10: ಹಲೋ, ಹೇಗಿದ್ದೀರಾ? ನಾನ್ ಯಾರು ಅಂತ ಗೊತ್ತಾಗಿಲ್ಲಲ್ಲ. ಹಲೋ, ಜ್ಞಾಪಕ ಬರ್ಲಿಲ್ವಾ?
11: ನೀವ್ ಯಾರು ಅಂತ ಗೊತ್ತಿಲ್ಲ, ಬಾಯ್ ಮುಚ್ಚು ಹೋಗ್ರಿ.
10: ಏನ್ರಿ ಹಿಂಗ್ ಹೇಳ್ತೀರಾ? ನಿಮ್ ಹೆಸರು ರೇಖಾ ತಾನೆ?
11: ಅದ್ಕೇನೀಗ?
10: ಏನಿಲ್ಲ, ಸಾಯಂಕಾಲದವರೆಗೂ ಜಾಲಕ್ಕೆ ಸುತ್ತಾಕೊಂಡಾಗ ಬನ್ರಿ ನೋಡಿ. ಬಸ್ ಸ್ಟಾಪ್ ಅಲ್ಲಿ ಎಲ್ಲಿ ಹುಡುಕಿದ್ರು ನೀವು ಕಾಣಿಸ್ತಾ ಇಲ್ಲ ಕಣ್ರಿ.

0: ನೋಡು, ನಾನೀಗ ಆ ವ್ಯವಹಾರ ಎಲ್ಲ ಬಿಟ್ಬಿಟ್ಟಿದ್ದೀನಿ, ಬಾಯಿ ಮುಚ್ಕೊಂಡು ಹೋಗು.
1: ನಿಮ್ಮಂತವ್ರ ವ್ಯವಹಾರ ಬಿಟ್ಬಿಟ್ರೆ ನಮ್ಮಂತವ್ರು ಎಲ್ಲೋ ಬೇಕೇಳ್ರಿ.
0: ನೋಡು, ನಿನ್ ಕಾಲ ಬಿಟ್ಟಿನಿ, ಕಿರಿಕ್ ಮಾಡಿದ್ರೆ ದಯವಿಟ್ಟು ಹೊಟ್ಟೋಗು. ನಾ ಮೊದಲ ತರ ಅಲ್ಲ, ನನಗೆ ಮದುವೆ ಆಗಿದೆ.
1: ಮದುವೆನಾ? ಆದ್ರೇನೀಗ ಕೇಳು,
2: ಯಾರ ನೀನು? ರೋಡಲ್ಲಿ ತರ ಬಿಹೇವ್ ಮಾಡ್ತಿದ್ಯಾ?
1: ರೇ, ನಾವಿಬ್ರು ಫ್ರೆಂಡ್ಸ್, ಅದನ್ನ ಕೇಳಕ್ ನೀವ್ಯಾರ್ರಿ?
0: ಎಂತದೂ ಇಲ್ಲ, ಇವ್ನು ಯಾರು ಅಂತ ನಂಗೆ ಗೊತ್ತಿಲ್ಲ, ಸುಮ್ನೆ ತೊಂದ್ರೆ ಕೊಡ್ತಾ ಇದ್ದೇನೆ.
2: ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ಹುಡುಗಿ ಕೈಯಲ್ಲಿ ಜಗಳಾಡ್ತಿದ್ಯಾ ನೀನು?
3: ಇಟ್ಕೊಂಡಿ ನನ್ನ ಮಗನ ಹೆಣ್ಮಕ್ಳು ಯಾರು?
2: ಬಿಡ್ರ ಬಿಡ್ರ. ಏನ್ ಗುರು, ಏನ್ ಹಿಂಗ್ ಹುಡ್ಬಿಟ್ಟವ್ರು ನಿನ್ಗೆ? ಮೂಗಲಿರೋ ನರ ಎಲ್ಲ ಕಿತ್ತೋಗ್ಬಿಟ್ಟೈತಲ್ಲ ಗುರು. ಅಲ್ಲ ಗುರು, ನೀನು ಏನ್ ಹಿಂಗ್ ಓದೆ ತಿಂತ ಇದ್ಯಾ? ಏನ್ ಪ್ರಶ್ನೆ ಕೇಳ್ದೆ ಅವ್ಳಿಗೆ?
0: ನನ್ನನ್ನ ಬರ್ತೀಯ ಅಂತ ಕರೀತಾನ ರೀ ಲೋಫರ್ ನನ್ ಮಗ.
2: ಅವನು ನೀ ಯಾಕೆ ಬೈತಾ ಇದ್ಯಾ? ಪಾಪ ಅವನು ಓಪನ್ ಮಾತಾ ಬಿಟ್ಟಿದ್ದಾನೆ. ನಿಂದೇನು ತಪ್ಪಿಲ್ಲ ಗುರು. ಗುರು ನೀನು ಹೋಗ್ ಗುರು, ಓಪನ್ ಮಾತಾಡ್ದೆ, ಫಿಲ್ಟರ್ ಮಾತಾಡ್ದ್ಯಾ, ಮೂಗಲಿರೋ ಗೊಂಡೆ ಒರೆಸ್ಕೊಂಡು ನೀನು ಹೋಗ್ ಗುರು, ನೀನು ಹೋಗ ಗುರು. ನೀನು ಏ, ನೀನೇ ಮಕ ನೋಡ್ತಾ ಇದ್ಯಾ? ಈ ಪ್ರಪಂಚ ನಂಗೆ ಎಲ್ಲಾ ವರ್ಷಗಳು ಕಚ್ಚಡಗಳು. ಕಮಾನ್ ಕಮಾನ್ ಕಮಾನ್ ಕಮಾನ್. ಅದಿರ್ಲಿ, ನೆಕ್ಸ್ಟ್ ಸೀನ್ ಏನು?
4: ನೆಕ್ಸ್ಟ್ ಸೀನ್ ಲವ್ ಗುರು, ತುಂಬಾ ದಿವಸದಿಂದ ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿದ್ಯಲ್ಲ.
2: ಕರೆಕ್ಟ್, ಫಾಲೋ ಮೀ. ಎಕ್ಸ್ಕ್ಯೂಸ್ ಮೀ ಬ್ಯೂಟಿಫುಲ್ ಯಂಗ್ ಲೇಡಿ,
3: ವಾಟ್ ಯು ಸೇ?
2: ಐ ಲವ್ ಯು.
3: ಶಟ್ ಅಪ್.
2: ಏ ಬಾ, ರಾಜ್ಕುಮಾರಿಗಳ, ನಾನು ಓಪನ್ ಮಾತಾಡ್ತಾ ಇದ್ದೀನಿ. ನನಗೆ ಲವ್ ಮಾಡ್ಬೇಕು ಅನ್ಸ್ತದೆ, ಅದಕ್ಕೆ ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರು ಬೇಕಾದ್ರೂ ನನ್ನ ಲವ್ ಮಾಡ್ಬೋದು, ಬನ್ನಿ, ನಾನು ಲವ್ ಮಾಡ್ತೀನಿ, ನೀವು ನನ್ನ ಲವ್ ಮಾಡಿ. ಈ ಕಚಡ ಜಗತ್ತಲ್ಲಿ ಲವ್ ಮಾಡೋದಕ್ಕೆ ನನಗಿನ್ನ ಎಲಿಜಿಬಲ್ ವ್ಯಕ್ತಿ ಈ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ಲ. ಕಮಾನ್ ಲವ್ ಮೇ, ಪ್ಲೀಸ್ ಲವ್ ಮೇ, ಕಮಾನ್ ಲವ್ ಮೇ.
5: ಏನೋ ಲವ್ ಬೇಕೇ ನನಗೆ, ಲವ್ ಬಾ ತೋರಿಸ್ತೀನಿ ಆಗಿರುತ್ತೆ.
2: ಆ ಗುರು, ನೀನ ಹೆಂಗ್ ನಡೀತಾ ಇದ್ದೆ ಸ್ಟೇಷನ್?
5: ಎಲ್ಲಿಂದ ಹೇಳ್ಕೊಂಡ್ ಬಂದ ಇವನ್ನ? ಅದ್ ಯಾವ್ದೋ ಸಿನಿಮಾ ನೋಡ್ಕೊಂಡ್ ಬಂದು ಹೋಗೋ ಬರೋ ಹುಡುಗಿರ್ಗೆಲ್ಲ ಪ್ರೀತ್ಸೆ ಪ್ರೀತ್ಸೆ ಅಂತ ಬಹಳ ತೊಂದ್ರೆ ಕೊಡ್ತಿದ್ರು ಸರ್. ಅಲ್ಲಿರೋ ಜನಗಳೆಲ್ಲ ಇವ್ರಿಗೆ ಅಕ್ಕಾಯ್ಕಿ ಚಕ್ಸಿದ್ರು. ಎಳ್ಕೊಂಡ್ ಬಂದಿದ್ದೀನಿ ಸರ್.
6: ಸರಿ,
5: ಏನೋ ಜಿದ್ದೆ ನಿಮ್ ಗೋಳು, ಯಾಕೋ ಇಂತ ಚಿಲ್ಲರೆ ಕೆಲ್ಸ ಕೇಳ್ಬಿಟ್ಟ ನೀನು?
2: ನಾನ್ ಕೇಳಿದ ಪ್ರಶ್ನೆ ಉತ್ತರನೇ ಕೊಡ್ತಿಲ್ಲ ನೀನು?
5: ಯಾವ ಪ್ರಶ್ನೆನು?
2: ಹೆಂಗ್ ನಡೀತಾ ಇದೆ ಸ್ಟೇಷನ್? ಸಾಂಬ್ಳ ಗಿಮ್ಳ.
5: ಓ, ಯಾಕೋ ಹಿಂಗ್ ತಲೆ ತಿಂತ್ಯಾ? ಅದೇನ್ ವಿಷಯ ಹೇಳೋ?
2: ಲವ್ ಮಾಡತ್ತಪ್ಪ ಪ್ಯಾರ್ ಕೇ ತೊಡರಕ್ಕೆ
5: ಇಲ್ಲ
2: ಮಾಡ್ತೀನಿ ಅಂತ ಓಪನ್ ಆಗಿ ಹೇಳಿದಕ್ಕೆ ನಾಯಿ ಹೊಡ್ದಂಗ್ ಹೊಡಿಯೋದು.
5: ಯಾರನ್ನ ಲವ್ ಮಾಡಕ್ ಹೋಗಿದ್ಯಾ?
2: ಹುಡುಗಿರ್ನ. ನೀನ್ ಏನೇನೋ ಗೆಸ್ ಬಿಡ, ಲವ್ ಮಾಡಕ್ಕೆ ಯಾರಾದ್ರೇನು? ಲವ್ ಮಾಡೋದು ತಪ್ಪ ಈ ದೇಶದಲ್ಲಿ.
5: ಅಯ್ಯೋ,
2: ಬರೀ ಲವ್, ಓನ್ಲಿ ಲವ್, ಪವಿತ್ರವಾದ ಪ್ರೇಮ, ಈ ಫಿಗರ್ಗಳು ಇದು ಯಾವ್ದು ಗೊತ್ತಾಗೋದಿಲ್ಲ.
5: ಅಯ್ಯೋ ಲವ್, ನಿನ್ಗೆ ಹೆಂಗ ಹೇಳೋದು? ನೀನ್ ಹೇಳೋದು ಯಾವ್ದು ತಪ್ಪಿಲ್ಲ, ಎಲ್ಲಾ ಕರೆಕ್ಟೇ. ಲವ್ ಮಾಡಕ್ಕೂ ಒಂದ್ ರೀತಿ ನೀತಿ ಇದೆ ಕಣೋ, ಅದಕ್ಕೆ ಗುರುತು ಪರಿಚಯ ಸಂಬಂಧ ಎಲ್ಲ ಇರ್ಬೇಕು. ಅದ್ ಬಿಟ್ಬಿಟ್ಟು ಯಾರೋ ರೋಡ್ ನಲ್ಲಿ ಹೋಗೋರ್ನ ಲವ್ ಮಾಡ್ತೀನಿ ಅಂತ ಕೇಳಿದ್ರೆ ಯಾರೇ ಕೇಳ್ತಾರೆ ಹೇಳಯ್ಯ?
2: ಗುರುತು ಪರಿಚಯ ಸಂಬಂಧ ನನ್ ಬರ್ಲ
5: ಬರ್ಬೇಡ, ಮತ್ ಬರ್ಲೇಬೇಡ.
2: ಸದ್ಯ ಸದ್ಯ
3: ಏನು, ಯಾಕೆ ಹಾಕೋತಿದ್ಯಾ?
2: ಐ ಲವ್ ಯು.
3: ವಾಟ್?
2: ಐ ಲವ್ ಯು ಒಂದೇ, ನಿನ್ನ ಓಪನ್ ಲವ್ ಮಾಡ್ತೀಯಾ?
3: ಜಿತಿ, ನಂಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನೀನು ನನ್ನನ್ನು ಹುಡ್ಕೊಂಡ್ ಬಂದು ಐ ಲವ್ ಯು ಅಂತ ಹೇಳ್ತೀಯ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ರಿಯಲಿ ಐ ಆಮ್ ವೆರಿ ಲಕ್ಕಿ. ಐ ಟು ಲವ್ ಯು, ಐ ಲವ್ ಯು ಸೋ ಮಚ್. ಯಾಕೆ ಹೊರ ಹೋಗ್ತಿದ್ಯಾ?
2: ನಾನು ಹೇಳಿದ ಐ ಲವ್ ಯು ಅಂತ ತಪ್ಪಗೋ ಅಂತಲ್ಲ.
3: ಅಯ್ಯೋ, ತಪ್ಪಿರೋದಿಲ್ಲ
2: ಟಚ್ ಮಾಡ್ಬೇಡ. ನೋ ನೋ ನೋ, ಓನ್ಲಿ ಲವ್, ನೋ ಟಚಿಂಗ್, ಪ್ಯೂರ್ ಲವ್.

0: ಯಾರೇ ಕೂಗಾಡಲಿ ಊರೇ ಓರಾಡಲಿ ನನ್ನ ಡ್ರೆಸ್ಸಿಗೆ ಯಾರು ಸಾಡಿ
1: ಜಿತೇಂದ್ರ
0: ಅಲ್ಲ ನಾನು ನಾನೇ ನಾನು ನನ್ನ ಮುಂದೆ ಯಾರು ಇಲ್ಲ ನಾನು ನಾನೇ
1: ಏನಿದು ಅವತಾರ.

0: ಖುಷಿ ಆಯ್ತು, ಓಪನ್ ಆಗಿ ಕುಣಿತಾ ಇದೀನಿ. ಏನೀಗ
1: ಏನ್ ಗುರು ಅಂತ ಖುಷಿ?
0: ನನ್ ಲವ್ ಸೀನ್ ಕ್ಲಿಕ್ ಆಯ್ತು. ವಾಟ್ ಇಸ್ ನೆಕ್ಸ್ಟ್?
1: ನೆಕ್ಸ್ಟ್ ಇನ್ನೇನಿದೆ ಗುರು? ದುಡ್ಡುಗೋಸ್ಕರ ರಿಚ್ ಆಗಿರೋ ಬ್ಯೂಟಿಫುಲ್ ಹುಡಿನ ಮದುವೆ ಮಾಡ್ಕೋಬೇಕು.
0: ವೆರಿ ಗುಡ್, ಅಪರೂಪಕ್ಕೊಂದೊಂದ್ಸರಿ ನಿನ್ ತಲೆ ವರ್ಕ್ ಆಗತ್ತೆ. ಯಾವ್ದಾದ್ರು ಬ್ಯೂಟಿಫುಲ್ ಆಗಿರೋ ಹುಡುಗಿದ್ರೆ ಹೇಳು.
1: ಗುರುವೆ, ಸಿನಿಮಾದವ್ರನ್ನೇ ಹುಡುಕ್ಬೇಕು, ದುಡ್ಡಿರುತ್ತೆ ಜೊತೆಗೆ ಬ್ಯೂಟಿನೂ ಇರುತ್ತೆ ಗೊತ್ತಾ?
0: ಯಾವ್ದಾದ್ರು ಒಂದ್ ನಾಲ್ಕು ಹೆಸರು ಹೇಳು.
1: ಇವನ್ನೇನ್ ಗುರುವೆ ಕೇಳ್ತೀಯಾ? ನನ್ ಕೇಳು, ಹೇಳ್ತೀನಿ. ದುಡ್ಡು ಬ್ಯೂಟಿ ಎರಡು ಇರೋರು ಬೇಕಂದ್ರೆ ಹಿಂದಿ ಸಿನಿಮಾ ಹೀರೋಯಿನ್ ಮದುವೆ ಆಗ್ಬೇಕು.
0: ಏನ್ ಐಡಿಯಾ ಕೊಟ್ಟ? ಖುಷಿ ಆಗುತ್ತೆ, ಕಚ್ ಬಿಡ್ತೀನಿ.
2: ಸಂಧ್ಯಾ, ಜೀತು ಎಲ್ಲಿ? ಬಾರೆ ಇಲ್ಲಿ.
3: ಅಯ್ಯೋ, ಜೀತು ಎಲ್ಲಿತ್ತೆ?
2: ಏನಮ್ಮ ಇವತ್ತು ಇಷ್ಟೊಂದು ಖುಷಿಯಾಗಿದೀಯಾ? ಏನ್ ಸಮಾಚಾರ?
3: ಜೀತು ಎಲ್ಲಿ?
2: ಅವನೆಲ್ಲಿರ್ತಾನೆ? ನಿನ್ನೆ ಬೆಳಗ್ಗೆ ಹೋದವನು ಇವತ್ತಿಷ್ಟೊತ್ತಾದ್ರೂ ಬಂದಿಲ್ಲ.
3: ಏನು, ವಯಸ್ಸಿನ ಹುಡುಗನ ಹೀಗ ಅಲಿಯೋಕ್ ಬಿಟ್ರೆ ನಾಳೆ ಯಾವಳಾದ್ರೂ ಅವನನ್ನ ಹಾರಿಸ್ಕೊಂಡು ಹೋದ್ರೆ ಏನ್ ಗತಿ?
2: ಹಾರಿಸ್ಕೊಂಡು ಹೋಗ್ಲಿ ಬಿಡು, ಆಗ್ಲಾದ್ರೂ ಈ ಮನೆಗೊಬ್ಳು ಸೊಸೆ ಬರ್ತಾಳೆ.
3: ಹಾಗಾದ್ರೆ ನನ್ ಗತಿ?
2: ಆ ದೇವ್ರೇ ಗತಿ.
3: ಅಷ್ಟೇ ಅಂತೀರಾ?
2: ಏನ್ ಮಾಡ್ಲಮ್ಮ, ನಿನ್ನೇ ಈ ಮನೆ ಸೊಸೆ ಮಾಡ್ಕೋಬೇಕು ಅಂತ ನನಗಂತೂ ತುಂಬಾ ಇಷ್ಟ. ಆದ್ರೆ ಅವನು ನನ್ ಮಾತೆ ಕೇಳಲ್ವಲ್ಲಮ್ಮ.
3: ಆ ಕಾಲ ಈಗ ಬಂದಾಯ್ತು. ನಿನ್ನೆ ಜೀತುನೇ ನಮ್ಮ ಮನೆಗ್ ಬಂದು ಐ ಲವ್ ಯು ಅಂತ ಹೇಳ್ದ.
2: ನಿಜವಾಗ್ಲೂ?
3: ನಿಮ್ ಮನೆಗೂ?
2: ನನಗಂತೂ ನಂಬಕ್ಕಾಗ್ತಿಲ್ಲಮ್ಮ. ಮದುವೆ ಮಾಡ್ಕೊಳ್ಳೋ ಅಂದ್ರೆ ಅವಳು ನೋಡಿದ್ರೆ ತಂತದ ಗೊಂಬೆ ತರ ಇದ್ದಾಳೆ, ನಾನ್ ನೋಡಿದ್ರೆ ಹಂದಿ ತರ ಇದೀನಿ, ನನಗೂ ಅವಳಿಗೂ ಜೋಡಿನೇ ಸರಿ ಹೋಗಲ್ಲ ಅಂತಿದ್ದವನು ಅದ ಹಾಗಮ್ಮ, ಈಗ ಬಂದು ಐ ಲವ್ ಯು ಅಂತಾನೆ?
3: ಅದೇ ನನ್ನೇ ಕೇಳ್ತೀರಾ? ನಿಮ್ ಮಗನ್ನೇ ಕೇಳಿ.
2: ನಿಜ ಹೇಳ್ತಿದ್ಯೇನೆ?
3: ನೀವು ಖುಷಿ ಪಟ್ಟಿದ್ ಸಾಕು, ಬೇಗ ಮದ್ವೆ ಮಾಡಿ ಹನಿಮೂನ್ಗ್ ಹೋಗ್ಬೇಕು.
2: ಏನೇ ಇಷ್ಟೊಂದ್ ಫಾಸ್ಟ್ ಆಗಿದೀಯಾ?
3: ಮನಸ್ಸಿಗೆ ಏನ್ ಅನ್ಸಿದ್ಯೋ ಹಾಗೆ ಹೇಳಿದೀನಿ. ನಾನ್ ತುಂಬಾ ಓಪನ್, ಫಿಲ್ಟ್ರೇ ಇಲ್ಲ. ಬರ್ಲಾ, ಬಾಯ್.
2: ಇವಳಿಗೂ ಅವನ್ ಗಾಳಿ ಬೀಸಿದೆ ಅನ್ಸುತ್ತೆ.
0: ಜರ್ನಿ ಟೈರ್ಡ್ ಆಗೋಯ್ತು. ಐಶ್ವರ್ಯ
1: ಗುರು, ಇದೇನ್ ಮನೆನಾ?
4: ಗುರುಗಳೇ, ನಮಗ್ ಒಳಗ್ ನುಗ್ಗೋದಾ ಅಥವಾ ಇಲ್ಲೇ ನಿಂತ್ಕೊಳ್ಳೋದಾ?
0: ಐಶ್ವರ್ಯ, ಐಶ್ವರ್ಯ.
5: ಏ ಬೇಕು ಫ್ಲೋ, ಕ್ಯೂ ಚಿಲ್ಲ ರಹೆ ಹೋ.
1: ಗುರು, ಬುಲ್ಡಾಗ್ ಬಂತು ಗುರು.
0: ಯಾಕೆ ನಾಯಿ ತರ ಬೊಗಳ್ತಾ ಇದ್ಯಾ? ಐಶ್ವರ್ಯನ್ ಕರಿ. ಐಶ್ವರ್ಯ, ಐ ಐ
5: ಕ್ಯಾ ಹಮಾರ ಮೇಮ್ ಸಾಪ್ ಕೋ ನಾಮ್ ಸೇ ಪುಕಾರ್ತೆ ಹೋ? ಮ್ಯಾಡಮ್ ಕಹೋ ಮ್ಯಾಡಮ್.
0: ಏನ್ ಬೊಗಳ್ತಾನ
1: ಗುರುವೆ? ಹೆಸರು ಕರಿಬಾರ್ದಂತೆ ಮೇಡಮ್ ಅನ್ಬೇಕಂತೆ.
0: ಕಚಡ ನನ್ ಮಗನೇ, ತೊಟ್ಟಿ ನನ್ ಮಗನೇ, ಬೇವತ್ತಿ ನನ್ ಮಗನೇ.
5: ಯಾ ಬೋಲೆ,
1: ಆಕೋ ಹುಜೂರ್ ಬೋಲ್ ರಾಯ್.
5: ಅಚ್ಚಾ ಮೇಡಮ್ ಗರ್ಮೆ ನಹಿ ತುಮ್ ಜಾವ್.
0: ಈ ನನ್ ಮಗನ ಕನ್ನಡ ಬರಲ್ಲ, ನಂಗೆ ಹಿಂದಿ ಬರಲ್ಲ, ಭಾಷಾ ಆಫ್ ಇಂಡಿಯಾ.
1: ಬೇಜಾನ್ ಆವಾಜ್ ಹಾಕ್ತಾವ್ ಗುರು.
0: ಅವ್ನ್ ಹೇಳ್ಬಿಡು, ಬ್ಯಾಕ್ ಕುರ್ಪಾಕ್ಬಿಟ್ಟು ಕೈಕಾಲ್ ಕತ್ತರಿಸ್ಬಿಟ್ಟು ಪೋಸ್ಟ್ ಮಾರ್ಟಮ್ ಕಳಿಸ್ಬಿಡ್ತೀನಿ ಅಂತ.
1: ಗುರು ತಾಳ್ಮೆಯಿಂದ ಇರು ಗುರು.
0: ಓ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಕನ್ನಡ ಕಾನು, ಆಂಧ್ರಲ್ಲಿ ಅಮೀರ್ ಖಾನು, ಬಾಗಲ್ತಿಗೆ ಯಾರ ಮುದ್ಕ.
6: ಏ ವಾಚ್ಮ್ಯಾನ್, ಇನ್ ಲೋಗ್ ಕೌನ್ ಹೈ, ಕ್ಯಾ ಚಾಹತಾ ಹೈ?
5: ಏ ಪಾಗಲ್ ಲೋಗ್ ಹೈ ಸಾಬ್, ಮೇಡಮ್ ಕಾ ಇಂತಜಾರ್ ಕರ್ ರಹಾ ಹೈ.
0: ಕಚಡ ನನ್ ಮಗನೇ, ವಸ್ತನ್ ಮಗನೇ, ಐಶ್ವರ್ಯ ಎಲ್ಲೋಡು?
6: ಕ್ಯಾ ಪೂಚ್ ರಹಾ ಹೈ?
0: ಐಶ್ವರ್ಯ ಅಮ್ ಬೇದಿ ಚಿ ಶಾದಿ ಶಾದಿ.
6: ಐಶ್ವರ್ಯ ಕೆ ಸಾಥ್ ಶಾದಿ ಕರ್ನಾ ಚಾಹತೆ ಹೋ? ತುಮ್ ಸಚ್ ಕಹ ರಹೆ ಹೋ, ಇನ್ ಲೋಗ್ ಪಾಗಲ್ ಹೈ. ಇಸ್ಕೋ ಕೈಸಾ ಸಮಝಾನಾ ಮುಜೆ ಮಾಲೂಮ್ ಹೈ, ಮೈ ಸಮಝಾಉಂಗಾ. ದೇಖೋ ಐಶ್ವರ್ಯ ರಹೆ ಅಬ್ ಟೈಟ್ ಶೆಡ್ಯೂಲ್ ಮೇ ಹೈ. ಪ್ರೊಡ್ಯೂಸರ್ ಸಂತೋಷ್ ಕುಮಾರ್ ಗುಲ್ವಾಡಿ ಹೈನಾ ಉಸ್ಕಾ ಸಾಥ್ ದೋ ಮಹೀನೆ ಕೆ ಲಿಯೇ, ಅಮಿತಾಭ್ ಬಚ್ಚನ್ ಕಾ ಸಾಥ್ ದೋ ಮಹೀನೆ, ಔರ್ ಕೆಸಿ ಬೊಕಡಿ ಹೈನಾ ಬೊಕಡಿಯಾ ಉಸ್ಕಾ ಸಾಥ್ ಭಿ ದೋ ಮಹೀನೆ. ಅಬ್ ಡೇಟ್ ಕಹಾ ಹೈ? ಔರ್ ಏಕ್ ಡೇಟ್ ಬಚ್ತಾ ಹೈ ತೋ ವೋ ಹೈ ಆಗಸ್ಟ್ 26 ಕೋ ಏಕ್ ಡೇಟ್ ಹೈ. ಆಪ್ ಐಸೆ ಕೀಜಿಯೆ, ಆಗಸ್ಟ್ 26 ಕೋ ಇಧರ್ ಆ ಜಾಯಿಯೆ, ಶಾದಿ ಕರ್ ಲೀಜಿಯೆ, ಆಪ್ಕಾ ಕಾಮ್ ಹೋ ಜಾಯೆಗಾ. ಐಸೆ ಕೀಜಿಯೆ. ಅಚ್ಚಾ ಅಚ್ಚಾ ಜಾಕೆ ಆಯೆ
0: ತೋ ಏನಂದ ಅವನು?
1: ಗುರು, ಅವಳು ತುಂಬಾ ಬ್ಯುಸಿ ಅಂತೆ, ಆಗಸ್ಟ್ 26 ಒಂದ್ ದಿವಸ ಫ್ರೀ ಇದ್ದಾಳಂತೆ, ಅವತ್ ಬಂದ್ ಮದ್ವೆ ಆಗು ಅಂದ.
5: उसको खत्म करो दादा.
7: अपन को बोल दिया ना, छोड़ो, काम हो गया.
5: देखो वो बहुत चालाक है.
7: अरे अपन को क्या समझता है तुम्हें? हा? अगर मैं हाथ उठाया तो उसका हाथ पायर सभी कट हो जाता है.
5: वो बात छोड़ दो दादा, पहले इसको खत्म करो.
8: मैं हाथ काटूं, मैं पैर काटूंगा, मैं भी पैर काटूंगा, मैं गर्दन काटूंगा, मैं अंगले काटूंगा, मैं उसे जिंदा नहीं
9: छोड़ूंगा.
1: ತಲೆ ಕತ್ತರಿಸ್ತೀನಿ, ಇನ್ನೊಬ್ಬ ಕಾಲ್ ಕತ್ತರಿಸ್ತೀನಿ ಅಂತಾರಲ್ಲ ಗುರುವೆ, ಈ ಬಾಂಬೆ ತುಂಬಾ ಬರೀ ಕತ್ತರಿಸೋರ ಇದಾರೆ ಅನ್ಸುತ್ತೆ.
10: ಕುರಿದಿರ್ಬೇಕು. ಯಾ ಮಂಗ್ತಾ ಹೇ? ಏ ಚೋಟೋ, ಪೆಹಲೇ ಏಕ್ ಬಾಟಲ್ ಪಿಲೋ. ಏ ಗಾಯ್ ಕಾ ದೂಧ್ ನಹೀ ಹೈ, ದಾರು ಹೈ ದಾರು.
8: ಏಯ್ ಹಾತ್ ಕಾಟೂಂಗಾ.
4: ನಾವು ಬಂದಿರೋ ವಿಚಾರಣೆ ಮರ್ತ್ಬಿಟ್ಟಲ್ರೋ, ಆ ವಿಷಯ ಅಲ್ಲೇ ಸೆಟ್ಲ್ ಆಯ್ತಲ್ಲ ಗುರು. ಆಗಸ್ಟ್ 26ನೇ ತಾರೀಕು ಕಾಯ್ಬೇಕಲ್ವಾ?
11: ಅಲ್ಲಿವರೆಗೂ ಕಾಯಕ್ಕಾಗಲ್ಲ. ಬೇರೆ ಯಾರನ್ನಾದ್ರೂ ಹುಡುಕ್ರೋ
12: ಗುರು? ಒಂದ್ ಐಡಿಯಾ.
4: ಏ, ದುಡ್ಡು ಮಾಡಕ್ಕೆ ಮದ್ವೆನ ಆಗ್ಬೇಕ ಗುರು? ಯಾರನ್ನಾದ್ರೂ ಕಿಡ್ನಾಪ್ ಮಾಡಿದ್ರೆ ಹೆಂಗೆ?
12: ಕಿಡ್ನಾಪ್ ಯಾರನ್ನ ಮಾಡೋದು?
13: ಅದೇ ಗುರು, ದಪ್ಪ ಮೀಸೆ ಗುಂಡಪ್ಪನ್ ಕಿಡ್ನಾಪ್ ಮಾಡ್ಬಿಡಣ. ಸ್ಮಗ್ಲಿಂಗ್ ವಿಷಯದಲ್ಲಿ ಆನಂದ್ ಮಗ ಬೇಜನ್ ದುಡ್ಡು ಮಾಡ್ಬಿಟ್ಟನೆ ಗುರು.
4: ಡ್ರಾಪ್ ಕಿಡ್ನಾಪ್ ಸರ್ಚ್ ಫಿಗರ್.
12: ಗುರು, ಈ ನಾರ್ತ್ ಇಂಡಿಯಾ ಸಾವಾಸನೇ ಬೇಡ, ನಮ್ ಸೌತ್ ಇಂಡಿಯಾನೇ ಬೆಸ್ಟ್. ಟಾಪ್ ಫಿಲ್ಮ್ ಆಕ್ಟ್ರೆಸ್ ಸೌತ್ ಇಂಡಿಯಾಗೆ ನಂಬರ್ 1, ಸೂಪರ್ ಸಕ್ಸಸ್, ಫುಲ್ ಕಾಸು.

0: ರಂಭ ರಂಭ ಲೈಟ್ಸ್ ಆಫ್ ಡೇ ಲೈಟ್ ಗುರು ಲೈಟ್ ಆಫ್ ಆಗಲ್ಲ ಹಂಗೆ ಹೊಡಿತೀರಿ ರಂಭ ಕನ್ನಡ ಬರ್ತದೆ ಫುಲ್ಲು ಡೌ ಕಚ ಕಚ ಅಂತ ತುಳಿದು ಪಾಪ ಸತ್ತೋಗ್ಬಿಡ್ತಾನೆ
1: ನನ್ನನ್ನೇ ತುಳಿತೀಯಾ ಕಟ್ಟ ಕಿರಣಗಳನ್ನ ಈಚೆ ಬಿಟ್ರೆ ನೀನ ಹೊಡಿತೀಯಾ
0: ಅಪ್ಪ ನಾಯಿರಾಜ ಸ್ವಲ್ಪ ನೀನ್ ಸುಮ್ನೆ ಇರ್ತೀಯಾ ರಂಭಾ ರಂಭಾ ಡಬ್ಬ ನನ್ನ ಮಗನ ಏನೇನು ಸ್ಕೆಚ್ ಆಗ್ತಿದ್ಯಾ ಫಾಲೋ ಮೀ
2: ಯಾರು ಕಾವಲಿ
0: ಮಗಳು ಬೇಕಾಯ್ತು
2: ಯಾಕೆ
0: ಮದುವೆ ಆಗಕ್ಕೆ
2: ವಾಟ್
0: ನೋಡೋ ನಾನ್ ತೀರಾ ಓಪನ್ ಮನುಷ್ಯ ನನ್ ಮನಸ್ಸಲ್ಲಿ ಏನಿಸುತ್ತೋ ಹಂಗಾಗಿ ಕಕ್ಬಿಡ್ತೀನಿ ಅವಳಿಗೂ ನನ್ಗೆ ಮದುವೆ ಈ ಹಂಗೆ
2: ಮದುವೆನಾ ಅದು ನೀತೋನ
0: ಯಾಕೆ ಬೆಲ್ ಬಿಲ್ಟು ಮಸಲ್ಸ್ ನೋಡೋ ಹೆಂಗಿದೆ
2: ನನ್ನ ಅಂತಸ್ತೇನು ನಿನ್ನ ಅಂತಸ್ತೇನು
0: ಅಂತಸ್ತಿನ ಬಗ್ಗೆ ಮಾತಾಡಬೇಡ ನಿನ್ ಮಗಳ ಹತ್ರ ಬೇಕಾದಷ್ಟು ದುಡ್ಡಿದೆ ನನ್ನ ಹತ್ರ ದುಡ್ಡಿಲ್ಲ ಅದಕ್ಕೆ ನಿನ್ ಮಗಳನ್ನ ಮದುವೆ ಆಗ್ತಾ ಇರೋದು ಡೈರೆಕ್ಟ್ ಆಗಿರ್ತೀನಿ ನನ್ ಮಾತು ಕೇಳು ಏನಂತೀಯ
2: ಸ್ಟಾಪ್ ಇಟ್ ನಿನ್ನ ನೀನ್ ಏನು ಅಂತ ತಿಳ್ಕೊಂಡಿದ್ದೆ ರಾಸ್ಕಲ್
0: ಬೈ ಏನ್ ಬೇಕಾದ್ರೆ ಬೈ ಕಚಡಾನು ಲಫಂಗಾನು ಲೋಫರನು ಇಲ್ಲಿ ಇರೋರೆಲ್ಲ ಕಚಡ ಈ ಪ್ರಪಂಚನೇ ಕಚಡ ನಾನು ಕಚಡ ನೀನು ಕಚಡ
2: ಶಟ್ ಅಪ್ ಸ್ಟಾಪ್ ಇಟ್
0: ಯಾಕೆ ಯಾಕೆ ಯಾಕೆ ನಿನಗೆ ಸತ್ಯ ಒಪ್ಪಿಕೊಳ್ಳೋ ಧೈರ್ಯ ಇಲ್ಲ ಅದಕ್ಕೆ ನನ್ನ ಬಾಯಿನ ಮುಚ್ಚಿಸ್ತಾ ಇದೆಯಾ
2: ನಿನ್ ತಲೆಯಲ್ಲಿ ಏನಾದ್ರು ಬುದ್ಧಿ ಇದೆಯಲ್ಲ ಸಗಣಿ ತುಂಬಿಕೊಂಡಿದ್ಯಾ ಮೊದ್ಲು ಹೋಗಿ ಯಾವ್ದಾರ ಡಾಕ್ಟರ್ನ ಕನ್ಸಲ್ಟ್ ಮಾಡು
0: ಅವಳು ನನ್ನನ್ನ ಮದುವೆ ಆಗ್ಲೇಬೇಕು ಆಗ್ಲಿಲ್ಲ ಅಂದ್ರೆ ನಾನು ಬಿಡೋದೇ ಇಲ್ಲ ದಿಸ್ ಇಸ್ ಮೈ ಓಪನ್ ಚಾಲೆಂಜ್
2: ಓಪನ್ ಚಾಲೆಂಜ್ ಏನಗೋ ಪೊಲೀಸ್ ಸ್ಟೇಷನ್
3: ಲಾಫರ್ ಲಫಂಗ ಮಡಿಯಾ ಲೊಚ್ಚ
4: ಸ್ವಲ್ಪ
0: ಕೋಆಪರೇಷನ್ ಮಾಡ್ಬಿಡಿ ಬೇಜಾನ್ ದುಡ್ಡು ಬರಕ್ ಮಾಡ್ಬಿಡ್ತೀನಿ ಒಳ್ಳೆ ಡೀಲ್
3: ಎಕ್ಸ್ಕ್ಯೂಸ್ ಮೀ ಸರ್ ಹೋಗ ಸರ್
0: ಕಡೋಲೆ
3: ಹೋಗ ಸರ್ ಹೋಗ ಸರ್
0: ಸರ್ ಡೀಲ್
5: ಇದೇನ್ ಅಡುಗೆ ನಿಂತು ಇತ್ತೀಚೆಗೆ ಉಪ್ಪು ಖಾರ ಒಂದು ಸರಿಯಾಗಿರೋಣ
6: ಯಾವಾಗ್ಲೂ ಊಟ ತಿಂಡಿ ಬಗ್ಗೆನೇ ಚಿಂತೆ ಮಾಡ್ತಾ ಇರಿ ಮನೆ ಬಗ್ಗೆ ಆಗ್ಲಿ ಮಗದ ಬಗ್ಗೆ ಆಗ್ಲಿ ಏನಾದ್ರೂ ಯೋಚನೆ ಮಾಡ್ತೀರಾ
5: ಆ ಮುಳ್ಳಂಜಿ ಬಗ್ಗೆ ನಾನೇನು ಯೋಚನೆ ಮಾಡೋದು ಮೂರ್ ದಿವಸದಿಂದ ಎಲ್ಲಿ ಹಾಳಾಗೋಗಿದ್ಯೋ
0: ಹಾಳಾಗೋಗೋನು ಯಾವ ಊರಾದ್ರೇನು ಎಲ್ಲೋ ಒಂದ್ ಕಡೆ ಹೋಗಿದ್ದೆ
5: ನೋಡ್ದೇನೆ ಇವನ್ ಮಾತಾಡೋ ರೀತಿನ ಇವನ್ ಬಗ್ಗೆ ನಾ ಚಿಂತೆ ಮಾಡ್ಬೇಕಾ
6: ಅಯ್ಯೋ ಯಾಕ್ರೆ ಆಗ ಬಿ ಪಿ ರೈಸ್ ಮಾಡ್ಕೊಳ್ತೀರಾ ಸ್ವಲ್ಪ ಕೂಲ್ ಆಗಿ ಮಾತಾಡಿ ನೀನ್ ಊಟ ಮಾಡಪ್ಪ ಜೀತು ಮೊನ್ನೆ ಸಂಧ್ಯಾ ಬಂದಿದ್ಲು ಕಣ
0: ಏನಂತೆ
6: ನೀನೇನ ಅವಳಿಗೆ ಲವ್ ಮಾಡ್ತೀನಿ ಅಂತ ಹೇಳ್ದಂತೆ
0: ಹೌದು ಅದಕ್ಕೇನೀಗ
5: ಏನಿಲ್ಲ ನಿಮ್ಮಿಬ್ರಿಗೂ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ
0: ಮದುವೆನಾ ಮದುವೆ ಮಾಡ್ಕೊಂಡ್ರೆ ಸಂಧ್ಯಾ ನನಗೆ ಏನಾಗ್ತಾಳೆ
6: ಹೆಂಡತಿ ಆಗ್ತಾಳಪ್ಪ
0: ಆಲ್ರೆಡಿ ನನಗೆ ಒಬ್ಬಳು ಹೆಂಡತಿ ಇದ್ದಾಳಲ್ಲ
5: ಏನಂದೆ
0: ನನ್ನ ಹೆಂಡತಿ ಇದ್ದಾಳಲ್ಲ ಅಂದೆ
6: ಜೀತು ತಮಾಷೆ ಮಾಡಕ್ಕೂ ಒಂದ್ ಮಿತಿ ಇರುತ್ತೆ ನಿಂದ ಯಾಕೋ ಅತಿ ಆಯ್ತು ಕಣ
0: ಅತಿನೂ ಇಲ್ಲ ಮಿತಿನೂ ಇಲ್ಲ ನಾನು ಇದ್ದಿದ್ದಂಗೆ ಹೇಳ್ತೀನಿ ನನಗೆ ಒಬ್ಳು ಹೆಂಡತಿದ್ದಾಳೆ ನನಗೆ ಸುಳ್ಳೇಳಕ್ ಬರೋದಿಲ್ಲ ನಾನು ಇದ್ದಿದ್ದಂಗೆ ಹೇಳ್ತೀನಿ ಬಾ ನನ್ನ ಹೆಂಡತಿ ತೋರಿಸ್ತೀನಿ
5: ಯಾವಾಗಪ್ಪ ಮದುವೆ ಮಾಡ್ಕೊಂಡೆ
0: ಮದುವೆ ಮಾಡ್ಕೊಂಡ್ರೆ ಮಾತ್ರ ಗಂಡ ಹೇಳ್ತೀನ

0: ನನಗೆ ಹಂಗೆ ಒಬ್ಳು ಹೆಂಡತಿ ಅವಳೆ.
1: ಓಹೋ, ಲವ್ ಮಾಡಕ್ಕೆ ಅಂತ ಒಬ್ಳು, ಹೆಂಡತಿ ಅಂತ ಇನ್ನೊಬ್ಳ?
0: ಹೌದು, ನಿನ್ಗೆ ಅದೆಲ್ಲ ಅರ್ಥ ಆಗಲ್ಲ. ಬೇಕಾದ್ರೆ ಬಾ, ನನ್ನ ಹೆಂಡತಿನ ಪರಿಚಯ ಮಾಡಿಸ್ಕೊಡ್ತೀನಿ.
2: ನಡೆಯೋ ಹೋಗೋಣ.
3: ಓಹೋ ಹೋ ಹೋ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಏಯ್ ಬಂದ್ರೆ ಈಚೆ.
1: ಶಿವ ಶಿವ,
3: ಇದೇ ಸರ್ ಸೈಲೆಂಟ್ ಕೂತ್ಕೊಂಡ್ಬಿಟ್ರೆ ಯಾವ ಫಿಗರ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಕ್ ಆಗುದಿಲ್ವಾ?
0: ಕಜಾಡ ನನ್ನ ಮಗನೇ, ವರ್ಷ ನನ್ನ ಮಗನೇ, ಲೋಫರ್ ನನ್ನ ಮಗನೇ, ಬೇವರ್ಸ ನನ್ನ ಮಗನೇ, ರೇಖಾ ಎಲ್ಲಿದ್ದಾಳೆ?
3: ಓಹೋ, ನಿಮ್ಗೂ ರೇಖಾ ಬೇಕಾ? ಬೇರೆ ಇನ್ಯಾರು ಆಗುದಿಲ್ವಾ?
1: ಏನು ಇದೆಲ್ಲ
0: ರೇಖಾ?
3: ಓ ಇರಿ ಸ್ವಲ್ಪ, ರೇಖಾ ರೇಖಾ ಅಂತ ಯಾಕೆ ಕಿಚ್ಕೋತೀರಾ? ಬರ್ತಿದ್ದಾಳೆ.
1: ಬರ್ಲಚ್ಚಿನ
0: ಹಾಳಾಗೋಗಿದ್ದೆ
4: ಗಂಡ ಅಂತೆ ಗಂಡ, ಏನ್ ಸಂಸಾರ ಮಾಡೋದನ್ನಿದ್ಯಾ? ಬಾ ಮಾಡು ಬಾ. ಏಯ್ ನೀನೇ ಹೇಳ್ಕೊತಿದ್ಯಾ, ಹೋಗೋಳಕ್ಕೆ ನೀವ್ ಯಾರಿ? ಇವನ್ ಕಸ್ಟಮರ, ಹೋಗ್ರಿ ರೂಮ್ಗೆ.
1: ನಾನು ಕಸ್ಟಮರ್ ಅಲ್ಲಮ್ಮ, ಇವನ ತಂದೆ.
4: ತಂದೇನಾ? ಆಹಾ, ನಮಸ್ಕಾರ ಸ್ವಾಮಿ, ಇಂತಹ ಮಗನ ಎತ್ತಿದ್ದೀರಾ?
0: ಕಡೆಗೊಂದು ನಿನ್ ತಂತ್ರಿ ಬುದ್ಧಿ ತೋರಿಸ್ಬಿಟ್ಟಲ್ಲ, ಹೆಂಡತಿಯನ್ನ ಪಟ್ಟ ಕೊಟ್ಮೇಲೆ ನೀವ್ ಬದ್ಲಾಗ್ತಿ ಅನ್ಕೊಂಡಿದ್ದೆ, ಅದ್ ತಪ್ಪಾಗೋಯ್ತು.
4: ಹೆಂಡತಿಯನ್ನ ಪಟ್ಟ ಕೊಟ್ಟಿದ್ ಮಾತ್ರ ಎಲ್ಲ ಬದ್ಲಾಗ್ಬಿಡಲ್ವೋ? ಅವತ್ತು ಇಲ್ಲಿಗೆ ಕರ್ಕೊಂಡ್ ಬಂದು ತಾಳಿ ಕಟ್ಬಿಟ್ಟು ಹೋದೆ. ಆಮೇಲೆ ಒಂದ್ ದಿನನಾದ್ರೂ ಈ ಕಡೆ ತಿರುಗಿ ನೋಡ್ದ? ನಾನ್ ಬದುಕಿದೀನ, ಸತ್ತಿದೀನ, ಊಟ ಮಾಡ್ತಾ ಇದ್ದೀನ, ಉಪವಾಸ ಇದ್ದೀನ, ಇದ್ಯಾವ್ದು ಚಿಂತೆ ಬರಲಿಲ್ಲ ಅಲ್ಲ? ಸಿನಿಮಾ ನೋಡಿ ಅದು ಬದ್ಲಾಯಿಸ್ತೀನಿ, ಇದು ಬದ್ಲಾಯಿಸ್ತೀನಿ, ಇದ್ದದನ್ನ ಇದ್ದ ಹಾಗೆ ಹೇಳಿದ್ದೆ, ಅದೆಲ್ಲ ನಿಜ. ಅದಕ್ಕಿಂತ ಮುಖ್ಯವಾದ ಹಸಿವು. ಮೂರೋ ತನ್ನಕ್ಕೆ ಒಂದು ಜೊತೆ ಬಟ್ಟೆಗೆ ಪ್ರಪಂಚದಲ್ಲಿ ಏನೇನ್ ನಡೀತಾ ಇದೆ ಗೊತ್ತಾ? ಅಲ್ವೋ ಮಾತೆತ್ತಿದ್ರೆ ಒಳಗಡೆ ಒಂದು ಹೊರಗಡೆ ಒಂದು ಇರಬಾರ್ದು ಅಂತ ಹೇಳ್ದಲ್ಲ, ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿನ್ ಗೊತ್ತಾ? ನಿಮ್ಮಿಬ್ಬರ ಜೊತೆ ಮಲಗಬೇಕು ಅಂತ ಇದೆ. ಬಂದ್ರೋ ಮಲಗ್ ಬಂದ್ರೋ.
1: ಶಿವ ಶಿವ, ಸಾಕಪ್ಪ ಸಾಕು, ಈ ಜನ್ಮ ನಾವಿನ್ ಬದುಕಿರಬಾರ್ದು.
4: ನಿಂತ್ಕೊಳ್ಳಿ ಸರ್, ನಾನ್ ಮೈ ಮಾರ್ಕೋಬಹುದು, ಆದ್ರೆ ಕೆಟ್ಟವಳಲ್ಲ. ನಿಮ್ ಮಗ ತಾಳಿ ಕಟ್ಟಿದ್ ಮಾತ್ರಕ್ಕೆ ನಾನು ಅವ್ರ ಹೆಂಡತಿನೂ ಅಲ್ಲ, ನಿಮ್ ಸೊಸೆನೂ ಅಲ್ಲ. ಜೀವನ ಅಂದ್ರೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್, ಯಾವುದೂ ಆಗಲ್ಲ. ತಗೊಳ್ಳಿ ಹೊಟ್ಟೋಗಿ ಸರ್, ಪ್ಲೀಸ್ ಹೊಟ್ಟೋಗಿ ಸರ್.

0: ಯಾಕ್ರಿ ಸುಮ್ನೆ ಕೂತ್ಬಿಟ್ರಿ? ಏನ್ ವಿಷಯ ಹೇಳ್ರಿ?
1: ನಾನ್ ಕೇಳಿದ ವಿಷಯ ನಿಜಾನೇನಪ್ಪ?
2: ಜಿತೇಂದ್ರನ್ ಈಗಾಗ್ಲೇ ಮದುವೆ ಆಗೋಗಿದೆಯಂತೆ. ಹೌದಾ?
3: ನಿಂತ್ಕೊಳ್ಳೋ ಅಲ್ಲೇ, ಮನೆ ಒಳಗ್ ಕಾಲಿಡಬೇಡ.
0: ಯಾಕ್ರಿ ಅವನನ್ನ ಹಾಗೆ ಬೈತಿದ್ದೀರಾ? ವಿಷಯ ಏನು ಅಂತ ಹೇಳ್ರಿ.
3: ಏನ್ ಹೇಳಿ? ಈ ನನ್ನ ಮಗ ಯಾವಳ್ನೋ ತೋರಿಸ್ಬಿಟ್ಟು ಅವಳು ನನ್ನ ಹೆಂಡತಿ ಅಂದ. ಇವನು ಮಾಡಿದ ತಪ್ಪಿಗೆ ಅವಳು ಕುತ್ಕೆಯಲ್ಲಿದ್ದ ತಾಳಿ ಕಿತ್ತು ನನ್ನ ಕೈಲಿಟ್ಟು ಮುಖಕ್ಕೆ ಕ್ಯಾಕರ್ಸ್ ಹೋಗುದು ಆಚೆ ಓಡಿಸ್ಬಿಟ್ಲು. ಇಂಥವನ್ನ ಮಗ ಅಂತ ಹೇಳ್ಕೊಳಕ್ ನಾಚಿಕೆ ಆಗತ್ತೆ. ಏ, ನಿನ್ನ ಮುಖ ತೋರಿಸ್ಬಿಡುವ, ಹೋಗೋ ಹೋಗೋ ಆಚೆಗೆ.
4: ಏನ್ ಹಂಗ ಮಾತಾಡ್ತಾ ಇದ್ರ? ನಾನೊಬ್ಬನ ತಪ್ಪಾಡಿರೋದು, ನೀವ್ಯಾರು ತಪ್ಪೇ ಮಾಡಿಲ್ವಾ?
1: ಮಾಡಿದೀವಪ್ಪ, ಮಾಡಿದೀವಿ, ದೊಡ್ಡ ತಪ್ಪುಗಳೇ ಮಾಡಿದೀವಿ. ನನ್ ಮಗಳಿಗೆ ಒಳ್ಳೆ ಸಂಬಂಧಗಳು ಬಂದ್ರು ಅದ್ಯಾವ್ದನ್ನು ಒಪ್ಕೊಳ್ಳದೆ ನನ್ ತಮ್ಮನೇ ನನ್ನ ಅಳಿಯ ಆಗ್ಬೇಕು, ನನ್ ಮಗಳು ನನ್ ತವ್ರ ಮನೇಲೆ ಇರ್ಬೇಕು ಅಂತ ಆಸೆ ಪಟ್ವಲ್ಲ, ಅದೇಪ್ಪ ಅದೇ ನಾವು ಮಾಡಿದ ದೊಡ್ಡ ತಪ್ಪು.
0: ಯಾರೇನೇ ಹೇಳಿದ್ರು ನನ್ ಮಗನೇ ತುಂಬಾ ಒಳ್ಳೆಯವನು, ಅವನು ಯಾವ ತಪ್ಪನ್ನು ಮಾಡಲ್ಲ ಅಂತ ಅನ್ಕೊಂಡಿದ್ನಲ್ಲ, ಅದು ನನ್ ತಪ್ಪು.
3: ನಿನ್ನ ಮುಖ ನೋಡೋದಕ್ಕೆ ಅಸಹ್ಯ ಆಗ್ತಿದೆ ಕಣೋ.
5: ಗುರು ನಮಸ್ಕಾರ. ಗುರು ಎಲ್ಲೆಲ್ಲ ಅಂತ ಹುಡ್ಕೋದು ಗುರು ನಿಮ್ಮನ್ನ?
6: ಗುರುವೆ, ಜನ ಎಲ್ಲ ನಿನ್ ಬಗ್ಗೆನೆ ಮಾತಾಡ್ತಿದ್ದಾರೆ. ಗುರುವೆ,
4: ಯಾಕ್ ಗುರು ಹಂಗ್ ನೋಡ್ತಿದ್ಯಾ? ನಿನ್ ವಿಚಾರ ಕೇಳ್ದಾಗ್ಲಿಂದ ನಮ್ ಲೈಫ್ ಸ್ಟೈಲೇ ಚೇಂಜ್ ಆಗೋಯ್ತು. ನಾವು ನಿಂತರ ಓಪನ್ ಮ್ಯಾನು.
7: ಈ ಪ್ರಪಂಚದಲ್ಲಿ ಈ ಕಚಡ ನನ್ ಮಕ್ಕಳಿಗೆ ನಿನ್ ವಿಚಾರ ಇನ್ನೂ ಗೊತ್ತಿಲ್ಲ ಗುರು. ಈ ಡಬ್ಬಾ ನನ್ ಮಕ್ಕಳು ಇನ್ನೂ ಹಳೆ ಕಾಲದಲ್ಲೇ ಇದಾರೆ.
4: ಅಲ್ಲ ಗುರು, ನೀನ್ ಇಂತ ವಿಚಾರಗಳನ್ನ ಅಲ್ಲಲ್ಲಿ ಹೇಳ್ಕೊಂಡ್ ತಿರುಗಿದ್ರೆ ಏನು ಪ್ರಯೋಜನ ಅಲ್ಲ ಗುರು. ಫುಲ್ ಸೊಸೈಟಿಗೆ ಹೇಳ್ಬೇಕು, ಅದಕ್ಕೋಸ್ಕರ ನಾವ್ ಪಬ್ಲಿಕ್ ಮೀಟಿಂಗ್ ನ ಅರೇಂಜ್ ಮಾಡಿದೀವಿ. ನಿನ್ ಮನ್ಸಲ್ಲಿ ಏನಿದೆ ಎಲ್ಲ ಹಂಗೆ ಹೇಳ್ಬಿಡು ಗುರು.
8: ಕಚ್ಚಡ ನನ್ ಮಕ್ಳ, ತೊಟ್ಟಿ ನನ್ ಮಕ್ಳ, ಬೇವರ್ಸಿನ ಮಕ್ಳ, ನಾಯಿನ ಮಕ್ಳ, ನೀಚ ನನ್ ಮಕ್ಳ, ಯಾವನ್ ಕೈ ಮೀಟಿಂಗ್ ಅರೇಂಜ್ ಮಾಡಿದ್ರು?
6: ನಮ್ ಮನ್ಸಿಗೆ ಬಂದಿದ್ದು ನಾವ್ ಅರೇಂಜ್ ಮಾಡ್ಕೊಂಡಿದೀವಿ.
8: ಇದೇ ಬೇಕಾಗಿದ್ ನನ್ಗೆ. ನೀವು ಬದ್ಲಾಗ್ಬಿಟ್ರೆ ಹಂಗೆ ಇಡೀ ಸಮಾಜನೇ ಬದ್ಲಾಬೇಕು. ಹಂಗ್ ಮಾಡ್ತೀನಿ, ಫಾಲೋ ಮೀ.
4: ಲೋ ನನ್ ಮಗನ, ಎಲ್ಲೋಗ್ತಾ ಇದ್ಯಾ?
9: ಬರ್ರಿ ಸ್ಟೇಜ್ ಮೇಲೆ ಹೋಗೋಣ.
4: ಯಾಕೆ?

0: ನಿನ್ಗೆ ಕೈ ಕಾಲು ನಟ್ಟಿಗಿರೋದು ಇಷ್ಟ ಇಲ್ವಾ?
1: ಡಬ್ಬಾ ನನ್ ಮಗನೇ, ಇದನ್ನೇ ಬೇಡ ಅನ್ನೋದು. ಡೌಗಳೆಲ್ಲ ಇಟ್ಕೋಬೇಡ, ಇಲ್ಲಿ ಫಾರ್ಮಾಲಿಟೀಸ್ ಅಂದ್ರೆ ಇರಬಾರ್ದು. ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ, ಇಷ್ಟ ಆದ್ರೆ ಕೆಳಿ ಕಟ್ಟುವಾದ್ರೆ ಬಿಟ್ಬಿಡಿ. ಈ ಜಗತ್ತಲ್ಲಿ ಎಲ್ರು ಕಚಡ, ನೀವು ಕಚಡ, ನಾನ್ ಕಚಡ, ಎಲ್ರು ಕಚಡಗಳೇ. ಇಲ್ಲಿ ಯಾವನ್ ಸರಿ ಇದಾರೆ, ಯಾವನು ಸರಿ ಇಲ್ಲ. ಎಲ್ಲಾರ ಮನಸ್ಸಲ್ಲೂ ಮಾಲಿನ್ಯ ತುಂಬಿಕೊಂಡಿದೆ, ಒಳಗಡೆ ಒಂದು ಹೊರಗಡೆ ಒಂದು. ಮುಖವಾಡ ಕಿತ್ತು ಬಿಸಾಕಿದ್ರೇನೆ ಅವ್ರ ಮನಸ್ಸಲ್ಲಿ ಏನಂತ ಗೊತ್ತಾಗೋದು? ಇದೆಲ್ಲ ಮುಖವಾಡ ತಾನೇ, ನಾನು ಹೇಳ್ತಾ ಇರೋದು ಕರೆಕ್ಟ್ ತಾನೇ? ನಿನ್ ಮನ್ಸಲ್ಲೂ ಹಿಂಗೆ ಅನ್ಸುತ್ತೆ ತಾನೇ?
2: ಲೋಫರ್ ನನ್ ಮಗನೇ, ನಾನ್ ಯಾರ ಪಕ್ಕ ಮಲಗಿದ್ನೋ? ನನ್ ಕಡೆನೆ ಬೆರಳು ತೋರಿಸಿ ಮಾತಾಡ್ತೀಯಾ?
1: ನೀನು ಡೌ ಮಾಡ್ತಾ ಇದ್ಯಾ, ನಿನಗೆ ಸತ್ಯ ಸತ್ಯ ಒಪ್ಕೊಳ್ಳೋ ಧೈರ್ಯ ಇಲ್ಲ? ಇಂಥ ವಿಚಾರಗಳನ್ನ ಪ್ರಿಂಟ್ ಪ್ರಿಂಟ್ ಪೇಜಲ್ಲಿ ಬರಿಬೇಕು.
3: ಯಾವನಾದ್ರೂ ಇಂಥ ವಿಚಾರ ಪೇಪರ್ ನಲ್ಲಿ ಪ್ರಿಂಟ್ ಮಾಡ್ತಾರೇನೋ? ಯಾವನ ನಿನಗೆ ಭಾಷಣ ಮಾಡಿ ಕಳಿಸಿರೋದು?
0: ಈ ಜನ ನೋಡಿ ಸರ್, ಈ ಪ್ರಪಂಚ ನೋಡಿ ಸರ್, ಜನಗಳು ನೆಮ್ಮದಿಯಾಗಿದ್ದಾರೆ ಸರ್. ಅವ್ರ ನೆಮ್ಮದಿನ ನಾವು ಕೆಡಿಸೋದು ಬೇಡ ಸರ್, ಕೆಡಿಸೋದು ಬೇಡ.
4: ಜಿತೇಂದ್ರ ಚಲನಚಿತ್ರ ಧ್ವನಿವಾಹಿನಿ ಕೇಳಿದಿರಿ. ನಿರ್ದೇಶನ ವಿಶ್ವನಾಥ್, ಸಂಗೀತ ನಿರ್ದೇಶನ ದೇವ, ತಾರಾಗಣದಲ್ಲಿ ಜಗ್ಗೇಶ್, ಶಿಲ್ಪಾ, ಸ್ವರ್ಣ ಹಾಗೂ ದೀಪಾ, ಸಂಕಲನ ಎಸ್ ಗೋಪಾಲ್, ಪ್ರಸಾರ ನಿರ್ವಹಣೆ ಸುಮಂಗಲ ಎಸ್ ಮುಮ್ಮಿಗಟ್ಟಿ.
5: ಶನಿವಾರದ ವಿಶೇಷ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಕೇಳಿದಿರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಮಧುವನ್ ಜಯಲಕ್ಷ್ಮಿ ಚೆನ್ನೈನಿಂದ, ತೀರ್ಥೇಶ್ ಚನ್ನಪಟ್ಟಣದಿಂದ, ಹಾಗೆ ಹೆಬ್ಬಾಳದ ರಮೇಶ್, ಇನ್ನು ಅನೇಕರು ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಚೆನ್ನಾಗಿತ್ತು, ಹೀಗೆ ಹೊಸ ಚಿತ್ರಗಳ ಧ್ವನಿವಾಹಿನಿಯನ್ನು ಪ್ರಸಾರ ಮಾಡಿ ಅಂತ ಹೇಳಿದಿರಿ. ಧನ್ಯವಾದಗಳು. ಸಮಯ 9 ಗಂಟೆ. ಈಗ ಇಂಗ್ಲಿಷ್ ವಾರ್ತೆ.
6: ದಿಸ್ ಇಸ್ ಆಕಾಶವಾಣಿ. ಐ ಆಮ್ ವಲ್ಸಾ ವಿಲಿಯಮ್ಸ್ ವಿತ್ ನ್ಯೂಸ್ ಅಟ್ 9. The headlines. Election Commission reiterates that order for SIR issued for all states and UTs with its unanimous approval. Says booth level officers will visit homes of electors issued notice during SIR to collect required documents. Union Minister Amit Shah inaugurates several NCCF initiatives in Kerala to boost women's empowerment through cooperatives. Chief Justice of India Suryakant says drug abuse among children must be seen as child protection issue. External Affairs Minister S. Jaishankar to address United Nations General Assembly in New York tonight. And in Asian Games, Indian men's and women's kabaddi teams clinch gold medals in Japan. Tajinder Pal Singh Toor wins silver in men's shot put. India's medal tally reaches 30 with 4 gold, 12 silver and 14 bronze. The Election Commission has reiterated that the decision of the Special Intensive Revision, SIR, of electoral rolls issued for all the states and UTs was taken unanimously. Addressing a press conference in New Delhi, Director General Media Ashish Goyal said a meeting of the Commission was held today where Chief Election Commissioner Ganesh Kumar and Election Commissioners Dr. Sukhbir Singh Sandhu and Vivek Joshi were present. He said the order for the SIR issued on the 24th of June last year for all the states and UTs, starting with Bihar, was issued with the unanimous approval of the Commission.
7: A meeting of the Election Commission of India was held today. The Chief Election Commissioner, Shri Gyanesh Kumar, and Election Commissioners, Dr. Sukhbir Singh Sandhu and Dr. Vivek Joshi, were present in today's Commission meeting. The Commission unanimously took a number of decisions in today's meeting, which are being shared through today's ECI press note.
6: The Election Commission today said booth level officers, BLOs, will visit the homes of individuals who have been issued notices during the ongoing special intensive revision to collect the required documents. The BLOs will subsequently upload the documents on the ECI Net platform. The Commission clarified that such persons will not be called for hearing by electoral registration.

ಅಜಿತ್ ಸಿಂಗ್ ಹಾಗೂ ಹರ್ಷದೀಪ್ ಕೌರ್ ಅವರ ಧ್ವನಿಗಳಲ್ಲಿ ರೈಸ್ ಚಿತ್ರದ ಗೀತೆ ಕೇಳಿದಿರಿ. ಬರೆದವರು ಅಮಿತಾಭ್ ಭಟ್ಟಾಚಾರ್ಯ.

ಉದಿತ್ ನಾರಾಯಣ್, ಕೈಲಾಶ್ ಖೇರ್ ಹಾಗೂ ಹರಿಹರನ್ ಅವರು ಹಾಡಿದ ಸ್ವದೇಶ್ ಚಿತ್ರದ ಗೀತೆ ಕೇಳಿದಿರಿ. ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಕಭಿ ಅಲ್ವಿದಾ ನಾ ಕೆಹನಾ ಚಿತ್ರದ ಗೀತೆ ಕೇಳಿದಿರಿ. ಶಂಕರ್ ಮಹಾದೇವನ್, ಶಫ್ಕತ್ ಅಮಾನತ್ ಅಲಿ ಹಾಗೂ ಕೆರಾಲಿಸಾ ಅವರ ಧ್ವನಿಗಳಲ್ಲಿ.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 10 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯ ನಿರ್ವಾಚನಾ ಸದನದಲ್ಲಿ ಇಂದು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಮಹತ್ವದ ಸಭೆ ನಡೆಯಿತು. ಈ ವೇಳೆ ನೋಟಿಸ್ ಪಡೆದ ಮತದಾರರ ಕುರಿತ ವಿಚಾರಣೆ ಅಗತ್ಯ ಸಂದರ್ಭಗಳಲ್ಲಿ ಮಾತ್ರ ಆನ್ಲೈನ್ ಮೂಲಕ ನಡೆಸಲು ಹಾಗೂ ಮತದಾರರ ಪರವಾಗಿ ಕುಟುಂಬದ ಹಿರಿಯ ಸದಸ್ಯರೊಬ್ಬರು ಭಾಗವಹಿಸಲು ಅವಕಾಶ ಕಲ್ಪಿಸಲು ತೀರ್ಮಾನಿಸಲಾಯಿತು. ಹಾಲಿನ ದರ ಹೆಚ್ಚಳದ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲಾ ಹಾಲು ಒಕ್ಕೂಟಗಳ ಅಧ್ಯಕ್ಷರು ಭೇಟಿಯಾಗಿ 12 ರೂಪಾಯಿ ಹೆಚ್ಚಳ ಮಾಡಿ 2 ರೂಪಾಯಿ ಸಂಘಗಳಿಗೆ ನೀಡುವಂತೆ ಮನವಿ ಮಾಡಿರುವುದಾಗಿ ತಿಳಿಸಿದ್ದಾರೆ. ರಾಜ್ಯದಲ್ಲಿನ ಬರ ಪರಿಹಾರ ಕುರಿತಂತೆ 101 ಬರಪೀಡಿತ ತಾಲೂಕುಗಳನ್ನು ಆಧರಿಸಿ 18,000 ಕೋಟಿ ರೂಪಾಯಿ ನಷ್ಟವಾಗಿದೆ. ಮೊದಲ ಹಂತದಲ್ಲಿ 3,500 ಕೋಟಿ ರೂಪಾಯಿ ನೆರವು ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಕೇರಳಂನಲ್ಲಿ ಇತ್ತೀಚೆಗೆ ನಡೆದ ಚುನಾವಣೆಗಳಲ್ಲಿ ಬಿಜೆಪಿ ಮತಗಳಿಕೆ ಪ್ರಮಾಣ ಗಮನಾರ್ಹವಾಗಿ ಏರಿಕೆಯಾಗಿದ್ದು ಮುಂಬರುವ ದಿನಗಳಲ್ಲಿ ರಾಜಕೀಯ ಬದಲಾವಣೆ ತರುವುದು ನಿಶ್ಚಿತ ಎಂದು ದಾವಣಗೆರೆಯಲ್ಲಿ ಕೇರಳಂ ರಾಜ್ಯ ಬಿಜೆಪಿ ಉಸ್ತುವಾರಿ ಪ್ರೊಫೆಸರ್ ಎಂ ನಾಗರಾಜ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೈಮಗ್ಗ ಮತ್ತು ಜವಳಿ ಇಲಾಖೆ ಪ್ರಸಕ್ತ ಸಾಲಿನಲ್ಲಿ ಅನುಷ್ಠಾನಗೊಳಿಸುತ್ತಿರುವ ರಾಜ್ಯ ವಲಯ ನೇಕಾರರ ಪ್ಯಾಕೇಜ್ ಯೋಜನೆಯಡಿ ಹೊಸ ಎಲೆಕ್ಟ್ರಾನಿಕ್ಸ್ ಜಾಕಡ್ ಖರೀದಿಗೆ ಸಹಾಯಧನ ನೀಡಲು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಹಾಗೂ ಸಾಮಾನ್ಯ ವರ್ಗದ ನೇಕಾರರಿಂದ ಅರ್ಜಿಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಕೈಮಗ್ಗ ಮತ್ತು ಜವಳಿ ಇಲಾಖೆ ಕಚೇರಿ ಆಹ್ವಾನಿಸಿದೆ. ಇರಾನ್ ಜೊತೆಗಿನ ವಿಮಾನ ಸಂಚಾರವನ್ನು ಮಾನವೀಯ ಆಧಾರದ ಮೇಲೆ ಪುನರಾರಂಭಿಸಲು ಅನುಕೂಲವಾಗುವಂತೆ ತನ್ನ ಕೆಲವು ವಿಮಾನ ನಿಲ್ದಾಣಗಳಿಗೆ ನಿರ್ಬಂಧ ವಿನಾಯಿತಿ ನೀಡುವಂತೆ ಕೋರಿ ಇರಾಕ್ ಸರ್ಕಾರ ಅಮೆರಿಕದೊಂದಿಗೆ ನೇರ ಮಾತುಕತೆ ನಡೆಸುತ್ತಿದೆ. ಇತ್ತೀಚೆಗೆ ಅಮೆರಿಕ ಈ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇರಾನ್ ಮೂಲದ ವಿಮಾನಯಾನ ಸಂಸ್ಥೆಗಳ ಮೇಲೆ ವಿಧಿಸಿರುವ ಕಠಿಣ ನಿರ್ಬಂಧಗಳ ಹಿನ್ನೆಲೆಯಲ್ಲಿ ಇರಾಕ್ ಈ ಹೆಜ್ಜೆ ಇಟ್ಟಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಪ್ರೇಮ ನಿನಾದ ಪ್ರಣಯ ಗೀತೆಗಳು

ನೀಲಮೇಘ ಗಾಳಿ ಬೀಸಿದಾಗ, ಎದೆ ತುಂಬಿದ ಚಿಂತೆ ಕರಗಿದಾಗ, ಪ್ರೇಮ ನಿನಾದದಲ್ಲಿ ಪ್ರಣಯ ಗೀತೆಗಳನ್ನು ಕೇಳಿದಾಗ, ಆನಂದ್ ಚಿತ್ರದ ಗೀತೆ ಕೇಳಿದಿರಿ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ.

ಪಿ ಬಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ ಭಾಗ್ಯಜ್ಯೋತಿ ಚಿತ್ರದ ಗೀತೆ ಕೇಳಿದಿರಿ.

ವಾಣಿ ಜಯರಾಮ್ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಆನಂದ ಭೈರವಿ ಚಿತ್ರದ ಗೀತೆ ಕೇಳಿದಿರಿ. ಎದೆ ತುಂಬುವ ಚಿಂತೆ ಕರಗಿ ನೀಲ ಮೇಘ ಗಾಳಿ ಬೀಸುವ ಅಂದ ಚಂದದ ಕ್ಷಣ, ಮರಳಿ ಮರಳಿ ಮತ್ತೆ ಮತ್ತೆ ಬರುವ ಕ್ಷಣಗಳಾದರೆ ಹನಿಯುವುದು ತುಂತುರಿನಂತೆ.

ನನ್ನಲ್ಲಿ ನೀನಾಗಬೇಕು, ಅನುರಾಗ ಹೂವಾಗಬೇಕು. ಚಿನ್ನರಿ ಪುಟ್ಟಣ್ಣ ಚಿತ್ರದ ಗೀತೆ ಕೇಳಿದಿರಿ, ಪಿ ಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ.

ವಾಣಿ ಜಯರಾಮ್ ಹಾಗೂ ಕೆಜೆ ಯೇಸುದಾಸ್ ಅವರ ಧ್ವನಿಗಳಲ್ಲಿ ಬೆಂಕಿ ಬಿರುಗಾಳಿ ಚಿತ್ರದ ಗೀತೆ ಕೇಳಿದಿರಿ. ಹೇಳದ ಹೇಳಲಾರದ ಮಾತು, ಮೈಸೂರು ಮಲ್ಲಿಗೆಯ ಕಂಪು ತಂಪು, ಈ ಪ್ರೇಮ ನಿನಾದ.

ಹಂಸಿಕಾ ಅಯ್ಯರ್ ಹಾಗೂ ಕುನಾಲ್ ಗಾಂಜಾವಾಲ ಅವರ ಧ್ವನಿಗಳಲ್ಲಿ ಪೃಥ್ವಿ ಚಿತ್ರದ ಗೀತೆ ಕೇಳಿದಿರಿ. ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ ಇದು. ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಎರಡನೇ ಸಲ ಚಿತ್ರದ ಗೀತೆ ಕೇಳಿದಿರಿ, ಅನೂಪ್ ಸೀಳಿನ್ ಅವರ ಧ್ವನಿಯಲ್ಲಿ. ಹೇಳದ ಮಾತು ಕೇಳುವುದು, ಮಾತು ಮೌನ ತಾಳುವುದು, ಪ್ರೇಮ ನಿನಾದವಾಗುವುದು. ಹೂವ ಸುರಿದೇನು, ಪ್ರೇಮ ನಿನಾದ ಕೇಳಿದಿರಿ. ಸಮಯ 11 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಬೇರೆಯವರ ಬಗ್ಗೆ ಟೀಕೆ ಚರ್ಚೆಗಳ ಬಗ್ಗೆ ಗಮನ ಹರಿಸುವುದಕ್ಕಿಂತ ತಮ್ಮ ಕೆಲಸದ ಬಗ್ಗೆ ದೃಷ್ಟಿನೆಟ್ಟರೆ ಸಾರ್ವಜನಿಕರ ಕೆಲಸಗಳು ಸುಗಮವಾಗಿ ಆಗುತ್ತದೆ ಎಂಬುದು ಬಲವಾದ ನಂಬಿಕೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. 2027 ಆಗಸ್ಟ್ ವೇಳೆಗೆ ಬಯಲುಸೀಮೆಗಳ ಬಹು ನಿರೀಕ್ಷಿತ ಕುಡಿಯುವ ನೀರು ಪೂರೈಸುವ ಎತ್ತಿನಹೊಳೆ ಯೋಜನೆಯ ನೀರನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಕೆರೆಗಳಿಗೆ ಹರಿಸಲು ಸರ್ಕಾರ ಉದ್ದೇಶಿಸಿದ್ದು, ಯೋಜನೆಯ ಕಾಮಗಾರಿಗಳಿಗೆ ಜಿಲ್ಲೆಯಲ್ಲಿ ಇನ್ನಷ್ಟು ವೇಗ ಹೆಚ್ಚಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ವಿಜಯನಗರದಲ್ಲಿ ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ. ಈ ಹಿನ್ನೆಲೆಯಲ್ಲಿ ಡಿಜಿಟಲ್ ಕಾರ್ಯಸೂಚಿ ಮತ್ತು ಕೃತಕ ಬುದ್ದಿಮತ್ತೆ ಎಂಬ ಸಂದೇಶದ ಅಡಿಯಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸುವ ನಿಟ್ಟಿನಲ್ಲಿ ಸ್ವಚ್ಛತಾ ಪಕ್ವಾಡ ಹಾಗೂ ಸ್ವಚ್ಛತಾ ಹೀ ಸೇವಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಎನ್ಸಿಸಿ ಕೆಡೆಟ್ ಸೇರಿದಂತೆ ಪ್ರತಿಯೊಬ್ಬರೂ ಸೂಕ್ತ ಸ್ಥಳದಲ್ಲಿ ಕನಿಷ್ಠ ಒಂದು ಗಿಡ ನೆಟ್ಟು ಅದನ್ನು ಪೋಷಿಸುವ ಮೂಲಕ ಪರಿಸರ ಸಂರಕ್ಷಣೆಗೆ ಕೊಡುಗೆ ನೀಡಬೇಕು ಎಂದು 36 ಕರ್ನಾಟಕ ಬೆಟಾಲಿಯನ್ ಎನ್ಸಿಸಿ ಕಮಾಂಡಿಂಗ್ ಆಫೀಸರ್ ಕರ್ನಲ್ ಬಿಕೆಕೆ ವಂಶಿ ವಿಜಯಪುರದಲ್ಲಿಂದು ಕರೆ ನೀಡಿದ್ದಾರೆ. ಪಾಕಿಸ್ತಾನದಲ್ಲಿ ಪಾಕಿಸ್ತಾನ್ ತೆಹರಿಕ್ ಎ ಇನ್ಸಾಫ್ ಪಕ್ಷದ ಕಾರ್ಯಕರ್ತರು, ಶಾಸಕರು ಮತ್ತು ಮುಖಂಡರನ್ನು ಬಂಧಿಸಿ ಮುಂಜಾಗ್ರತಾ ಕ್ರಮವಾಗಿ ವಶಕ್ಕೆ ಪಡೆಯುತ್ತಿರುವ ಬಗ್ಗೆ ಪಾಕಿಸ್ತಾನದ ಮಾನವ ಹಕ್ಕುಗಳ ಆಯೋಗ ಕಳವಳ ವ್ಯಕ್ತಪಡಿಸಿದೆ. ಪಕ್ಷ ಹಮ್ಮಿಕೊಂಡಿರುವ ಪ್ರತಿಭಟನಾ ಮೆರವಣಿಗೆ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಆಯೋಗ ತಿಳಿಸಿದೆ. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ 2026 ಭಾರತದ ಪ್ರಾಚಿ ಚೌಧರಿ ಮಹಿಳೆಯರ 400 ಮೀಟರ್ ಓಟದಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ಮತ್ತೊಂದೆಡೆ ಪುರುಷರ 200 ಮೀಟರ್ ಸೆಮಿಫೈನಲ್ನಲ್ಲಿ 2ನೇ ಸ್ಥಾನ ಪಡೆದ ಅನಿಮೇಶ್ ಕುಜೂರ್ ಫೈನಲ್ಗೆ ಅರ್ಹತೆ ಪಡೆದಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೇಗಿವೆ? ಬೆಳಗ್ಗೆ 6:05 ನಾದು ಪಾಸನೆ, ಶುಭೋದಯ ಕರ್ನಾಟಕ 7:15. ಮತ್ತು ಮಾಹಿತಿ ದಿನ ವಿಶೇಷ ಪ್ರಚಲಿತ ಪ್ರಕಟಣೆ ಶುಭೋದಯ ಕರ್ನಾಟಕದಲ್ಲಿ 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. ಆತ್ಮೀಯ ಶ್ರೋತೃ ಬಾಂಧವರೇ, ನಾಳೆ ಬೆಳಿಗ್ಗೆ 10:55 ಮನ್ ಕಿ ಬಾತ್ ಪ್ರಸಾರವಾಗುವುದು. ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಜ್ಯದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಮನ್ ಕಿ ಬಾತ್ 10:55. ಕರೆಗೊಂದು ಹಾಡು 12:05.

ನಿಮಿಷಕ್ಕೆ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸಂದೇಶ ನಮಗೆ, ಸಂಗೀತ ನಿಮಗೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು. ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಚಿತ್ರತಾನ. ಸಂಜೆ ಐದು ಗಂಟೆ ಐದು ನಿಮಿಷಕ್ಕೆ ಸೇಫ್ ಡ್ರೈವ್, ಓಲ್ಡ್ ಈಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು. ಆರು ಗಂಟೆ ಎರಡು ನಿಮಿಷಕ್ಕೆ ಸೇಫ್ ಡ್ರೈವ್, ಗಾನ ಭಜನ ಕಗ್ಗದ ಸಿರಿ. ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ, ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು. ಹತ್ತು ಗಂಟೆ ಎರಡು ನಿಮಿಷಕ್ಕೆ ಪ್ರೇಮ ನಿನಾದ, ಪ್ರಣಯ ಗೀತೆಗಳ ಕಾರ್ಯಕ್ರಮ.

ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ. ಇನ್ನು ಈ ದಿನದ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ಕವಿಸಾಲು. ಕಾಗದದ ದೋಣಿಗಳು ತೇಲಿದರೂ ಏನಂತೆ, ಮಿನುಗದೆ ಮರಿ ಬೆಳಕು ಮಡಿಲಿನಲ್ಲಿ, ತೆವಳಿದರೂ ಏನಂತೆ ಕಾಲು ಇಲ್ಲದ ಗಾಳಿ, ಚೆಲ್ಲದೆ ಕಂಪನ್ನು ದಾರಿಯಲ್ಲಿ, ನಾರುತಿಹ ಗೊಬ್ಬರವು ಜೀವರಸವಾಗಿ ಊರದೆ ಪರಿಮಳವ ಮಲ್ಲಿಗೆಯಲ್ಲಿ, ಸಾಗರಕ್ಕೆ ಬಿದ್ದ ಜಲ ಕೂಡಿಟ್ಟ ಅನ್ನಬಲ, ಕಾಯುವುದು ಸಮಯದಲ್ಲಿ ಲೋಕವನ್ನು, ಒಂದೊಂದು ವಸ್ತುವಿಗೂ ಒಂದೊಂದು ಮಾಯೆ, ಒಂದೊಂದಕ್ಕೂ ಸ್ವಂತ ಧಾಟಿ ನಡಿಗೆ, ಹಗುರಾದ ಬಾಳಿಗೂ ಹಿರಿದಾದ ಧ್ಯೇಯವಿದೆ, ನಗೆಗೀಡು ಏನಿಲ್ಲ ಸೃಷ್ಟಿಯೊಳಗೆ, ನಗೆಗೀಡು ಏನಿಲ್ಲ ಸೃಷ್ಟಿಯೊಳಗೆ. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಕವನದ ಸಾಲುಗಳಿವು. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಇಲ್ಲಿಗೆ ನಮ್ಮ ನಿಲಯದ ಈ ದಿನದ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಸಮಯ 11:06. ಮತ್ತೆ ನಾಳೆ ಬೆಳಿಗ್ಗೆ 5:55 ನಮ್ಮ ಕಾರ್ಯಕ್ರಮಗಳನ್ನು ಕೇಳಬಹುದು. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ನೆಮ್ಮದಿಯ ನಿದ್ರೆ ನಿಮ್ಮದಾಗಲಿ. ಶುಭರಾತ್ರಿ. ಜೈ ಹಿಂದ್.